ಕೇಳಿ ಯೋಗಾಮೃತ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಆಧುನಿಕ ದಿನದಲ್ಲಿ ಮನುಷ್ಯ ತನ್ನ ದಿನನಿತ್ಯದ ಕೆಲಸದಲ್ಲಿ ತುಂಬಾ ಬೆರೆತು ಹೋಗಿದ್ದಾನೆ. ಇಂತಹ ದಿನಚರಿಯಲ್ಲಿ ಆರೋಗ್ಯದ ಕಾಳಜಿ ಕೂಡ ಕ್ಷೀಣಿಸುತ್ತಿದೆ. ಹೀಗಿರುವಾಗ ತನ್ನ ದೇಹಕ್ಕೆ ಏಕಾಗ್ರತೆ ಹುಮ್ಮಸ್ಸನ್ನು ನಿಯಂತ್ರಿಸುವ ಏಕೈಕ ಗುಣ ಯೋಗಕ್ಕಿದೆ. ಹಾಗಾದರೆ ಯೋಗದಿಂದ ಆಗುವ ಅನೇಕ ಪ್ರಯೋಜನಗಳು ಯಾವುವು? ಇವತ್ತಿನ ಅಂಕಣದಲ್ಲಿ ನಾನು ನಿಮ್ಮ ಜೊತೆ ಸೋನಿಯಾ ಗಾಂವ್ಕರ್. ಸರಿಸುಮಾರು 40-45 ವಯಸ್ಸಿನ ಮಹಿಳೆಯರು ಈ ವೇಳೆಯಲ್ಲಿ ಅನೇಕ ರೀತಿಯ ದೈಹಿಕ ಮತ್ತು ಮಾನಸಿಕ ಯಾತನೆಗೆ ಒಳಗಾಗುತ್ತಾರೆ. ಹೀಗಾಗಿ ಈ ವೇಳೆಯಲ್ಲಿ ಅಂತಹ ಮಹಿಳೆಯರು ಕೆಲವು ಯೋಗ ಅಭ್ಯಾಸದಿಂದ ದಿನಪೂರ್ತಿ ಲವಲವಿಕೆಯಿಂದ ಇರಬಹುದು. ರಾತ್ರಿ ನಿದ್ದೆಯ ಸಮಸ್ಯೆಯಿಂದ ಬಳಲುತ್ತಿರುವವರು ಅಥವಾ ಮೈಗ್ರೇನ್ ತೊಂದರೆ ಅನುಭವಿಸುವವರು ಭ್ರಾಮರಿ ಪ್ರಾಣಾಯಾಮದಿಂದ ಈ ತೊಂದರೆಯಿಂದ ಮುಕ್ತಿ ಪಡೆಯಬಹುದು. ಅಲ್ಲದೆ ಓಂಕಾರ ಪ್ರಾಣಾಯಾಮ ಮತ್ತು ಅನೇಕ ರೀತಿಯ ಅಂದರೆ ಥೈರಾಯ್ಡ್ ಸಮಸ್ಯೆಗಳು, ಈ ಎಲ್ಲದಕ್ಕೂ ಯೋಗದಿಂದ ಪರಿಹಾರ ಸಿಗುವುದು. ಯೋಗ ಎಂದರೆ ಮನಸ್ಸಿನ ಅಂತರಾಳ. ಅದರಲ್ಲಿ ಭ್ರಾಮರಿ ಪ್ರಾಣಾಯಾಮ ಒಂದು ಅತ್ಯಂತ ಮಹತ್ವದ್ದಾಗಿದೆ. ಭ್ರಾಮರಿ ಎಂದರೆ ದುಂಬಿ ಅಥವಾ ಜೇನುನೊಣದಂತೆ ಗುನುಗುವ ಶಬ್ದ ಮಾಡುತ್ತಾ ಉಸಿರಾಡುವ ಯೋಗಾಸನ ಇದು. ಒತ್ತಡ ಕಡಿಮೆ ಮಾಡಿ ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಏಕಾಗ್ರತೆ ಹೆಚ್ಚಿಸಲು ಅತ್ಯಂತ ಪರಿಣಾಮಕಾರಿಯಾಗಿದೆ. ಇದರ ಪ್ರಯೋಜನಗಳು: ಮಾನಸಿಕ ಒತ್ತಡ, ಕೋಪ ಮತ್ತು ಆತಂಕವನ್ನು ತಕ್ಷಣವೇ ಕಡಿಮೆ ಮಾಡುತ್ತದೆ. ನಿದ್ರಾಹೀನತೆ ಸಮಸ್ಯೆಯನ್ನು ನಿವಾರಿಸಿ ಉತ್ತಮ ನಿದ್ದೆಗೆ ಸಹಾಯ ಮಾಡುತ್ತದೆ. ಅಧಿಕ ರಕ್ತದೊತ್ತಡ ಅಥವಾ ಹೈ ಬ್ಲಡ್ ಪ್ರೆಷರ್ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ. ನೆನಪಿನ ಶಕ್ತಿ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಮೈಗ್ರೇನ್ ಅಥವಾ ತಲೆನೋವನ್ನು ಕಡಿಮೆ ಮಾಡಲು ಸಹಕಾರಿ. ಇದರ ಸಂಪೂರ್ಣ ವಿಧಾನವನ್ನು ಮಾಡುವುದರಿಂದ ಮನಸ್ಸು ಆಹ್ಲಾದಕರವಾಗಿಯೂ ಅಲ್ಲದೆ ಉಲ್ಲಾಸದಿಂದಲೂ ಇರುತ್ತದೆ. ನಕಾರಾತ್ಮಕ ವಿಚಾರಗಳು ಅವು ನಿಯಂತ್ರಿಸುತ್ತವೆ. ಯೋಗದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ಓಂಕಾರ ಪ್ರಾಣಾಯಾಮದ್ದು ಕೂಡ ಇದೆ. ಓಂಕಾರ ಪ್ರಾಣಾಯಾಮ ಎಂದರೆ ಉಸಿರಾಟದ ನಿಯಂತ್ರಣದ ಮೂಲಕ ಓಂ ಮಂತ್ರವನ್ನು ಜಪಿಸುವುದು. ಇದು ಮನಸ್ಸಿಗೆ ಶಾಂತಿ, ಏಕಾಗ್ರತೆ ಮತ್ತು ದೈಹಿಕ ಆರೋಗ್ಯವನ್ನು ನೀಡುವ ಆಸನ ಇದಾಗಿದೆ. ಇದರಲ್ಲಿ ಅ ಉ ಮ ಎಂದು ಮೂರು ಅಕ್ಷರಗಳನ್ನು ಬಾಯಿಯಿಂದ ಹೇಳುವ ಮೂಲಕ ಉಸಿರಾಟದ ಮೇಲೆ ಎಷ್ಟು ನಿಯಂತ್ರಣದಲ್ಲಿ ಇಡಬಹುದು ಇಲ್ಲಿ ಗಮನಿಸಬಹುದು. ಅದು ಮಾಡುವ ವಿಧಾನ ಹೀಗಿದೆ.

0: ಎಂದು ಕೊನೆಗೊಳಿಸಬೇಕು. ಇದರ ಪ್ರಯೋಜನ ಯಾವುವೆಂದರೆ ಮಾನಸಿಕ ಒತ್ತಡ, ಆತಂಕ ಮತ್ತು ಖಿನ್ನತೆಯನ್ನು ನಿವಾರಿಸುತ್ತದೆ, ಹೃದಯ ಬಡಿತವನ್ನು ಸ್ಥಿರಗೊಳಿಸುತ್ತದೆ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ. ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸಿ ದೇಹಕ್ಕೆ ಆಮ್ಲಜನಕ ಪೂರೈಕೆಯನ್ನು ಸುಗಮಗೊಳಿಸುತ್ತದೆ. ಮೆದುಳಿನ ಕಾರ್ಯಕ್ಷಮತೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ನಿದ್ರಾಹೀನತೆಯ ಸಮಸ್ಯೆಯನ್ನು ದೂರ ಮಾಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ಮಹಿಳೆಯರಿಗೆ ಥೈರಾಯ್ಡ್ ಸಮಸ್ಯೆ ಕಾಣಿಸುತ್ತಿದೆ. ಅಂತಹ ಥೈರಾಯ್ಡ್ ಗ್ರಂಥಿಯನ್ನು ನಿಯಂತ್ರಿಸಲು ಮತ್ತು ಹಾರ್ಮೋನುಗಳನ್ನು ಸಮತೋಲನಗೊಳಿಸಲು ಯೋಗಾಸನಗಳು ಅತ್ಯಂತ ಪರಿಣಾಮಕಾರಿಯಾಗಿವೆ. ಕುತ್ತಿಗೆಯ ಭಾಗಕ್ಕೆ ಉತ್ತೇಜನ ನೀಡುವ ಮೂಲಕ ರಕ್ತ ಸಂಚಾರವನ್ನು ಹೆಚ್ಚಿಸುತ್ತದೆ ಈ ಆಸನಗಳ ಮುಖ್ಯ ಉದ್ದೇಶವಾಗಿದೆ. ಕೆಲವು ಪ್ರಮುಖ ಥೈರಾಯ್ಡ್ ನಿಯಂತ್ರಣಕ್ಕೆ ಸಹಾಯಕವಾದ ಯೋಗಾಸನಗಳು ಹೀಗಿವೆ: ಸರ್ವಾಂಗಾಸನ, ಹಲಾಸನ, ಭುಜಂಗಾಸನ, ಅಲ್ಲದೆ ಮತ್ಸ್ಯಾಸನ. ಈ ಎಲ್ಲ ಆಸನಗಳು ಮಾಡುವಾಗ ವೈದ್ಯರ ಅಥವಾ ಅನುಭವಿ ಯೋಗ ತರಬೇತುದಾರರ ಸಲಹೆ ಮೂಲಕ ಅಭ್ಯಾಸ ಮಾಡುವುದು ಸೂಕ್ತ. ಇವತ್ತಿನ ಈ ಅಂಕಣದಲ್ಲಿ ನಮ್ಮ ಜೊತೆ ಮಂಜುನಾಥ್ ನಾಯಕ್ ಇವರು ನಮಗೆ ಕೆಲವು ಹಿತನುಡಿಗಳನ್ನು ಹೇಳಿದ್ದಾರೆ.
1: ನಮ್ಮ ಜೊತೆ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದ ಯೋಗ ತರಬೇತಿದಾರರು ಹಾಗೂ ಯೋಗಪಟು ಮಂಜುನಾಥ್ ನಾಯಕ್ ಅವರು ನಮ್ಮೊಂದಿಗಿದ್ದಾರೆ. ಈಗ ಅವರು ಈ ಅರಿವಿನ ಶಕ್ತಿ ಅಥವಾ ಅರಿವಿನ ಆರೋಗ್ಯ ಮತ್ತು ಸ್ಮೃತಿ ಧಾರಣ ಶಕ್ತಿ ಅಂದರೆ ನೆನಪಿನ ಧಾರಣ ಶಕ್ತಿ ಬಗ್ಗೆ ಯಾವ ಯೋಗಗಳಿವೆ, ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಅವುಗಳ ಪರಿಣಾಮ ನಮ್ಮ ಮೇಲೆ ಹೇಗೆ ಬೀರ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ.
2: ನಮಸ್ತೆ ಆಕಾಶವಾಣಿ ಕೇಳುವವರಿಗೆ, ನಾನು ಕಳೆದ 20 ವರ್ಷದಿಂದ ಯೋಗಾಭ್ಯಾಸ ಮಾಡ್ತಾ ಇದ್ದೇನೆ. ಹಾಗೆ ರಾಷ್ಟ್ರಮಟ್ಟದಲ್ಲಿ 6 ಬಾರಿ ನನಗೆ ಪ್ರಶಸ್ತಿ ಬಂದಿರುತ್ತದೆ. ಇವತ್ತಿನ ದಿನದಲ್ಲಿ ನಮಗೆ ಯೋಗ ನಮ್ಮ ದೇಹದ ಮೇಲೆ, ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ವಿಷಯ ಇದೆ. ಸ್ಮೃತಿ ಧಾರಣೆ ಶಕ್ತಿಯ ಬಗ್ಗೆ ಯೋಗ ಮತ್ತು ಅರಿವಿನ ಬಗ್ಗೆ ಯೋಗ ಅನ್ನೋದ್ರ ಮೇಲೆ ನಾವು ಮಾತಾಡಲಿಕ್ಕಿದ್ದೇವೆ. ಸ್ಮೃತಿ ಅಂದರೆ ಸ್ಮೃತಿ ಧಾರಣೆ ಅಂದರೆ ಸ್ಮೃತಿ ಧಾರಣೆಯ ಶಕ್ತಿಯನ್ನು ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಳಿಕ್ಕೆ ಯಾವ್ಯಾವ ಯೋಗಾಭ್ಯಾಸಗಳು ಇದ್ದಾವೆ ಅನ್ನೋದನ್ನು ಹೇಳ್ತೀನಿ. ಸ್ಮೃತಿ ಅಂದರೆ ಮೆಮೊರಿ ಪವರ್. ಏಕಾಗ್ರತೆ ಹೆಚ್ಚಿಸಲು ಯೋಗಾಸನ ನಮಗೆ ಹೆಚ್ಚು ಸಹಾಯಕ ಆಗ್ತದೆ. ಅದರಲ್ಲಿ ಸ್ಮೃತಿ ಧಾರಣೆ ಶಕ್ತಿಯನ್ನು ಹೆಚ್ಚಿಸಲು ಪದ್ಮಾಸನ. ಪದ್ಮಾಸನ ಮಾಡೋದ್ರಿಂದ ಮನಸ್ಸನ್ನು ಶಾಂತಗೊಳಿಸಿ ಏಕಾಗ್ರತೆಯನ್ನು ಹೆಚ್ಚಿಸ್ಕೋಬಹುದು. ಹಾಗೆ ವಜ್ರಾಸನ. ವಜ್ರಾಸನದಲ್ಲಿ ಕುಳಿತು ಧ್ಯಾನ ಮತ್ತು ಉಸಿರಾಟದ ಅಭ್ಯಾಸಕ್ಕೆ ಉತ್ತಮ ಆಗತ್ತೆ. ಹಾಗೆ ಸರ್ವಾಂಗಾಸನ, ನಮ್ಮ ಮಿದುಳಿಗೆ ರಕ್ತ ಸಂಚಾರವನ್ನು ಉತ್ತೇಜಿಸುವಂಥ ಅಭ್ಯಾಸ ಅದು. ಸರ್ವಾಂಗಾಸನವನ್ನು ಅಭ್ಯಾಸ ಮಾಡಬಹುದು. ಹಾಗೆ ಹಲಾಸನ. ಹಲಾಸನ ನಮ್ಮ ಪೂರ್ತಿ ನರಮಂಡಲಕ್ಕೆ ವಿಶ್ರಾಂತಿಯನ್ನು ನೀಡುತ್ತೆ, ಅದನ್ನು ಸಹ ಅಭ್ಯಾಸ ಮಾಡಬೇಕಾಗತ್ತೆ. ಭುಜಂಗಾಸನ, ಸರ್ಪ ಹೇಗೆ ಹೆಡೆ ಎತ್ತಿ ಹೇಳುತ್ತೋ ಆ ರೀತಿಯ ಅಭ್ಯಾಸನ ಭುಜಂಗಾಸನ. ಈ ಅಭ್ಯಾಸ ಮಾಡೋದ್ರಿಂದ ಒತ್ತಡ ಕಡಿಮೆ ಮಾಡಲು ಸಹಕಾರಿಯಾಗ್ತದೆ. ಹಾಗೆ ಪಶ್ಚಿಮೋತ್ಥಾನಾಸನ, ಮುಂದಕ್ಕೆ ಬಾಗುವಂಥ ಅಭ್ಯಾಸ, ಕುಳಿತು ಮುಂದಕ್ಕೆ ಬಾಗುವಂಥ ಅಭ್ಯಾಸ ಮನಸ್ಸನ್ನು ಶಾಂತಗೊಳಿಸ್ತದೆ. ಹಾಗೆ ತಾಡಾಸನ, ಏಕಾಗ್ರತೆಯನ್ನು ಸುಧಾರಿಸುವಂಥ ಅಭ್ಯಾಸ. ಹಾಗೆ ಇವಿಷ್ಟು ಆಸನಗಳು. ಪ್ರಾಣಾಯಾಮದಲ್ಲಿ ನಾಡಿ ಶೋಧನ ಪ್ರಾಣಾಯಾಮ ಮಾಡಬೇಕು, ಭ್ರಮರಿ ಪ್ರಾಣಾಯಾಮವನ್ನು ಮಾಡಬೇಕು ಮತ್ತು ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡಬೇಕು. ದಿನಕ್ಕೆ ಕನಿಷ್ಠ 15-30 ನಿಮಿಷ ಯೋಗವನ್ನು ಮಾಡಬೇಕು ಮತ್ತು 10 ನಿಮಿಷಗಳ ಪ್ರಾಣಾಯಾಮ ಅಭ್ಯಾಸವನ್ನು ಮಾಡಬೇಕು. ಹೀಗೆ ಮಾಡಿದರೆ ಪ್ರತಿದಿನ ಸ್ಮರಣೆ ಶಕ್ತಿ, ಏಕಾಗ್ರತೆ ಮತ್ತು ಮಾನಸಿಕ ಶಾಂತಿ ಸುಧಾರಿಸಲು ಸಹಾಯ ಆಗ್ತದೆ. ಅರಿವು ಅಂದರೆ ತಿಳಿದುಕೋವನ್ನುವಂಥ ಅರ್ಥ ನೀಡುತ್ತೆ. ಎಲ್ಲ ಅರಿವು ಧಾರಣಾ ಶಕ್ತಿ ಮತ್ತು ಯೋಗ ಎಂಬ ವಿಷಯದ ಬಗ್ಗೆ. ಅರಿವು ಧಾರಣಾ ಶಕ್ತಿ ಅಂದರೆ ನಾವು ಪಡೆದ ಜ್ಞಾನ, ಮಾಹಿತಿ ಮತ್ತು ಅನುಭವಗಳನ್ನು ಅರ್ಥ ಮಾಡಿಕೊಂಡು ಮನಸ್ಸಿನಲ್ಲಿ ಉಳಿಸಿಕೊಳ್ಳುವ ಸಾಮರ್ಥ್ಯ ಇರಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಉದ್ಯೋಗಿಗಳಿಗೆ

0: ಅಥವಾ ಹಿರಿಯ ನಾಗರಿಕರಲ್ಲಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಅರಿವು ಧಾರಣಾ ಶಕ್ತಿ ಬಹಳ ಮಹತ್ವದ್ದಾಗಿರುತ್ತದೆ. ಹಾಗಾಗಿ ಪ್ರತಿನಿತ್ಯ ಅರಿವಿನ ಧಾರಣೆ ಶಕ್ತಿ ಸರಿಯಾಗಿರಬೇಕಂದ್ರೆ ಪ್ರತಿನಿತ್ಯ ತಾಡಾಸನ, ಯೋಗಾಸನದಲ್ಲಿ ತಾಡಾಸನ ಗಮನ ಮತ್ತು ದೇಹ ಮನಸ್ಸಿನ ಸಮತೋಲನವನ್ನು ಹೆಚ್ಚಿಸುತ್ತದೆ. ವೃಕ್ಷಾಸನ ಏಕಾಗ್ರತೆ ವೃದ್ಧಿಸುತ್ತದೆ. ಪದ್ಮಾಸನ ಧ್ಯಾನಕ್ಕೆ ಸೂಕ್ತ ಮನಸ್ಸನ್ನು ಸ್ಥಿರಗೊಳಿಸುತ್ತದೆ. ವಜ್ರಾಸನ ಮಾನಸಿಕ ಶಾಂತಿ ಮತ್ತು ಗಮನಕ್ಕೆ ಸಹಕಾರಿಯಾಗ್ತದೆ. ಸರ್ವಾಂಗಾಸನ ಮೆದುಳಿಗೆ ರಕ್ತ ಸಂಚಾರವನ್ನು ಉತ್ತೇಜಿಸುತ್ತದೆ. ಹಲಾಸನ ನರಮಂಡಲಕ್ಕೆ ವಿಶ್ರಾಂತಿಯನ್ನು ನೀಡುತ್ತದೆ. ಭುಜಂಗಾಸನ ಒತ್ತಡ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಪಶ್ಚಿಮೋತ್ಥಾನಾಸನ ಮನಸ್ಸನ್ನು ಶಾಂತಗೊಳಿಸುತ್ತದೆ. ನಾಡಿಶೋಧನ ಪ್ರಾಣಾಯಾಮ, ಅನುಲೋಮ ವಿಲೋಮ, ಭ್ರಮರಿ ಪ್ರಾಣಾಯಾಮ, ಕಪಾಲಭಾತಿ ಪ್ರಾಣಾಯಾಮ ಇವು ಶಿಕ್ಷಕರ ಮಾರ್ಗದರ್ಶನದಲ್ಲೇ ನಾವು ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಇವಿಷ್ಟನ್ನು ಮಾಡಿದಾಗ ನಮಗೆ ಅರಿವು ಮತ್ತು ಸ್ಮೃತಿಯ ಧಾರಣ ನಮಗೆ ಇಂಪ್ರೂವ್ಮೆಂಟ್ಸ್ ಆಗಲಿಕ್ಕೆ ಅನುಕೂಲ ಆಗುತ್ತೆ.
1: ಜೂನ್ 21 ಯೋಗ ದಿನದ ಸಂದರ್ಭದಲ್ಲಿ ಈ ಮೂಲಕ ದೇಶ ವಿದೇಶಗಳಲ್ಲಿ ಹೆಚ್ಚು ಹೆಚ್ಚು ಜನರು ಇದರ ಉಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನಮಸ್ಕಾರಗಳು. ಇದುವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಬಾನುಲಿ ಸರಣಿ ಯೋಗಾಮೃತ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಸೋನಿಯಾ ಗಾಂವ್ಕರ್, ಸಮಗ್ರ ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್.

ಇದು ಆಕಾಶವಾಣಿ ಕಾರವಾರ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳೇ, ಇನ್ನು ಮುಂದೆ ಭಾವಗೀತೆಗಳನ್ನು ಕೇಳೋಣ. ಕೆ ಎಸ್ ಅಗ್ನೇಶ್ವರ ಅಹಮದ್ ವಿರಚಿತ ಭಾವಗೀತೆಯನ್ನು ಹಾಡಿದ್ದಾರೆ ಮಂಜುಳಾ ಗುರುರಾಜ್ ಮತ್ತು ಸಂಗಡಿಗರು. ಕೇಳಿ, ಎಲ್ಲಿ ಎಲ್ಲಿ ರಮ್ಯತಾಣ

ಇನ್ನು ಮುಂದೆ ಕೆ ಎಸ್ ನರಸಿಂಹಸ್ವಾಮಿ ವಿರಚಿತ ಭಾವಗೀತೆಯನ್ನು ಹಾಡಿದ್ದಾರೆ ಶ್ರೀ ಅಶ್ವಥ್. ಕೇಳಿ, ನನ್ನವಳು ನನ್ನೆದೆಯ.

ಮನಸ್ಸಿನಲ್ಲಿ. ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಕಾರವಾರ. ನಮ್ಮ ಮುಂದಿನ ಕಾರ್ಯಕ್ರಮ ಕಗ್ಗದ ಸಿರಿ ಬೆಂಗಳೂರು ಕೇಂದ್ರದಿಂದ ಇದೀಗ ಆರಂಭವಾಗುವುದು.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ತನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು. ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ.
1: ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ.

ಬಹಳ ಜನಕ್ಕೆ ನಾನು ಯಾರೂ ಮಾಡದ ಕೆಲಸವನ್ನ, ದಾನವನ್ನ, ಸಹಾಯವನ್ನ, ಉಪಕಾರವನ್ನ ಲೋಕಕ್ಕೆ ಜನಕ್ಕೆ ಮಾಡಿದ್ದೇನೆ ಎಂಬ ಭ್ರಮೆ ಇದೆ. ಇಷ್ಟೆಲ್ಲಾ ದೊಡ್ಡ ಸೇವೆ ಸಲ್ಲಿಸಿದ್ದರೂ ನನ್ನನ್ನು ಯಾರೂ ಕೇಳುತ್ತಿಲ್ಲವಲ್ಲ ಎಂಬ ಕೊರಗೂ ಇದೆ. ನಾವು ಮಾಡಿರುವ ಕೆಲಸ ನಮ್ಮ ಮನಸ್ಸಿಗೆ ದೊಡ್ಡದು, ಶ್ರೇಷ್ಠ ಅನಿಸಿರಬಹುದು, ಆದರೆ ನಿಜಕ್ಕೂ ಇತರರು ಮಾಡಿರುವ ಸೇವೆಗಿಂತ ದೊಡ್ಡದೇ ಅಲ್ಲ. ನಿನಗಿಂತ ಎಲ್ಲರಿಗಿಂತ ಹೆಚ್ಚು ಲೋಕೋಪಕಾರ ಮಾಡಿರುವ ಮಹಿನೀಯ ಗುಣದ ಜನರು ಬೇಕಾದಷ್ಟು ಜನ ಇದ್ದಾರೆ. ಅವರೆಲ್ಲ ಅಜ್ಞಾತರಾಗಿದ್ದಾರೆ. ಹಾಗಿರುವಾಗ ನೀನ್ಯಾವ ಮಹಾಸಾಧನೆಯ ವ್ಯಕ್ತಿ, ನೀನೇ ಹೇಳು ಎನ್ನುತ್ತಾರೆ ಡಿ ವಿ ಜಿ ಅವರು. ಅದಕ್ಕೆ ಕೆಲವು ಪ್ರಶ್ನೆಗಳನ್ನು ಅವರು ಕೇಳುತ್ತಾರೆ. ಮನುಷ್ಯ ಗೆಡ್ಡೆ ಗೆಣಸು ತಿಂದು ಪಶುವಿನಂತೆ ಬದುಕುತ್ತಿದ್ದವನು ಬೇಸಾಯ ಕಂಡು ಹಿಡಿದು ದೇಹಕ್ಕೆ ಪೋಷಣೆ, ಹಸುವಿಗೆ ಪರಿಹಾರ ನೀಡುವ, ಭತ್ತ ಬೆಳೆಯುವುದನ್ನು, ಅದನ್ನು ಬೇಯಿಸಿ ಅಕ್ಕಿ ಮಾಡಿ ಅನ್ನ ಮಾಡಿ ಉಣ್ಣುವುದನ್ನು ಕಲಿಸಿದವನು, ತಿಳಿಸಿದವರು ಯಾರು? ಅವರ ಉಪಕಾರಕ್ಕಿಂತ ನಿನ್ನದು ದೊಡ್ಡದೇ? ಆದಿಮಾನವ ಅಣುಮಾನವನಾಗಿ

ಅಖಂಡ ಖಂಡಾಂತರಗಳನ್ನು ಜಯಿಸಿ ಅಖಂಡ ವಿಜಯ ಸಾಧಿಸಿರುವುದಕ್ಕೆ ಕಾರಣವಾದ ಜ್ಞಾನ ಸಂಗ್ರಹ ಸಾಧನವಾದ ಅಕ್ಷರ ಬರಹವನ್ನು ಕಂಡುಹಿಡಿದವರು ಯಾರು? ಮಾನವನ ಇತಿಹಾಸದಲ್ಲಿ ಕ್ರಾಂತಿ ಉಂಟು ಮಾಡಿದ ಗಾಲಿ ಕಲ್ಪನೆ ಮಾಡಿದವನಿಗಿಂತ ನಿನ್ನ ಸಾಹಸ ದೊಡ್ಡದೇ? ಹೀಗೆ ಲೋಕೋದ್ಧಾರ ಮಾಡಿ ಇಂದಿಗೂ ನಾವೆಲ್ಲ ಕೃತಜ್ಞರಾಗಿರುವಂತೆ ಮಾಡಿರುವ ಜನರು, ಕೀರ್ತಿಗೆ ಪಾತ್ರರು, ಅಸಂಖ್ಯಾತರು ಈ ಜಗತ್ತಿನಲ್ಲಿ ಇರುವಾಗ ಅವರ ಸಾಧನೆಗಿಂತ ನಿನ್ನದಾವುದು ಮಹಾಸಾಧನೆ ಹೇಳಪ್ಪ ಎನ್ನುತ್ತಾರೆ ಡಿ ವಿ ಜಿ. ಎನಗಿಂತ ಕಿರಿಯರಿಲ್ಲ ಎನ್ನುತ್ತಾರೆ ಬಸವಣ್ಣನವರು. ಎಷ್ಟೋ ಜನಕ್ಕಿಂತ ಹಿರಿಯ ಸಾಧನೆ ಮಾಡಿದ ಅವರು, ಅದು ನಮಗೆ ಆದರ್ಶ ಆಗಬೇಕು. ನಾವು ಮಾಡಿದ್ದೇ ಹಿರಿದು, ಮೊದಲನೆಯದು, ಶ್ರೇಷ್ಠವಾದ್ದು ಎಂಬ ಅಹಂಭಾವ ಎಂದಿಗೂ ಸಲ್ಲದು. ಎಂದರೋ ಮಹಾನುಭಾವಲು ಅಂದರಿಕೆ ವಂದನಮಲು ಎಂಬ ಭಾವ ನಮ್ಮಲ್ಲಿರಬೇಕು. ಅಲ್ಪ ಕಾರ್ಯ ಮಾಡಿ ಅಧಿಕ ಕಾರ್ಯ ಮಾಡಿದ್ದೇವೆ ಎಂದರೆ ಯಶಸ್ಸು ಕೀರ್ತಿ ನಮಗೆ ಸಿಗುವುದಿಲ್ಲ. ನಮಗಿಂತ ಹೆಚ್ಚಿನ ಅಧಿಕ ಶ್ರೇಷ್ಠ ಕಾರ್ಯ ಮಾಡಿದವರು ಎಷ್ಟೋ ಜನ ಈ ಜಗತ್ತಿನಲ್ಲಿ ಇದ್ದಾರೆ ಎಂಬುದನ್ನು ನಾವು ಎಂದೂ ಮರೆಯಬಾರದು.

ಹೆಸರು ಹೆಸರೆಂಬುದೇಂ ಕಸುರು ಬೀಸುವ ಗಾಳಿ, ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ. ಹೆಸರು ಹೆಸರೆಂಬುದೇಂ ಕಸುರು ಬೀಸುವ ಗಾಳಿ, ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ. ಶಿಶುವಾಗು ನಿಮ್ಮನದಿ ಹಸುವಾಗು ಸಸಿಯಾಗು ಕಸಬೊರಕೆಯಾಗಿಳೆಗೆ ಮಂಕುತಿಮ್ಮ. ಶಿಶುವಾಗು ನಿಮ್ಮನದಿ ಹಸುವಾಗು ಸಸಿಯಾಗು ಕಸಬೊರಕೆಯಾಗಿಳೆಗೆ ಮಂಕುತಿಮ್ಮ.

ಹೆಸರು ಗಳಿಸುವುದು, ಕೀರ್ತಿ ಗಳಿಸುವುದು, ಪ್ರಸಿದ್ಧನಾಗುವುದು, ಹೊಗಳಿಕೆಗೆ ಪಾತ್ರನಾಗುವುದು, ಪ್ರಶಂಸೆಗೆ ಒಳಗಾಗುವುದು, ಪ್ರಸಿದ್ಧನಾಗುವುದು, ಇವೆಲ್ಲ ಆರೋಗ್ಯಕರವಾದ ಶುದ್ಧ ಗಾಳಿ ಅಲ್ಲ. ಕಸ ಕೊಳೆ ತುಂಬಿದ ಧೂಳೆದ್ದ ಗಾಳಿ ಇದ್ದಂತೆ. ಕಣ್ಣಿಗೆ ಕಸ ಕವಿದು, ಮೂಗಿಗೆ ಧೂಳು ಕವಿದು, ದೇಹದಲ್ಲಿ ಕಶ್ಮಲ ಸೇರಿ ಅನಾರೋಗ್ಯಕ್ಕೆ ಕಾರಣವಾಗುವ ಹಾಗೆ ಆತ್ಮವನ್ನು ಮರೆಸುವ, ಮಾಯೆಯನ್ನು ಕವಿಸುವ, ಕತ್ತಲೆಯನ್ನುಂಟು ಮಾಡುವ ಕ್ರಿಯೆ ಇದು. ಇನ್ನೊಬ್ಬರ ಮಾತಿನಲ್ಲಿ, ಹೊಗಳಿಕೆಯಲ್ಲಿ, ಶಬ್ದಗಳಲ್ಲಿ ಅರ್ಥವಿಲ್ಲದ ಧ್ವನಿಯ ವಾಣಿ ಹೊಗಳಿಕೆ. ಅದನ್ನು ಕೇಳಿ ಆಗುವುದೇನಿದೆ? ಕ್ಷಣಿಕ ಸುಖ, ಕ್ಷಣಿಕ ಹೆಮ್ಮೆ ಅಷ್ಟೇ. ಅಲ್ಲದೆ ಯಾವ ಜೀವೋನ್ನತಿಯೂ ಆತ್ಮೋನ್ನತಿಯೂ ಇದರಿಂದ ಇಲ್ಲ. ನಮಗಿಂತ ಅಸಾಧ್ಯ ಸಾಧನೆ ಮಾಡಿರುವ ವಿಜ್ಞಾನಿಗಳು, ಕಲಾವಿದರು, ಸಾಹಿತಿಗಳು, ಉಪಕಾರಿಗಳು, ಸಜ್ಜನರು, ಸಾಧಕರು ಇರುವಾಗ ಈ ಲೋಕದಲ್ಲಿ, ಈ ಬ್ರಹ್ಮ ಸೃಷ್ಟಿಯಲ್ಲಿ ಪ್ರಕೃತಿ ಅದ್ಭುತ ಉಪಕಾರಿ ಜೀವನಾಧಾರಿ ಆಗಿರುವಾಗ ನಾವು ಅಲ್ಪ ಸಾಧನೆ ಮಾಡಿ ಅದ್ಭುತ ಸಾಧನೆ ಎಂದು ಭಾವಿಸಿಬಿಟ್ಟ ಮಾತ್ರಕ್ಕೆ ನಮ್ಮನ್ನು ಹಸೆಮಣೆ ಮೇಲೆ ಕೂಡಿಸಿ ಆರತಿ ಎತ್ತಬೇಕೆ, ಉಡುಗೊರೆ ನೀಡಬೇಕೆ, ಹಾಡಿ ಹರಸಬೇಕೆ? ಮನ್ನಣೆಯ ದಾಹ, ಕೀರ್ತಿ ವ್ಯಾಮೋಹ, ಹೆಸರಿನ ವ್ಯಾಮೋಹಗಳಿಂದ ಅಹಂ ಹೆಚ್ಚಿ ವಿವೇಕ ನಾಶವಾಗಿ ವಿನಯ ದೂರವಾಗುತ್ತದಷ್ಟೇ, ಪ್ರತಿಷ್ಠೆಗೆ ಬಲಿಯಾಗುತ್ತೇವೆ ಅಷ್ಟೇ. ಆದ್ದರಿಂದ ಹೊಗಳಿಕೆಯನ್ನು ಕಂಡರೆ, ದುಷ್ಟರನ್ನು ಕಂಡರೆ ದೂರವಿರುವಂತೆ, ಹಾವನ್ನು ಕಂಡರೆ ಅಂಜುವಂತೆ ಇರಬೇಕು.

0: ಚಿಕ್ಕ ಮಗು ನಿಷ್ಕಲ್ಮಷ ಮನದಿಂದ ಯಾರ ಬಳಿಯಾದರೂ ಪ್ರೀತಿಯಿಂದ ಎತ್ತಿಕೊಂಡರೆ ಹೋಗುವಂತೆ ಇರಬೇಕು. ಹುಲ್ಲು ನೀರು ಹಿಂಡಿ ಕೊಟ್ಟರೆ ಪ್ರೀತಿಯಿಂದ ಹತ್ತಿರ ಬರುವ ಹಸುವಿನಂತೆ, ಅದಕ್ಕೆ ಪ್ರತಿಯಾಗಿ ಹಾಲು ಕೊಡುವಂತೆ ಸಾಧುವಾಗಿ ಉಪಕಾರಿಯಾಗಿರಬೇಕು. ಸದ್ದಿಲ್ಲದ ಸಸಿಯಾಗಿ ಬೆಳೆದು ಮರವಾಗಿ ಹಣ್ಣು ಹೂ ಕಾಯಿ ಬಿಡುವ ಹಾಗೆ ಸಹಜವಾಗಿ ಬೆಳೆದು ನಿಲ್ಲುವ ಗಿಡದಂತೆ ಬಾಳಬೇಕು. ಸದ್ದಿಲ್ಲದೆ ಕಸವನ್ನು ಗುಡಿಸುವ ಪೊರಕೆ ನಾನು. ಕಸ ಗುಡಿಸಿ ಮನೆಯನ್ನು ರಸ್ತೆಯನ್ನು ಚೊಕ್ಕಟಗೊಳಿಸಿ ಜನಕ್ಕೆ ಉಪಕಾರ ಮಾಡಿದ್ದೇನೆ ಎಂದು ಬೀಗದೆ ನನ್ನನ್ನು ಎತ್ತಿ ಹಿಡಿಯಿರಿ, ಮೆರೆಸಿರಿ, ಜೈ ಪೊರಕೆಗೆ ಎಂದು ಕೂಗಿರಿ ಎಂದು ಹೇಳದೆ, ನಿರ್ಮಲಗೊಳಿಸುವ ಕಾರ್ಯ ಮಾಡಿ ಪ್ರಚಾರ ಪ್ರಸಿದ್ಧಿಗಳನ್ನು ಬಯಸದೆ ಕಸ ತೆಗೆದ ಮೇಲೆ ಪೊರಕೆ ಮೂಲೆ ಸೇರುತ್ತದೆ, ಬಾಗಿಲ ಮರೆಯಲ್ಲಿ ಅದು ಕೂಡುತ್ತದೆ. ಹಾಗೆ ಏನನ್ನು ಸಾಧಿಸಿದರೂ ಹೆಸರಿಗಾಸೆ ಪಡದೆ ತೆಪ್ಪಗಿರುವುದು ಸಾತ್ವಿಕ ಗುಣ ಎನ್ನುತ್ತಾರೆ ಡಿವಿಜಿಯವರು.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಇದು ಆಕಾಶವಾಣಿ ಕಾರವಾರ, ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
1: ಆತ್ಮೀಯ ಕೇಳುಗರೆ, ಸಂದೇಶ ಸಂಗಮ ಪ್ರತಿ ಮಂಗಳವಾರ ಸಂಜೆ 5:30 to 6 p.m. ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8 p.m.
2: ಸಂಗಮ ಸಂಗಮ.
1: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9408024947740.
3: ಇಂದು ಕಾವ್ಯ ಸಂದೇಶ,
4: ಇಂದು ನವ್ಯ ಸಂದೇಶ.
1: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು, ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9408024947740. ನೆನಪಿಡಿ, ಪ್ರತಿ ಮಂಗಳವಾರ ಸಂಜೆ 5:30 ಸಂದೇಶ ಸಂಗಮ ಹಾಗೂ ಪ್ರತಿ ಶನಿವಾರ ರಾತ್ರಿ 8 p.m. ರೇಡಿಯೋ ಸ್ಪಂದನ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

ಶ್ರೋತೃಗಳೇ, ಇಂದು ಸಂಜೆ 5 ಗಂಟೆಗೆ ಯಕ್ಷಲಹರಿ ಯಕ್ಷಗಾನ ತಾಳ ಮದುವೆ ಪ್ರಸಾರವಾಗಲಿದೆ. ಪ್ರಸಂಗ ಮಹಾಶೂರ ಬೊಮ್ಮಾಸೂರ ನಡೆಸಿಕೊಡುತ್ತಾರೆ ಯಕ್ಷಶ್ರೀ ಬಳಗ ಮಾದಕಟ್ಟೆ ಬಂಟ್ವಾಳ. ಹಾಗೂ ಇಂದಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭತ್ತದ ಕೃಷಿ ಅನುಭವ ಕುರಿತು ಪಂಚಾಕ್ಷರಿ ಎಸ್ ಹಿರೇಮಠ್, ಮಂಜುನಾಥ್ ಎಂ ಜೋಗಾರ್ ಸೆಟ್ಟರ್ ಹಾಗೂ ಬಸವರಾಜ್ ಸಂಗಯ್ಯ ನಂದೋಳಿ ಮಠ್ ಯಲ್ಲಾಪುರ ಇವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. 8 ಗಂಟೆಗೆ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ರೇಡಿಯೋ ಸ್ಪಂದನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8

0: ಆಕಾಶವಾಣಿ ಕಾರವಾರ. ವಚನ ವೈಭವ, ವಚನಕಾರರ ವಿವಿಧ ವಚನಗಳನ್ನಾಧರಿಸಿದ ಕಾರ್ಯಕ್ರಮ.
1: ಶ್ರೋತೃಗಳೇ, ಇಂದಿನ ವಚನ ವೈಭವ ಕಾರ್ಯಕ್ರಮದಲ್ಲಿ ಮೊದಲಿಗೆ ಚನ್ನಬಸವಣ್ಣನವರ ವಚನವನ್ನು ಹಾಡಿದ್ದಾರೆ ರಾಜು ಅನಂತಸ್ವಾಮಿ. ಕೇಳಿ, ರಕ್ಷಾಶ್ರಯದಲ್ಲಿದ್ದು ಭಿಕ್ಷಾ ಪರಿಣಾಮಯಾಗದಿದ್ದರೇನು?

0: ಇನ್ನು ಮುಂದೆ ಹಳಪದ ಪಣ್ಣನ ಪುಣ್ಯಲಿ ಶ್ರೀಲಿಂಗಮ್ಮನವರ ವಚನ ಹಾಡಿದ್ದಾರೆ ಎಂ ಡಿ ಪಲ್ಲವಿ. ಕೇಳಿ, ಮನವ ನಿರ್ಮಲವ ಮಾಡಿದನೆಂದು.
1: ಸಂಗೀತ ನಿರ್ದೇಶನ

ಶ್ರೋತೃಗಳೇ, ನೀವು 102.3 ಮೆಗಾಹರ್ಟ್ಸ್ ತರಂಗಾಂತರಗಳಲ್ಲಿ ವಚನ ವೈಭವವನ್ನು ಕೇಳುತ್ತಿದ್ದೀರಿ. ಇನ್ನು ಮುಂದೆ ಬಸವಣ್ಣನವರ ವಚನವನ್ನು ಹಾಡಿದ್ದಾರೆ ಮೀನಾಕ್ಷಿ ಕುಲಕರ್ಣಿ. ಕೇಳಿ. ಹೊನ್ನಿನೊಳಗೊಂದೊರೆಯೇ, ಸೀರೆಯೊಳಗೊಂದೊರೆಯೇ,

0: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇನ್ನು ಮುಂದೆ ಚೆನ್ನಬಸವಣ್ಣನವರ ವಚನ. ಶೀಲಸಿಲ್ಲವೆಂದೇನು ಹಾಡಿದ್ದಾರೆ ಕಾಶಿನಾಥ್ ಪತ್ತಾರ್.

0: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇನ್ನು ಮುಂದೆ ಸಿದ್ದರಾಮೇಶ್ವರರ ವಚನ ಹಾಡಿದ್ದಾರೆ ದೀಪಕ್ ಪಿ. ಕಟ್ಟಿದ ಕಲ್ಲು ಲಿಂಗವೆನಿಸಿತು.

0: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ. ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಅಳಿಸಂಕುಲವೇ, ಮಾಮರವೇ, ಬೆಳದಿಂಗಳೇ, ಕೋಗಿಲೆಯೇ, ಅಕ್ಕಮಹಾದೇವಿಯವರ ವಚನವನ್ನು ಹಾಡಿದ್ದಾರೆ ಸುಮಲತಾ.

0: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇದುವರೆಗೆ ವಚನಕಾರರ ವಿವಿಧ ವಚನಗಳನ್ನಾಧರಿಸಿದ ಕಾರ್ಯಕ್ರಮ ವಚನ ವೈಭವ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಮೂಡಿಬಂತು.
2: ಇದು ಆಕಾಶವಾಣಿ ಕಾರವಾರ. ಶ್ರೋತೃಗಳೇ, ಇನ್ನು ಮುಂದೆ ಮಂಜುಳಗಾನ ಪ್ರಸಾರವಾಗುವುದು.

ಗಾಯಕಿ ಪಿ ಸುಶೀಲಾ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಸಾಕ್ಷಾತ್ಕಾರ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರ ಈ ಕವಿತೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ.

0: ಅಶಕ್ಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುದಿಸಿ ಸಮಾಧಾನ ಮಾಡು.
1: ಅಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಪಿವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಅವರ ಧ್ವನಿಯಲ್ಲಿರುವ ಕಸ್ತೂರಿ ನಿವಾಸ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಆರ್ ಎನ್ ಜಯಗೋಪಾಲ್ ಅವರ ಕವಿತೆಗೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ.

ಕುವೆಂಪುರವರ ಈ ಕವಿತೆಗೆ ಟಿ ಚಲಪತಿರಾವ್ ಅವರ ಸಂಗೀತವಿದೆ. ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ಈ ಗೀತೆ ಮಾವನ ಮಗಳು ಚಿತ್ರದ್ದು.

ಪಿ ಸುಶೀಲಾ ಮತ್ತು ಯಶ್ ಜಾನಕಿ ಅವರ ಧ್ವನಿಯಲ್ಲಿರುವ ಈ ಗೀತೆ ಬಂಗಾರದ ಹೂವು ಚಿತ್ರದ್ದು. ವಿಜಯ ನರಸಿಂಹ ಅವರ ಕವಿತೆಗೆ ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತವಿದೆ.

ಕೇಳಿ ಬರುತ್ತಿರುವ ಧ್ವನಿ ಪಿ ಬಿ ಶ್ರೀನಿವಾಸ್ ಅವರದು. ಚಿತ್ರ ನ್ಯಾಯವೇ ದೇವರು. ಗೀತರಚನಕಾರ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ರಾಜನ್ ಮತ್ತು ನಾಗೇಂದ್ರ ಅವರದಿದೆ.

ನಾನಿರುವುದೇ ನಿನಗಾಗಿ ಚಿತ್ರಕ್ಕೆಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದ್ದ ಗೀತೆಯನ್ನು ಕೇಳುತ್ತಿರುವಿರಿ. ಗೀತ ರಚನೆ ಚಿ ಉದಯಶಂಕರ್ ಅವರದು, ಸಂಗೀತ ಸಂಯೋಜನೆ ರಾಜನ್ ಮತ್ತು ನಾಗೇಂದ್ರ.

ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿದ್ದ ಶರಪಂಜರ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಕವಿ ದ.ರಾ. ಬೇಂದ್ರೆ ಅವರ ಈ ಕವಿತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಎನ್ ಜಯಗೋಪಾಲ್ ಅವರ ಕವಿತೆಗೆ ವಿಜಯಭಾಸ್ಕರ್ ಅವರ ಸಂಗೀತವಿತ್ತು. ಪಿ ವಿ ಶ್ರೀನಿವಾಸ್ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿದ್ದ ಭಾಗ್ಯಜ್ಯೋತಿ ಚಿತ್ರದ ಈ ಗೀತೆಯೊಂದಿಗೆ ನಮ್ಮ ಇಂದಿನ ಮಂಜುಳ ಗಾನ ಮುಕ್ತಾಯವಾಗುವುದು. ಇದು ಆಕಾಶವಾಣಿ ಕಾರವಾರ, ಸಮಯ 10:02. ಇನ್ನು ಮುಂದೆ ಬೆಂಗಳೂರು ವಿದ್ಯಾಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ.

0: ಬೆಳ್ಳಿ ಕೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀನಾಗ
2: ಭಾವ ಭಿತ್ತಿಯೊಳಗೆ ಅಚ್ಚುತ್ತಿದ ನಮ್ಮೆಲ್ಲರ ಅಚ್ಚು ಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು.
2: ಹಳೆಯ ಬಂಗಾರದ ಗೀತೆಗಳು,
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್.
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
0: ಹಾಗೂ ಸಂಜೆ 5:02
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿ

ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. ಆತ್ಮೀಯ ಕೇಳುವರಿಗೆಲ್ಲ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಮಾಧವಿ. ರಾಜನನ್ನ ರಾಜ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಪಿಬಿ ಶ್ರೀನಿವಾಸ್ ಅವರು ಧ್ವನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಗೀತೆಗಿದೆ.

ಸ್ನೇಹಿತರೆ, ನೆನಪುಗಳು ಮಾನವನ ಜೀವನದ ಅವಿಭಾಜ್ಯ ಅಂಗ ಅಂತ ಹೇಳಬಹುದು. ಇವು ಬಾಲ್ಯದ ಮಧುರ ಕ್ಷಣಗಳು ಮತ್ತು ಅಜ್ಜಿಮನೆಯ ಸುಂದರ ದಿನವನ್ನ ಸಹ ಮರುಕಳಿಸುವಂತೆ ಮಾಡುತ್ತೆ ಆ ನೆನಪುಗಳು. ಕೆಲವೊಂದು ಸಿಹಿ ನೆನಪುಗಳು ಖುಷಿ ನೀಡಿದ್ರೆ ಇನ್ನು ಕಹಿ ನೆನಪುಗಳು ಜೀವನದ ದಾರಿಯನ್ನ ತೋರಿಸುತ್ತೆ. ಇನ್ನು ಭಾವನಾತ್ಮಕ ನೆನಪುಗಳು ಸಹ ನಮ್ಮಲ್ಲಿ ಇರುತ್ತೆ. ಮನಸ್ಸಿಗೆ ಮುದು ನೀಡುವಂತಹ ಕವನಗಳು, ಹಾಡುಗಳು ನಮ್ಮ ಆ ನೆನಪುಗಳನ್ನ ಜೀವಂತವಾಗಿರಿಸುತ್ತೆ. ಇನ್ನು ನೋವು ಅಥವಾ ಸವಾಲುಗಳನ್ನ ನೀಡಿದ್ರೂ ಸಹ ಕಹಿ ನೆನಪುಗಳು ನಮಗೆ ಪಾಠವನ್ನ ಕಲಿಸಿ ಬದುಕಿನಲ್ಲಿ ಮುನ್ನಡೆಯಲು

ಸಹಕಾರಿಯಾಗತ್ತೆ. ಇನ್ನು ಬಾಲ್ಯದ ಆಟಗಳು, ಅಪ್ಪ ಅಮ್ಮನ ಮಡಿಲು, ಶಾಲೆಯ ದಿನಗಳು ಮತ್ತು ಗೆಳೆಯರೊಂದಿಗಿನ ಒಡನಾಟ, ಸಿಹಿ ನೆನಪುಗಳು ನಮಗೆ ಮುದವನ್ನು ನೀಡುತ್ತೆ. ನೀವೆಲ್ಲ ಬಹುಶಃ ಹೇಳಿರ್ತೀರಾ, ಪದೇ ಪದೇ ಹಳೆಯದನ್ನ ನೆನಪಿಸಿಕೊಂಡು ಕೊರಗಬೇಡ, ಮರೆತುಬಿಡು ಅಂತ ಸಲಹೆ ಕೊಡೋದು ನಾವು ಸಾಮಾನ್ಯವಾಗಿ ಕಂಡಿರ್ತೇವೆ. ಇನ್ನು ಜಗಳವಾಡುವಾಗ ಆಗಿ ಹೋದ ಘಟನೆಯೊಂದನ್ನ ಪ್ರಸ್ತಾಪಿಸಿ ಹಳೆಯ ಗಾಯಕ್ಕೆ ನ್ಯಾಯ ಕೇಳಿದ್ರೆ ಇಂದಿನ ಜಗಳದ ಬಗ್ಗೆ ಮಾತ್ರ ಮಾತಾಡು, ಹಳೆಯದನ್ನೆಲ್ಲ ಕೆದಕ್ಬೇಡ ಅಂತ ಹೇಳ್ತಾ ಇರ್ತೀವಿ. ಕಳೆದು ಹೋದ ಪ್ರೀತಿಯನ್ನ, ಮೊದಲ ಕ್ಷಣಗಳನ್ನ ಇಂದು ನೆನಪಿಸಿಕೊಂಡು ಹೃದಯಕ್ಕೆ ಮುಳ್ಳು ಚುಚ್ಚಿಸಿಕೊಂಡವರಂತೆ ಆಡ್ತಾ ಇದ್ದವ್ರಿಗೆ ಹಳೆಯದನ್ನೆಲ್ಲ ನಾನು ಮರೆತು ಬಿಡುವಂತಾಗಬಾರದೆ ಅಂತ ಮತ್ತಷ್ಟು ಪರಿತಾಪ ಪಡ್ತೇವೆ. ಹೀಗೆ ನೆನಪುಗಳು, ಸವಿಸವಿ ನೆನಪು, ಸಾವಿರ ನೆನಪು, ಎದೆ ಆಳದಲ್ಲಿ ಬಚ್ಚಿಕೊಂಡು ಅಚ್ಚಳಿಯದ 101 ನೆನಪುಗಳು ಎಲ್ಲರಲ್ಲೂ ಇರುತ್ತೆ. ಕೆಲವೊಂದು ಸಿಹಿ ಇರಬಹುದು, ಕೆಲವು ಕಹಿ ನೆನಪುಗಳು ಇರಬಹುದು. ಈ ಎಲ್ಲ ನೆನಪುಗಳನ್ನ ನಾವು ನೆನಪಿಸಿಕೊಳ್ತಾ ಒಂದಷ್ಟು ನೆನಪು ಶೀರ್ಷಿಕೆಯ ಗೀತೆಗಳನ್ನ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಆಲಿಸೋಣ. ನೀವು ಸಹ ನಿಮ್ಮ ನೆನಪುಗಳನ್ನ, ನೆನಪುಗಳನ್ನ ನೆನಪು ಮಾಡಿಕೊಳ್ತಾ ಈ ಹಾಡುಗಳನ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೇನೆ.

ಅನುರಾಗ ಬಂಧನ ಚಿತ್ರದ ಗೀತೆಯನ್ನ ಎಸ್ ಜಾನಕಿ ಅವರ ಕಂಠಸ್ರಿಯಲ್ಲಿ ಕೇಳಿದ್ರಿ. ವಿಜಯ ನರಸಿಂಹ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಅವರ ಸಂಗೀತ ಈ ಗೀತೆಗಿತ್ತು. ಇದಕ್ಕೂ ಮುಂಚೆ ಅಪರಿಚಿತ ಚಿತ್ರದ ಗೀತೆನ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಆಲಿಸಿದ್ರಿ. ರಾಮದಾಸ್ ನಾಡು ಅವರ ಸಾಹಿತ್ಯ, ಎಲ್ ವೈದ್ಯನಾಥನ್ ಅವರ ಸಂಗೀತ ಗೀತೆಗಿತ್ತು. ಸಾಹಸ ಸಿಂಹ ಚಿತ್ರಕ್ಕೆ ನೋಂದಣಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಜಿ ಯು ಜಯಶಂಕರ್ ಅವರ ಸಾಹಿತ್ಯ, ಸತ್ಯಮ ಅವರ ಸಂಗೀತ ಈ ಗೀತೆಗಿದೆ.

ಸ್ನೇಹಿತರೆ ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಇಂಪಾದ ಮಧುರವಾದಂತಹ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ನೆನಪುಗಳು ಅನ್ನುವ ಶೀರ್ಷಿಕೆಯಡಿ ಒಂದಷ್ಟು ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೇನೆ. ಮೊದಲನೇ ಗೀತೆಯಾಗಿ ಅಂತರಾಳ ಚಿತ್ರದಿಂದ ಆಯ್ದುಕೊಳ್ಳಲಾಗಿದೆ. ವ್ಯಾಸರಾವ್ ಅವರ ಸಾಹಿತ್ಯ, ಎಲ್ ವೈದ್ಯನಾಥನ್ ಅವರ ಸಂಗೀತ ಇರುವಂತಹ ಗೀತೆಗೆ ಧನ್ಯವಾಗಿದ್ದಾರೆ ವಾಣಿ ಜಯರಾಮ್.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಕೇಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈನ, ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cpsblr@gmail.com.
5: ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ರ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಪಾದ ಮಧುರವಾದಂತಹ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀನಿ. ನೆನಪು ಅನ್ನೋ ಶೀರ್ಷಿಕೆಯಡಿಯಲ್ಲಿ ಹಲವಾರು ಹಾಡುಗಳು ನಿಮ್ಮ ನೆನಪನ್ನ ಕೆದಕ್ತಾ ಇದೆ ಅಂತ ಭಾವಿಸ್ತೇನೆ. ಬಂಧನ ಚಿತ್ರದ ಗೀತೆಯನ್ನ ಕೇಳಿ ಬರೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಈ ಗೀತೆಗಿದೆ.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀನಾಗ
2: ಭಾವ ಭಿತ್ತಿಯೊಳಗೆ ಅಚ್ಚುತ್ತಿದ ನಮ್ಮೆಲ್ಲರ ಅಚ್ಚು ಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು ಭಾವ ಎಂದಿದ್ದರೂ ಹೊಸತು.
2: ಹಳೆಯ ಬಂಗಾರದ ಗೀತೆಗಳು
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ. ತಪ್ಪದೇ ಕೇಳಿ ಓಲ್ಡ್ ಇಸ್ ಗೋಲ್ಡ್
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
0: ಹಾಗೂ ಸಂಜೆ 5:02.

ರವಿ ವರ್ಮ ಚಿತ್ರದ ಗೀತೆಯನ್ನ ಮನೋವರಾಧನೆಯಲ್ಲಿ ಕೇಳಿದ್ರಿ. ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್. ಖೈದಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ ಅವರು ಧ್ವನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಚಕ್ರವರ್ತಿ ಅವರ ಸಂಗೀತ ಈ ಗೀತೆಗಿದೆ.

ನೆನಪು ಶೀರ್ಷಿಕೆಯಡಿ ಒಂದಷ್ಟು ಹಳೆಯ ಇಂಪಾದ ಮಧುರವಾದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಅನೇಕ ಶ್ರೋತೃದ್ರ ಸಂದೇಶಗಳನ್ನ ಕಳ್ಸಿಕೊಟ್ಟಿದ್ದೀರಾ. ನೆನಪು ಸೂಪರ್ ಅಂತ ಹೇಳಿ ಸಿಎನ್ ಲಕ್ಷ್ಮಣ್ ಅವರು ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸಿದರೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ನಲ್ಲಿ ನೆನಪು ಅನ್ನುವ ವಿಷಯದ ಹಾಗೂ ಶೀರ್ಷಿಕೆಯ ಹಾಡುಗಳು ಪ್ರಸಾರವಾಗ್ತಾ ಇರೋದು ಖುಷಿ ನೀಡ್ತಾ ಇದೆ, ಮಧುರವಾಗಿದೆ ಅಂತ ಹೇಳಿ ಸುಮಾ ಅವರು ಸಂಕದಕಟ್ಟೆಯಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು, ಅದರಲ್ಲೂ ಓಲ್ಡ್ ಇಸ್ ಗೋಲ್ಡ್ ನ ಮೆಚ್ಚಿನ ಕಾರ್ಯಕ್ರಮ ಅಂತ ಹೇಳಿ ನಿರ್ಮಲಾ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ರೆ ವಿವಿಧ ಭಾರತಿ ನೆನಪು ಶೀರ್ಷಿಕೆ ಹಾಡುಗಳು ತುಂಬಾ ವಿಶೇಷವಾಗಿವೆ, ಅದರಲ್ಲೂ ಮೊದಲನೇ ಹಾಡು ಅಣ್ಣವರ ಸಿನಿಮಾದ ಹಾಡು ಅತ್ಯದ್ಭುತವಾಗಿತ್ತು ಅಂತ ಹೇಳಿ ಕುಮಾರ್ ಬಂಗಾರಿ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಸ್ನೇಹದ ಕಡಲಲ್ಲಿ, ನೆನಪಿನ ದೋಣಿಯಲ್ಲಿ, ಈ ತರಹದ ನೆನಪುಗಳ ಶೀರ್ಷಿಕೆಯ ಗೀತೆಗಳನ್ನು ಸಜೆಸ್ಟ್ ಮಾಡಿದ್ದಾರೆ. ಕಾರ್ಯಕ್ರಮ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಬಾಬು ಮಲ್ಲಪ್ರಹಳ್ಳಿ ಹಿರಿಯೂರಿನಿಂದ. ಹಾಗೆಯೇ ಬಹು ಅಪರೂಪದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಧನ್ಯವಾದ ಅಂತ ಹೇಳಿ ಅಕ್ಕ ಮಹಾದೇವಿ ಕೊಡೈಕಲ್ನಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ರೆ ಕೆ ತಿಪ್ಪೇಸ್ವಾಮಿ ಹರಿಹರದಿಂದ ಸಂದೇಶವನ್ನ ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಹಾಡುಗಳು ಸೊಗಸಾಗಿ ಮೂಡಿ ಬರ್ತಾ ಇದೆ, ನಮ್ಮ ಹಳೆಯ ನೆನಪನ್ನ ಕೆದಕ್ತಾ ಇದೆ, ಕೆಲವು ಹಳೆಯ ನೆನಪುಗಳು ನಮಗೆ ಸಂತೋಷ ಕೊಡುತ್ತವೆ, ಇನ್ನು ಕೆಲವು ನೆನಪುಗಳು ದುಃಖವನ್ನ ತರುತ್ತವೆ. ಆದಷ್ಟು ಸಂತೋಷ ಕೊಡುವ, ನೆಮ್ಮದಿ ಕೊಡುವ ನೆನಪುಗಳನ್ನ ಇಟ್ಟುಕೊಂಡು ದುಃಖ ಕೊಡುವಂತಹ ನೆಮ್ಮದಿ ಹಾಳು ಮಾಡುವ ನೆನಪನ್ನ ಮರೆತರೆ ಸುಖವಾಗಿ ಸಂತೋಷವಾಗಿ ಇರಬಹುದು ಅಂತ ಹೇಳ್ತಾ ಇದ್ದಾರೆ ತಿಪ್ಪೇಸ್ವಾಮಿ ಅವರು ಹರಿಹರದಿಂದ. ಹಾಗೆಯೇ ಖುಷಿ ಕೊಡುವ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇರುವ ವಿವಿಧ ಭಾರತಿಗೆ ನಿಮಗೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ಕವಿತಾ ಶ್ರೀನಿವಾಸ್ ಅವರು ವೈಎಸ್ ಕಾಲೋನಿ ಧಾರವಾಡದಿಂದ. ನೆನಪು ಈ ಶೀರ್ಷಿಕೆ ಮೇಲೆ ಹಾಕಿರುವ ಎಲ್ಲ ಹಾಡುಗಳು ಬೆಲೆ ಕಟ್ಟಲಾರದ ಹಾಡುಗಳು, ಅಂತಹ ಗೀತೆಗಳು

ಸರ ಮಾಡ್ತಾ ಇದ್ರಿ, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ಅಥಣಿ ಚಂದ್ರಕಾಂತ್ ಅವರು. ಹಾಗೇನೆ ಸತೀಶ್ ಕುಮಾರ್ ಅವರು ದೇವರಾಯನ ದುರ್ಗದಿಂದ ಸಂದೇಶವನ್ನ ಕಳಿಸಿ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ತುಂಬಾ ಮಧುರವಾಗಿದೆ, ವೀಕೆಂಡ್ ಅಲ್ಲಿ ಪುರುಸೊತ್ತಾಗಿ ಟಿಫನ್ ಮಾಡ್ತಾ ಈ ಹಾಡುಗಳನ್ನ ಕೇಳೋದಕ್ಕೆ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಹಾಗೇನೆ ಸ್ವಪ್ನ ಹೊಯ್ಸಳ ಯಶವಂತಪುರದಿಂದ ನೆನಪು ಶೀರ್ಷಿಕೆ ಹಾಡುಗಳು ಸೊಗಸಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದ ಅಂತ ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು ರೀ, ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡಿದ್ರಿ, ತುಂಬಾ ದಿನ ಆಗಿತ್ತು ಬಂಧನ ಚಿತ್ರದ ಹಾಡನ್ನ ಕೇಳಿ ಅಂತ ಹೇಳ್ತಾ ಇದ್ದಾರೆ ವಾಣಿಶ್ರೀ ಅವರು ಧಾರವಾಡದಿಂದ. ಹಾಗೇನೆ ಓಲ್ಡ್ ಈಸ್ ಗೋಲ್ಡ್ ಹಾಡು ಎಷ್ಟು ಕೇಳಿದ್ರು ಸಾಲದು ಅಂತ ಹೇಳಿ ಅರುಣಾ ಮೈತ್ರಿ ಅವರು ಜೆಸಿನಗರ್ನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೇನೆ ಹಲಸೂರು ರಾಜೇಶ್ ಅವರು ಹಳೆಯ ಹಾಡುಗಳನ್ನ ಕೇಳೋಕೆ ತುಂಬಾ ಇಷ್ಟ ಅಂತ ಹೇಳ್ತಿದ್ದಾರೆ. ಗಗನ್ ರಾಜ್ ಕುಮಾರ್ ಅವರು ಮಾರಿಕಣಿವೆ ಹಿರಿಯೂರಿನಿಂದ ಸಂದೇಶವನ್ನ ಕಳಿಸಿ ನೆನಪು ಶೀರ್ಷಿಕೆಯ ಅಡಿ ಹಲವಾರು ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ರೆ ರವಿ ವರ್ಮ ಚಿತ್ರದ ನೆನಪು ಹಾಡು ತುಂಬಾ ಇಷ್ಟ ಆಯ್ತು ಅಂತಿದ್ದಾರೆ. ಹಾಗೇನೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನೆನಪು ಬಗ್ಗೆ ಮಾಹಿತಿ ಮತ್ತು ಶೀರ್ಷಿಕೆ ಗೀತೆ ಚೆನ್ನಾಗಿದೆ ಅಂತ ಹೇಳಿ ಚಂದ್ರಮತಿ ಪ್ರಕಾಶ್ ರಾಜಜನಕದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕೈದಿ ಹಾಡು ತುಂಬಾ ದಿನ ಆಗಿತ್ತು ಕೇಳಿ ಅಂತ ಹೇಳಿ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೇನೆ ನಮಸ್ತೆ ಮೇಡಮ್, ಕೊಪ್ಪಳ ಜಿಲ್ಲೆಯ ಮಂಗಳೂರಿನ ಮಂಗಳೇಶ ಸ್ವಾಮಿ ಅವರು ಇವತ್ತಿನ ಹಾಡುಗಳೆಲ್ಲವೂ ಚೆನ್ನಾಗಿದೆ, ಸುಮಧುರವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಉತ್ತಮವಾದ ಆಯ್ಕೆ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಹೇಳಿ ರಮೇಶ್ ರಂಗ ವಿದ್ಯಾರ್ಥಿ ಅವರು ಇವತ್ತಿನ ಹಾಡುಗಳನ್ನ ನೆನಪಿನ ಗೀತೆಗಳು ಸೂಪರ್ ಅಂತ ಹೇಳಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೇನೇ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಕೃಷಿ ಕೆಲಸ ಮಾಡ್ತಾ ಮಾಡ್ತಾ ನಾವು ಆಕಾಶವಾಣಿ ಆಪ್ತ ಮಿತ್ರರಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಯಾರಿದು ವೈಜನಾಥ್ ಬಿರಾದರ್ ಅವರು ಮಂಜುನಾಥ್ ಅವರು ಇಂದರಗಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೇನೆ ಚಂದ್ರಮುಖಿ ಅವರು ಐಟಿಐ ಲೇಔಟ್ನಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ, ಹಾಗೇನೆ ಅಥಣಿ ತಾಲೂಕು ಶಿವನೂರದಿಂದ ಶಾಂತಗಿರಿ ಮಲ್ಲಯ್ಯ ಮಠದ ಇವರು ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ, ಓಲ್ಡ್ ಇಸ್ ಗೋಲ್ಡ್ ಸೂಪರ್ ಆಗಿ ಮೂಡಿ ಬಂದವು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೋಟಿ ಕೋಟಿ ಧನ್ಯವಾದಗಳು ನಮ್ಮ ವಿವಿಧ ಭಾರತಿಗೆ ಅಂತ ಸಹ ತಿಳಿಸಿದ್ದಾರೆ. ಹಾಗೇನೆ ಆದಿತ್ಯ ಹಾಗೂ ಮನೆಯವರು ಸಹ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ಪುಷ್ಪ ಶಾನುಭೋಗರ್ ಗದಗ್ನಿಂದ ಒಳ್ಳೊಳ್ಳೆ ನೆನಪಿನ ಹಾಡುಗಳನ್ನ ಕೇಳಿಸಿದ್ರಿ, ಸೊಗಸಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ನಿರ್ಮಲಾ ಇರಾವ್ ಜೆಪಿ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಗೆ ನಿಲ್ಲದ ಪರವಾಗಿ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ಗೀತೆಯತ್ತ ಸಾಗೋಣ. ನೆನಪಿನ ದೋಣಿ ಚಿತ್ರದ ಗೀತೆ ಇದಾಗಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ, ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ. ಈ ಗೀತೆಗಿದೆ

ಈ ನೆನಪುಗಳೆಲ್ಲ ನಮ್ಮ ಅನುಭವಗಳೇ ಹೊರತು ಬೇರೇನಲ್ಲ. ಅದೆಷ್ಟೋ ಸಲ ಕಹಿ ನೆನಪುಗಳು ನಮ್ಮ ಜೀವನದಲ್ಲಿ ಬೇಡವೆಂದು ಅದು ತನ್ನಿಂದ ತಾನಾಗಿ ನೆನಪಿನ ಅಂಗಳವನ್ನ ಸೇರಿಕೊಳ್ಳುತ್ತವೆ. ಇವುಗಳೇ ಮುಂದಿನ ಜೀವನಕ್ಕೆ ದಾರಿಯಾಗುವಂತವು. ಗೆಳೆಯ ಗೆಳತಿಯರ ಜೊತೆ ಸೇರಿ ಮಾಡಿದ ಕೀಟಲೆಗಳು, ಸುಮಧುರ ಕ್ಷಣಗಳು ಒಂದೊಂದಾಗಿ ಕಣ್ಣ ಮುಂದೆ ಬಂದಂತಿರುತ್ತೆ. ಬಾಲ್ಯದಿಂದ ಹಿಡಿದು ವಯಸ್ಕರವರೆಗಿನ ಎಲ್ಲ ನೆನಪುಗಳು ಅತಿ ಮುಖ್ಯ. ತಮ್ಮ ಬಾಲ್ಯದ ದಿನಗಳನ್ನ ಮೆಲುಕು ಹಾಕಲಿರುವ ಒಂದೇ ಒಂದು ದಾರಿ ಈ ನೆನಪುಗಳು. ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಕ್ಷಣಗಳು ನೆನಪಾಗಿರಲು ಸಾಧ್ಯವಿಲ್ಲ, ಆದ್ರೆ ಪ್ರಭಾವಶಾಲಿಯಾಗಿ ನಡೆದ ಪ್ರತಿಯೊಂದು ಕ್ಷಣ ಘಟನೆಗಳು ನೆನಪಾಗಿ ಉಳಿಯೋದ್ರಲ್ಲಿ ಸಂದೇಹವೇ ಇಲ್ಲ. ದಿನದಿಂದ ದಿನ ಕಳೆದಂತೆ ನೆನಪುಗಳು ಹೆಚ್ಚುತ್ತಾ ಇರುತ್ತೆ. ಪ್ರತಿಯೊಂದು ನೆನಪುಗಳನ್ನ ಪೋಣಿಸುತ್ತಾ ಹೋದಂತೆ ನೆನಪುಗಳ ಮಾಲೆಯನ್ನೇ ಮಾಡಬಹುದು. ಈ ನೆನಪುಗಳಿಲ್ಲದ ಜೀವನವನ್ನ ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ನಮ್ಮ ನಿನ್ನೆಯ ಇಂದಿನ ನಾಳಿನ ಬದುಕನ್ನ ಸಾವಯವವಾಗಿ ಬೇಯಿಸುವ ಸೂತ್ರವೇ ನೆನಪು. ನಮ್ಮನ್ನು ನಾವು ಕಂಡುಕೊಳ್ಳುವ ಹಾದಿಯಲ್ಲಿ ನೆನಪು ಸಹಾಯಕ್ಕೆ ಬರುತ್ತೆ. ಬಾಲ್ಯಚಿತ್ರವಾಗಿ ಇದನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಚಂದ್ರಿಕಾ ಗುರುರಾಜ್ ಅವರು ಧ್ವನಿಯಾಗಿದ್ದಾರೆ. ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯ, ಗುಣಸಿಂಗ್ ಅವರ ಸಂಗೀತ ಈ ಗೀತೆಗಿದೆ. ಈ ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಕ್ತಾಯವಾಗಲಿದೆ.

ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಕ್ಷಣಗಳು ನೆನಪಾಗಿರೋದಕ್ಕೆ ಸಾಧ್ಯವಿಲ್ಲ. ಆದರೆ ಪ್ರಭಾವಶಾಲಿಯಾಗಿ ನಡೆದ ಪ್ರತಿಯೊಂದು ಕ್ಷಣ ಘಟನೆಗಳು ನೆನಪಾಗಿ ಉಳಿಯೋದರಲ್ಲಿ ಸಂದೇಹನೇ ಇಲ್ಲ. ದಿನದಿಂದ ದಿನ ಕಳೆದಂತೆ ನೆನಪುಗಳು ಹೆಚ್ಚುತ್ತಾ ಇರುತ್ತೆ. ಪ್ರತಿಯೊಂದು ನೆನಪುಗಳನ್ನ ಪೋಣಿಸುತ್ತಾ ಹೋದಂತೆ ನೆನಪುಗಳ ಮಾಲೆಯನ್ನೇ ಮಾಡಬಹುದು. ಈ ನೆನಪುಗಳಿಲ್ಲದ ಜೀವನವನ್ನ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ನಿನ್ನೆಯ ಇಂದಿನ ನಾಳಿನ ಬದುಕನ್ನು ಸಾವಯವವಾಗಿ ಬೆಸೆಯುವ ಸೂತ್ರವೇ ನೆನಪು. ನಮ್ಮನ್ನು ನಾವು ಕಂಡುಕೊಳ್ಳುವ ಹಾದಿಯಲ್ಲಿ ನೆನಪು ಸಹಾಯಕ್ಕೆ ಬರುತ್ತೆ. ಇಷ್ಟು ಹೇಳ್ತಾ ನೆನಪಿನ ಶೀರ್ಷಿಕೆಯ ಗೀತೆಗಳು ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತಾ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ ಎರಡು ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ತಮ್ಮ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿಯವರು ಇಂದು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವಂತಹ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ರಾಜ್ಯ ಮಟ್ಟದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಕೆಂಪೇಗೌಡ ವಂಶಸ್ಥರ ಮೂಲ ಸ್ಥಳವಾದ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಹೊರಟ ಕೆಂಪೇಗೌಡ ಜ್ಯೋತಿ ರಥಯಾತ್ರೆಗೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ನೀಡಿದರು. ಭಾರತದ ಮಹಾನಗರ ಪರಿಕಲ್ಪನೆ ಮತ್ತು ಜಾಗತಿಕ ದಕ್ಷಿಣ ಒಕ್ಕೂಟದ ಬದ್ದತೆಯಲ್ಲಿ ಸೆಷಲ್ಸ್ ದೇಶ ಅತ್ಯಂತ ಮೌಲ್ಯಯುತ ಕಡಲ ನೆರೆಹೊರೆ ಪಾಲುದ ರಾಷ್ಟ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸೆಷಲ್ಸ್ ರಾಷ್ಟಕ್ಕೆ ಪ್ರಯಾಣ ಬೆಳೆಸುವುದಕ್ಕೂ ಮುನ್ನ ಪ್ರಧಾನಿಯವರು ನಿರ್ಗಮನ ಹೇಳಿಕೆ ನೀಡಿದ್ದಾರೆ. ಸುಂದರ, ಸುರಕ್ಷಿತ ಮತ್ತು ಸುಸಜ್ಜಿತ ಬೆಂಗಳೂರು ನಗರಕ್ಕೆ ಅಡಿಪಾಯ ಹಾಕಿದ ಆದರ್ಶ ಆಡಳಿತಗಾರ ನಾಡಪ್ರಭು ಕೆಂಪೇಗೌಡ ಜಯಂತಿಯಂದು ಅವರಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದ್ದಾರೆ. ಅವರ ಪ್ರಜಾಪಾಲನೆ, ಜನಸೇವೆಯ ದೂರದೃಷ್ಟಿ ಎಲ್ಲರಿಗೂ ಆದರ್ಶಪ್ರಾಯವಾಗಿದೆ ಎಂದು ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಅಣುಶಕ್ತಿ ಇಲಾಖೆಯ ಕಾರ್ಯದರ್ಶಿ ಅಜಿತ್ ಕುಮಾರ್ ಮೊಹಾಂತಿ ಅವರು ತಮಿಳುನಾಡಿನ ಕಲ್ಪಾಕಪ್ನಲ್ಲಿರುವಂತಹ ಇಂದಿರಾ ಗಾಂಧಿ ಅಣು ಸಂಶೋಧನಾ ಕೇಂದ್ರದಲ್ಲಿ ವಿಶ್ವದ ಮೊದಲ ಕಾಪರ್ ಕ್ಲೋರಿನ್ ಥರ್ಮೋಕೆಮಿಕಲ್ ಸೈಕಲ್ ಆಧಾರಿತ ಹೈಡ್ರೋಜನ್ ಉತ್ಪಾದನಾ ಘಟಕವನ್ನು ಉದ್ಘಾಟಿಸಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜುಲೈ 3ರಿಂದ ಪ್ರಾರಂಭವಾಗುವಂತಹ ವಾರ್ಷಿಕ ಅಮರನಾಥ ಯಾತ್ರೆಗೆ ಮುಂಚಿತವಾಗಿ ಜಮ್ಮು ಜಿಲ್ಲೆಯಾದ್ಯಂತ ವ್ಯಾಪಕವಾದ ಗಸ್ತು ಮತ್ತು ಶೋಧ ಕಾರ್ಯಾಚರಣೆಗಳನ್ನು ನಡೆಸುವ ಮೂಲಕ ಭದ್ರತಾ ಪಡೆಗಳು ಸಿದ್ದತೆಗಳನ್ನು ತೀವ್ರಗೊಳಿಸಿವೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವಂತಹ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾನ್ ಮತ್ತು ದೇವಿಕಾ ಸಿಹನಾಕ್ ಸೆಮಿಫೈನಲ್ ಪ್ರವೇಶವನ್ನು ಪಡೆದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ

0: ಆಟೋಮ್ಯಾಟಿಕ್ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:05. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೀನಿ ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಇದು ಹೊಸ ಹಾಡುಗಳನ್ನ ಕೇಳುವಂತಹ ಸಮಯ. ಈಗ ಮೊದಲಿಗೆ ಕೇಳೋಣ ಕಿರಿಕ್ ಪಾರ್ಟಿ ಚಿತ್ರದ ಗೀತೆಯನ್ನ. ಭರತ್ ಬಿಜೆ, ಇಂದು ನಾಗರಾಜ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಧನಂಜಯ ರಾಜನ್ ಅವರ ಸಾಹಿತ್ಯಕ್ಕೆ ಅನೀಶ್ ಬಿ ಲೋಕನಾಥ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

ಈಗ ಟಗರು ಚಿತ್ರದ ಗೀತೆಯನ್ನ ಕೇಳ್ತಿದ್ದೀರಿ. ಚರಣರಾಜ್ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಚರಣರಾಜ್ ಅವರದ್ದೇ ಸಂಗೀತ ಇರುವಂತಹ ಗೀತೆಯನ್ನ

ಕೇಳ್ತಿರುವಂತಹ ಗೀತೆ ಕೆಜಿಎಫ್ ಚಾಪ್ಟರ್ ಟು ಚಿತ್ರದ್ದು. ಅನನ್ಯ ಭಟ್ ಅವರ ಧ್ವನಿಯಲ್ಲಿ ಒಂದು ಗೀತೆಯನ್ನು ಕೇಳ್ತಿದ್ದೀರಿ. ಕಿನ್ನಲ್ ರಾಜ್ ಅವರ ಸಾಹಿತ್ಯಕ್ಕೆ ರವಿ ಬಸ್ರೂರವರ ಸಂಗೀತ ಇರುವಂತಹ ಗೀತೆ ಇದಾಗಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಮಾವು ಬೆಳೆಗೆ ಪಿಡಿಪಿಎಸ್ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಪ್ರತಿ ಕ್ವಿಂಟಾಲಿಗೆ 1,750 ರೂಪಾಯಿ ನಿಗದಿಪಡಿಸಿ ಆದೇಶ ಹೊರಡಿಸಿದೆ. ಈ ಹಿನ್ನೆಲೆ ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಇಂದು ಶ್ರೀನಿವಾಸಪುರ ತಾಲೂಕಿನ ವಿವಿಧ ಮಾವಿನ ತೋಟಗಳು ಹಾಗೂ ಕೃಷಿ

0: ಮಾರುಕಟ್ಟೆಗೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಸರ್ಕಾರ ನಿಗದಿಪಡಿಸಿರುವ ಮಾವು ಬೆಲೆ ವ್ಯತ್ಯಾಸ ಪಾವತಿ ಯೋಜನೆಯ ಲಾಭ ಪ್ರತಿಯೋರ್ವ ಅರ್ಹ ಮಾವು ಬೆಳೆಗಾರನಿಗೂ ತಲುಪಬೇಕು. ನೋಂದಣಿ ಪ್ರಕ್ರಿಯೆಗೆ ಅನುಕೂಲವಾಗುವಂತೆ ಜಿಲ್ಲೆಯ ಎಲ್ಲ ರೈತ ಸಂಪರ್ಕ ಕೇಂದ್ರಗಳು ಹಾಗೂ ಎಪಿಎಂಸಿ ಆವರಣಗಳಲ್ಲಿ ವಿಶೇಷ ಕೌಂಟರ್ಗಳನ್ನು ತೆರೆಯಲಾಗಿದೆ. ಒಟ್ಟು 47 ನೋಂದಣಿ ಅಧಿಕಾರಿಗಳನ್ನು ನೇಮಿಸಲಾಗಿದೆ ಎಂದರು. ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಿನ ಜನತೆಗೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಬೆಂಗಳೂರಿನ ಪ್ರತಿ ಗಲ್ಲಿಯ ಇತಿಹಾಸದಲ್ಲೂ ನಾಡಪ್ರಭು ಕೆಂಪೇಗೌಡರ ಹೆಸರಿದೆ. ಇಲ್ಲಿ ಅರಳುವ ಪ್ರತಿ ತಂತ್ರಜ್ಞಾನದ ಕನಸಿನಲ್ಲೂ ಅವರ ದೂರದೃಷ್ಟಿಯ ಬೆಳಕಿದೆ ಎಂದು ಬಣ್ಣಿಸಿರುವ ಮುಖ್ಯಮಂತ್ರಿಯವರು, ಕೆಂಪೇಗೌಡರು ನಾಡಿಗೆ ನೀಡಿದ ಕೊಡುಗೆಗಳನ್ನು ತಮ್ಮ ಎಕ್ಸ್ ಖಾತೆ ಮೂಲಕ ಸ್ಮರಿಸಿದ್ದಾರೆ. ಸುಂದರ, ಸುರಕ್ಷಿತ ಮತ್ತು ಸುಸಜ್ಜಿತ ಬೆಂಗಳೂರು ನಗರಕ್ಕೆ ಅಡಿಪಾಯ ಹಾಕಿದ ಆದರ್ಶ ಆಡಳಿತಗಾರ ನಾಡಪ್ರಭು ಕೆಂಪೇಗೌಡರು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಬಣ್ಣಿಸಿದ್ದಾರೆ. ಜಯಂತಿ ಹಿನ್ನೆಲೆ ತಮ್ಮ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ನಾಡಪ್ರಭು ಕೆಂಪೇಗೌಡ ವಂಶಸ್ಥರ ಮೂಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಆವತಿ ಗ್ರಾಮದಿಂದ ಕೆಂಗೇರಿ ಬಳಿಯ ಕೆಂಪೇಗೌಡ ಬಡಾವಣೆಯಲ್ಲಿ ಆಯೋಜಿತ ರಾಜ್ಯ ಮಟ್ಟದ ಜಯಂತಿ ಕಾರ್ಯಕ್ರಮದ ವೇದಿಕೆ ಬಳಿ ಹೊರಟ ಕೆಂಪೇಗೌಡ ಜ್ಯೋತಿ ರಥಯಾತ್ರೆಗೆ ಆಹಾರ ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಆವತಿ ಚನ್ನಕೇಶವ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ಕೆಂಪೇಗೌಡ ಅವರ ಜಾತ್ಯತೀತ ಪರಿಕಲ್ಪನೆ, ಆಡಳಿತ ವೈಖರಿ, ಸಾಮಾಜಿಕ ಕಾಳಜಿ, ಸಮಾನತೆಯ ತತ್ವಗಳು ಎಂದಿಗೂ ಮಾದರಿಯಾಗಿವೆ ಎಂದರು. ಪ್ರಸ್ತುತ ಕೆಂಪೇಗೌಡ ಬಡಾವಣೆಯಲ್ಲಿ ಆಯೋಜಿತ ಜಯಂತಿ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭ ಆರಂಭಗೊಂಡಿದೆ. ನಾಳೆ ಜೂನ್ 28ರಂದು ಭಾನುವಾರ ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಜರುಗಲಿದೆ. 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸುವಂತೆ ಆರೋಗ್ಯ ಇಲಾಖೆ ಕೋರಿದೆ. ಹಾವೇರಿ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 151,308 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಂ ಜಯಾನಂದ.
1: ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ಜಿಲ್ಲೆಯಾದ್ಯಂತ ಗುರುತಿಸಿರುವ 0-5 ವರ್ಷದ ಒಳಗಿನ 151,308 ಮಕ್ಕಳಿಗೆ ಪೋಲಿಯೋ ಹನಿ ಲಸಿಕೆ ನೀಡುವ ಸಲುವಾಗಿ ಜಿಲ್ಲೆಯಾದ್ಯಂತ ನಾವು ಈಗಾಗಲೇ 998 ಬೂತ್ಗಳನ್ನ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಈ ಒಂದು ಬೂತ್ಗಳಲ್ಲಿ ಸುಮಾರು 1,986 ಸಿಬ್ಬಂದಿಗಳು ವ್ಯಾಕ್ಸಿನೇಟರ್ಸ್ಗಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸುಮಾರು 201 ಜನ ಮೇಲ್ವಿಚಾರಕ ಸಿಬ್ಬಂದಿಗಳಿಗೂ ಸಹ ಈಗಾಗಲೇ ತರಬೇತಿ ನೀಡಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. 0-5 ವರ್ಷದ ಒಳಗಿನ ಎಲ್ಲಾ ಮಕ್ಕಳನ್ನು ಸಮೀಪದ ಬೂತ್ಗೆ ಕರೆತಂದು 2 ಹನಿ ಪೋಲಿಯೋ ಲಸಿಕೆ ನೀಡಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾನು ಸಾರ್ವಜನಿಕರಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
0: ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಸರಣಿಯ 135ನೇ ಆವೃತ್ತಿ ನಾಳೆ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಪಂದ್ಯಾವಳಿಯ 2ನೇ ಹಂತದ ಪಂದ್ಯಗಳು ಇಂದಿನಿಂದ ಹುಬ್ಬಳ್ಳಿ ರಾಜನಗರದ ಕೆಎಸ್ಸಿಎ ಕ್ರೀಡಾಂಗಣದಲ್ಲಿ ಆಯೋಜಿತವಾಗಿವೆ. 2:30 ಶಿವಮೊಗ್ಗ ಯೋಧಾಸ್ ತಂಡ ಬೆಂಗಳೂರು ಬ್ಲಾಸ್ಟರ್ಸ್ ತಂಡವನ್ನು ಎದುರಿಸಲಿದೆ. 7 ಗಂಟೆಗೆ ಮೈಸೂರು ವಾರಿಯರ್ಸ್ ತಂಡ ಹಾಗೂ ಗುಲ್ಬರ್ಗಾ ಮಿಸ್ಟಿಕ್ಸ್ ತಂಡಗಳು ಪರಸ್ಪರ ಸೆಣಸಲಿವೆ. ಯುವ ಪೀಳಿಗೆಯ ಭವಿಷ್ಯ ಹಾಗೂ ಸಾಮರ್ಥ್ಯವನ್ನು ಕುಂಠಿತಗೊಳಿಸುವ ಮಾದಕ ದ್ರವ್ಯ ವ್ಯಸನ ಹಾಗೂ ದುಶ್ಚಟಗಳಿಂದ ಯುವಕರು ದೂರವಿದ್ದು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಭಂವರ್ ಸಿಂಗ್ ಮೀನಾ ಕರೆ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: వనితా విహార. ಆಕಾಶವಾಣಿ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗೆ ನಡೆಸಿದ ಸಂದರ್ಶನ.
1: ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ದಾವಣಗೆರೆಯಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತ ಹಸೀನಾ ಬೇಗಂ ಅವರು ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರ ಜೊತೆ ಮಾತಾಡ್ತಾ ಹೋಗೋಣ, ಅವರ ಒಂದು ಸಂಗೀತದ ಸಾಧನೆ ಏನಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ನಮಸ್ತೆ ಹಸೀನಾ ಬೇಗಂ ಅವರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ.
1: ಸಂಗೀತ ಶಿಕ್ಷಕಿಯಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ ದಾವಣಗೆರೆಯಲ್ಲಿ, ಎಷ್ಟು ವರ್ಷದಿಂದ ಸಂಗೀತ ಶಿಕ್ಷಕಿಯಾಗಿದ್ದೀರಿ?
2: ನಾನು ಸುಮಾರು 4-5 ವರ್ಷದಿಂದ ಕಾರ್ಯನಿರ್ವಹಿಸ್ತಿದ್ದೀನಿ. ಅಂದ್ರೆ ಒಂದೇ ಸ್ಕೂಲ್ ಅಂತ ಅಲ್ಲ, ನಾನು ಸ್ಟಾರ್ಟಿಂಗ್ 2017 ಅಲ್ಲಿ ಜಗಳೂರಲ್ಲಿ ಬಾಲಭಾರತಿ ಅಂತ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಮ್ಯೂಸಿಕ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೆ. ಕೊರೋನಾ ಸ್ಟಾರ್ಟ್ ಆಯ್ತು, ಹಂಗಾಗಿ ಅಲ್ಲಿ ಡ್ರಾಪ್ ಮಾಡ್ಬಿಟ್ಟೆ. ಅದಾದ್ಮೇಲೆ ಒಂದ್ ವರ್ಷ ದಾವಣಗೆರೆ ಸಿದ್ಧಗಂಗಾ ಸ್ಕೂಲ್ ಅಲ್ಲಿ ಮಾಡಿದೆ. ಇವಾಗ ಅಟ್ ಪ್ರೆಸೆಂಟ್ ಬಾಪೂಜಿ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಿದ್ದೆ.
1: ಸಂಗೀತ ಶಿಕ್ಷಕಿಯಾಗಿಯೇ ಕೆಲಸ ಮಾಡ್ತಾ ಇದ್ದೀರಿ ಅಂತ. ನೀವೊಬ್ಬ ಸಂಗೀತ ಶಿಕ್ಷಕಿಯಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಸಂಗೀತದ ಹಿನ್ನೆಲೆ, ಸಂಗೀತವನ್ನ ಕಲ್ತದ್ದು ಯಾವ ಒಂದು ವಿಭಾಗದಲ್ಲಿ, ಸಂಗೀತವನ್ನ ಕಲ್ತ್ರಿ, ಹೇಗೆ ಸಾಧ್ಯ ಆಯ್ತು?
2: ನಾನು ಚಿಕ್ಕೋಳಿದ್ದಾಗಿಂದಾನು ತುಂಬಾ ಇಂಟ್ರೆಸ್ಟ್ ಸಾಂಗ್ ಹೇಳೋದು, ಆದ್ರೆ ಪರ್ಟಿಕ್ಯುಲರ್ ಆಗಿ ಶಾಸ್ತ್ರೀಯ ಸಂಗೀತನ ಕಲ್ತಿರ್ಲಿಲ್ಲ. ಹಂಗೆ ಲೈಟ್ ಮ್ಯೂಸಿಕ್ ಸಾಂಗ್ ಗಳನ್ನ ಟಿವಿನಲ್ಲಿ ರೇಡಿಯೋದಲ್ಲಿ ಯಾರಾದ್ರೂ ಹಾಡೋದು ಕೇಳಿಸ್ಕೊಂಡು ಅವಾಗ ಹಾಡ್ತಾ ಇದ್ದೆ. ಆಮೇಲೆ ಸ್ಟಾರ್ಟ್ ಮಾಡಿದ್ದು ನಾನು 3ನೇ ತರಗತಿಯಿಂದ ಸ್ಟಾರ್ಟ್ ಮಾಡಿದ್ದು ಹಾಡೋದಕ್ಕೆ. ಅವಾಗ ಒಂದು ಭಾವಗೀತೆ ಕಲ್ತಿದ್ದೆ ಮ್ಯಾಮ್, ನಮ್ಮ ಮಾಮ ಅವ್ರು ಕಲ್ಸಿದ್ದು, ನಿನ್ನ ಗುಡಿಯ ಬಾಗಿಲಲ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಒಂದ್ಸರಿ ಸ್ಕೂಲಲ್ಲಿ ಹಾಡ್ಸಿದ್ರು ಮ್ಯಾಮ್ ನಮ್ ಸರ್. ಅದು ಫಸ್ಟ್ ಟೈಮ್ ನಾನ್ ಹಾಡಿದ್ದು ಸ್ಕೂಲಲ್ಲಿ, ಕ್ಲಾಸ್ ರೂಮ್ ಅಲ್ಲಿ ನಮ್ ಕ್ಲಾಸ್ ಟೀಚರ್ ಹಾಡ್ಸಿದ್ರು. ಅದಾದ್ಮೇಲೆ ಅವ್ರಿಗೆ ನನ್ ವಾಯ್ಸ್ ತುಂಬಾ ಇಷ್ಟ ಆಗಿ ಅಲ್ಲಿಂದ ಪ್ರತಿಭಾ ಕಾರಂಜಿಲಿ ಯಾವುದೇ ಪ್ರೋಗ್ರಾಮ್ ಇರ್ಲಿ ಸಿಂಗಿಂಗ್ ಅಂದ್ರೆ ಹಸೀನಾ, ನನ್ ಎಲ್ಲಾ ಪ್ರೋಗ್ರಾಮ್ಸ್ ನನ್ಗೆ ಬರೀ ಸಿಂಗಿಂಗ್ ಅಲ್ಲ ಮ್ಯಾಮ್, ಡಾನ್ಸ್ ಅಂದ್ರೂ ತುಂಬಾ ಇಷ್ಟ. ಡಾನ್ಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಆಮೇಲೆ ಸ್ಪೋರ್ಟ್ಸ್ ಖೋಖೋ ಇದು ಶಟಲ್ ಕಾಕ್ ಅದು ಅದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಹಂಗೆ ನಂದು
1: ಜರ್ನಿ
2: ಶುರು ಆಯ್ತು.
1: ಈಗ ಡಾನ್ಸ್ ಅಂದ್ರೆ ಯಾವ ರೀತಿಯ ಡಾನ್ಸ್ ಹೇಗಾದ್ರೂ ಆಯ್ತು ಅಂತ ಹೇಗ್ ಮಾಡ್ತಿದ್ವಿ
2: ಅವಾಗ ಅಂದ್ರೆ, ನಾವು ಚಿಕ್ಕವರು ಇದ್ವಿ ಅವಾಗ ನಮ್ಗೆ ಆ ಹಳ್ಳಿ ವಾತಾವರಣಕ್ಕೆ ಕೊರಿಯೋಗ್ರಾಫರ್ಸ್ ಯಾರು ಗೊತ್ತಿಲ್ಲ. ನಮ್ಗೆ ನಾವೇ ಓನ್ ಸ್ಟೆಪ್ಸ್ ಅದು ಹೆಂಗೆ ಆಗ್ಲಿ, ಬಟ್ ಅಷ್ಟು ಕೆಟ್ಟದಾಗಿ ಮಾಡ್ತಿರ್ಲಿಲ್ಲ. ತುಂಬಾ ನಾವೇ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಾವೇ ಹಾಡ್ತಾ, ಅವಾಗ ನಮ್ಗೆ ಜಾಸ್ತಿ ಮೊಬೈಲ್ ಸ್ಕ್ರೀನ್ ಟಚ್ ಇದ್ದಿಲ್ಲ, ಕೀಪ್ಯಾಡ್ ಮೊಬೈಲ್ ಅಲ್ಲೇ ಇಲ್ಲ ಪ್ರತಿಭಾ ಕಾರಂಜಿಲಿ ಮೊಬೈಲ್ ಯೂಸ್ ಮಾಡೋ ಆಗಿದ್ದಲ್ಲ. ನಾವೇ ಹಾಡ್ತಾ ಡಾನ್ಸ್ ಕೂಡ ನಾವೇ ಸ್ಟೆಪ್ಸ್ ಮಾಡ್ತಾ ಸ್ಟಾರ್ಟ್ ಮಾಡ್ತಿದ್ವಿ. ನನ್ಗೆ ಚಿಕ್ಕೋಳಿದಾಗಿಂದಾನು ಭರತನಾಟ್ಯಂ ಕಲಿಬೇಕು ಅಂತ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಅದು ಈಗ್ಲೂ ಕಲಿಬೇಕು ಅನ್ಸ್ತಿದೆ, ನನ್ಗೆ ಅವಕಾಶ ಸಿಕ್ಕ್ರೆ ಅಂದ್ರೆ ನಾನ್ ಕಲಿತೀನಿ ಮ್ಯಾಮ್. ಇವಾಗ್ಲೂ ಕೂಡ ನನ್ಗೂ ತುಂಬಾ ಇಷ್ಟ ಇದೆ. ಸ್ವಲ್ಪ ದಿನ ಹೋದೆ, ಟೈಮ್ ಸಾಕಾಗ್ಲಿಲ್ಲ ಅಂತ ಮತ್ತೆ ಡಿಸ್ಕಂಟಿನ್ಯೂ ಮಾಡಿದೆ.
1: ನೀವ್ ಹೇಳಿದ್ರಿ ಈಗ ದಾವಣಗೆರೆಯಲ್ಲಿ ಇದ್ದೀರಿ ಅಂತ ಹೇಳ್ಬಿಟ್ಟು, ಆದ್ರೆ ಹಳ್ಳಿಯಲ್ಲಿ ಇದೆಲ್ಲ ಕಲ್ತದ್ದು, ಇದೆಲ್ಲ ಒಂದು ಹಿನ್ನೆಲೆ ನನಗೆ ಸಾಧ್ಯ ಆಯ್ತು ಅಂತ. ಯಾವ ಹಳ್ಳಿಯವರು, ಯಾವ ಊರಿನವರು ಹಸೀನಾ ಬೇಗಂ ಅವರು?
2: ನಮ್ದು ಕುಣೆ ಮಾದಿ ಹಳ್ಳಿ ಅಂತ, ಕೊಟ್ಟೂರ್ ಹತ್ರ ಹರಪನಹಳ್ಳಿ ತಾಲೂಕು ವಿಜಯನಗರ ಡಿಸ್ಟ್ರಿಕ್ಟ್ ನಮ್ದು. ಅಲ್ಲಿ ನಮ್ದೊಂದು ಚಿಕ್ಕ ಗ್ರಾಮ, ಆದ್ರೂ ನಮ್ ಬಾಲ್ಯದ ದಿನಗಳು ತುಂಬಾ ಚೆನ್ನಾಗಿತ್ತು. ನಾನು ಈಗ್ಲೂ ನಮ್ಮ ಪ್ರೈಮರಿ ಸ್ಕೂಲ್ ತುಂಬಾ ಮಿಸ್ ಮಾಡ್ಕೊಂತಿದ್ದೀನಿ. ನನ್ನ ಫ್ರೆಂಡ್ಸ್, ನಮ್ ಟೀಚರ್ಸ್, ನಮ್ಗೆ ಲೇಡೀಸ್ ಫ್ಯಾಕಲ್ಟಿ ಟೀಚರ್ಸ್ ಇದ್ದಿಲ್ಲ, ಜೆಂಟ್ಸ್ ಟೀಚರ್ಸ್, ಆದ್ರೂ ಏನೋ ಕಡಿಮೆ ಆಗದಿರೋ ತರ ಅವ್ರು ಎಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ರು, ಎಷ್ಟು ಸ್ಟ್ರಿಕ್ಟ್ ಆಗಿದ್ರು, ಅಷ್ಟೇ ಫ್ರೆಂಡ್ಲಿ ಆಗಿದ್ರು ಅವ್ರ ಸಹಕಾರ. ಅಲ್ಲೂ ನಮ್ದು ಫ್ಯಾಮಿಲಿ ಸಹಕಾರ, ಅಪ್ಪ ಅಮ್ಮನೂ ಅಷ್ಟೇ ಫ್ರೆಂಡ್ಲಿ ಆಗಿದ್ದು, ಅಷ್ಟು ಸಪೋರ್ಟಿವ್, ಎಲ್ಲಾ ಕಡೆಯಿಂದನೂ ಸಪೋರ್ಟ್ ಬಂದು ಈ ಹಂತಕ್ಕೆ ತಲುಪಿದೀವಿ ಮ್ಯಾಮ್.
1: ಈಗ ಪ್ರಸ್ತಾಪ ಮಾಡಿದ್ರೆ ನಿಮ್ಮ ಮಾವ ಅವರು ಹೇಳ್ಕೊಡ್ತಾ ಹಾಡನ್ನ ಕಲ್ಸಿದ್ರು ಅಂತ, ಮನೆಯಲ್ಲಿ ಈ ರೀತಿಯಾಗಿ ಸಂಗೀತದ ಏನಾದ್ರೂ ಒಂದು ಹಿನ್ನೆಲೆ ಇತ್ತ ಹೇಗೆ?
2: ಅಂದ್ರೆ ನಮ್ಮ ಅಮ್ಮನ ಅವರ ದೊಡ್ಡಣ್ಣ ಮ್ಯಾಮ್, ಅವರು ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಕಲ್ತಿದ್ದಾರೆ, ಕಲಿಸ್ತಾರೆ ಕೂಡ, ಬಟ್ ಅವರು ರಾಯಚೂರಲ್ಲಿ ಇರ್ತಾರೆ ಮ್ಯಾಮ್. ನಮ್ದು ಇಲ್ಲಿ ವಿಜಯನಗರ ಡಿಸ್ಟ್ರಿಕ್ಟ್, ತುಂಬಾ ದೂರ ಆಗತ್ತೆ. ಸಮ್ಮರ್ ಹಾಲಿಡೇಸ್ಗೆ ಅಂತ ನಾವು ಹೋದಾಗ ಅಲ್ಲಿ ಕೆಲವೊಂದು ಸಾಂಗ್ಸ್

0: ಕಲಿಸ್ತಿದ್ರು. ಅವಾಗ ಮತ್ತೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಅಲ್ಲಿ ಕಲ್ತ್ಕೊಂಡ್ ಬಂದಿದ್ದೆ ನಾನು, ಸ್ಕೂಲ್ ಅಲ್ಲಿ ಹಾಡ್ತಿದ್ದೆ. ಆತರ ಇತ್ತು. ಅದಾದ್ಮೇಲೆ ನಮ್ಮೂರಲ್ಲಿ 1-7 ವರ್ಗು ಅಷ್ಟೇ ನನ್ ಸ್ಕೂಲ್ ಇರೋದು. ಅದಾದ್ಮೇಲೆ ನಾನು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿದ್ದು. ಅದಾದ್ಮೇಲೆ ನಮ್ಮೂರಿಂದ 1-2 ಕಿಲೋಮೀಟರ್ ದೂರ ಸಾಸಿವೆಯಲ್ಲಿ ಅಂತ, ಅಲ್ಲಿ ನನ್ನ ಹೈಸ್ಕೂಲ್ ಎಜುಕೇಶನ್ ಅಲ್ಲೇ ಮ್ಯಾಮ್ 8th, 9th, 10th ಅಲ್ಲಿ ಓದಿದ್ದು. ಅಲ್ಲಿಂದ ಪಿ ಯು ಸಿ ಹರಪನಹಳ್ಳಿ. ಹರಪನಹಳ್ಳಿಯಿಂದ ನಾನು 2017 ಅಲ್ಲಿ ದಾವಣಗೆರೆಗೆ ಬಂದೆ ಮ್ಯಾಮ್. ಅಲ್ಲಿಂದ ನನ್ನ ಮ್ಯೂಸಿಕಲ್ ಜರ್ನಿ ಸ್ಟಾರ್ಟ್ ಆಯ್ತು, ಪರ್ಟಿಕ್ಯುಲರ್ ಆಗಿ ಕ್ಲಾಸಿಕಲ್ ಮ್ಯೂಸಿಕ್. ನಮ್ಮ ಅಪ್ಪಾಜಿ ಫಸ್ಟ್ ಟೈಮ್ ನನಗೆ ಆಡಿಷನ್ ಅಂತ ಮಧುರ ಮಧುರವಿ ಮಂಜುಳ ಗಾನ ಅಂತ ಚಂದನದಲ್ಲಿ ಒಂದು ಕಾರ್ಯಕ್ರಮ ಬರ್ತಿತ್ತು ಮ್ಯಾಮ್, ಅದ್ರ ಆಡಿಷನ್ ಹರಿಹರದಲ್ಲಿತ್ತು. ಅವಾಗ ನಮ್ಮ ಅಪ್ಪಾಜಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ನಾನು ಆಡಿಷನ್ ಕೊಡ್ಬೇಕಾದ್ರೆ ಒಬ್ರು ಪ್ರಭು ಶಂಕರ್ ಸರ್ ಅಂತ ನನಗೆ ಪರಿಚಯ ಆಗಿದ್ರು. ಅವರೇ ಹೇಳಿದ್ದು, ನಿಮ್ ಮಗಳು ತುಂಬಾ ಚೆನ್ನಾಗಿ ಹಾಡ್ತಾರೆ, ಇವರಿಗೆ ಕ್ಲಾಸಿಗೆ ಹಾಕ್ರಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಾಜಿಗೆ ಹೇಳಿದ್ರು ಮ್ಯಾಮ್. ಅವಾಗ ನಮ್ಮ ಅಪ್ಪಾಜಿ ಗಿರಿ ಸರ್ ಅವ್ರ ಮನೇಲಿ ಸಂಗೀತ ಕ್ಲಾಸ್ ಅಶೋಕ್ ತುರ್ಮುರಿ ಸರ್ ಅಂತ ಮಾಡ್ತಿದ್ರು ಮ್ಯಾಮ್, ಗಿರಿ ಸರ್ ಮನೇಲಿ ನಾವು ಸಂಗೀತ ಕ್ಲಾಸಿಗೆ ಹೋಗಿ ಅಲ್ಲಿಂದ ನನ್ನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಜರ್ನಿ ಸ್ಟಾರ್ಟ್ ಆಯ್ತು 2017 ಇಂದ. ಅಲ್ಲಿಂದ ತುಂಬಾ ಸಪೋರ್ಟ್ ಮಾಡಿದ್ರು ಮ್ಯಾಮ್ ಗಿರಿ ಸರ್ ಅಂತರು. ನಾನು ಈಗ ವಿದ್ವತ್ ಅಂತಿಮ, ಜೂನಿಯರ್ ಸೀನಿಯರ್ ವಿದ್ವತ್ ಪೂರ್ವ ವಿದ್ವತ್ ಅಂತಿಮ ಮುಗ್ದು ನಾನು ಆಕಾಶವಾಣಿ ಅಂದ್ರೆ ನನ್ಗೆ ಮುಂಚೆ ಗೊತ್ತಿರ್ಲಿಲ್ಲ. ರೇಡಿಯೋ ತುಂಬಾ ಕೇಳ್ತಿದ್ವಿ, ಹಾಡ್ತಾರೆ ಎಲ್ಲ ಬರ್ತಿತ್ತು, ಬಟ್ ಹೆಂಗ್ ಹಾಡ್ತಾರೆ, ಅದು ಏನ್ ಪ್ರೋಸೆಸ್ ಅಲ್ಲಿ ಹೋಗಿ ಹಾಡೋದು, ಅದ್ರ ಐಡಿಯಾ ಸಮೇತ ಇದ್ದಿಲ್ಲ. ಸರ್ ನನ್ಗೆ 2017 ಅಲ್ಲಿ ಅವ್ರ ಸ್ಕೂಲ್ ಮಕ್ಕಳನ್ನ ಕರ್ಕೊಂಬರೋದ್ರ ಜೊತೆ ನಾವು ಚೆನ್ನಾಗಿ ಹಾಡೋರ್ಗೆ ಒಂದ್ ಸ್ವಲ್ಪ ಗ್ರೂಪ್ ಕರ್ಕೊಂಬಂದಿದ್ರು ಮ್ಯಾಮ್. ಅವಾಗ ನನ್ಗೆ ಫಸ್ಟ್ ಟೈಮ್ ಆಕಾಶವಾಣಿಲಿ ಹಾಡೋದಕ್ಕೆ ಚಾನ್ಸ್ ಒದಗಿಸಿಕೊಟ್ಟವ್ರು ನಮ್ ಗಿರಿ ಸರ್. ಅದಾದ್ಮೇಲೆ ನಮ್ಗೆ ನಿರಂತರವಾಗಿ ನಮ್ ಸಂಗೀತದ ಪಯಣ ವಿತ್ ಕ್ಲಾಸಿಕಲ್ ಮ್ಯೂಸಿಕ್ ಜೊತೆ ನಡೀತಾ ಬಂತು.
1: ನೀವು ಡಿಗ್ರಿ ಬಂದಾಗ ದಾವಣಗೆರೆಯಲ್ಲೇ ಇರ್ತಾ ಇದ್ರಿ, ಹಾಗಾಗಿ ಸಂಗೀತ ಜೊತೆಗೆ ಈ ಒಂದು ಅಕಾಡೆಮಿಕ್ ಏನಿದೆ ಅದು ಕೂಡ ಆಗ್ತಾ ಇತ್ತು ಅಂತ ಅಪ್ಪ ನಮ್ಗೆ ಪ್ರೋತ್ಸಾಹ ಕೊಟ್ರು, ಕರ್ಕೊಂಡು ಹೋಗಿದ್ರು ಆಡಿಷನ್ಗೆ ಅಂತ ಹೇಳಿದ್ರಿ. ಏನ್ ಮಾಡ್ತಾರಪ್ಪ ಅಮ್ಮ?
0: ನಮ್ಮ ಅಪ್ಪಾಜಿ ಟೈಲರಿಂಗ್ ಕೆಲಸ ಮಾಡ್ತಿದ್ರು ಮ್ಯಾಮ್. ಅದ್ರ ಜೊತೆ ಜೊತೆಗೆ ನಮ್ದು ಹೊಲ ಇದೆ ಮ್ಯಾಮ್, ನೀರಾವರಿ, ಅದನ್ನು ನೋಡ್ಕೊಂತಾರೆ.
1: ಈ ಒಂದು ಸಂಗೀತಕ್ಕೆ ಮನೆಯಲ್ಲಿ ಹೇಗೆ ಒಂದು ಹೌದು ಪರವಾಗಿಲ್ಲ ಹೋಗು ಹಸೀನ ಅಂತಾರ ಅಥವಾ ಬೇಡ ಅಂತ ಇದ್ರ?
0: ಅವ್ರು ಇವಾಗಿನ ವರ್ಗುನು ಒಂದ್ ಏನು ಅಡೆತಡೆ ಮಾಡಿಲ್ಲ ಮ್ಯಾಮ್, ನಾನ್ ಸಂಗೀತ ಕಲಿತಿದ್ದೀನಿ ಅಂದ್ರು ತುಂಬಾ ಪ್ರೋತ್ಸಾಹ. ಅಪ್ಪಾಜಿ ಅಂತಲ್ಲ, ನಮ್ಮನೆ ಎಲ್ರು ಅಷ್ಟೇ ಮ್ಯಾಮ್, ತುಂಬಾ ಪ್ರೋತ್ಸಾಹ ಕೊಡ್ತಾರೆ ನನ್ಗೆ. ಹಾಗಾಗಿ ನಾನು ಇಲ್ಲಿವರೆಗೂ ಬಂದಿರೋದು, ನಮ್ಮ ಅಪ್ಪಾಜಿಗೂ ಸಂಗೀತ, ನಮ್ಮನೇಲಿ ತುಂಬಾ ಸಂಗೀತದ ಕಡೆ ಒಲವು ಜಾಸ್ತಿ ಇದೆ ಮೇಡಮ್. ಹಂಗೆ ನಮ್ ತಾತ, ನಮ್ಮ ಅಪ್ಪಾಜಿ ಅವ್ರ ಅಪ್ಪಾಜಿ ಅವರು ಅವಾಗ ಪೌರಾಣಿಕ ನಾಟಕಗಳಲ್ಲಿ ಅವರು ತುಂಬಾ ಪಾತ್ರಗಳನ್ನ ಅಭಿನಯಿಸ್ತಾ ಇದ್ರು. ಅದ್ರ ಜೊತೆ ಜೊತೆಗೆ ಅವರು ಹಲವಾರು ಗೀತೆಗಳನ್ನ ಮತ್ತೆ ತುಂಬಾ
1: ರಂಗ ಗೀತೆಗಳನ್ನ
0: ಆಮೇಲೆ ಕಥೆಗಳನ್ನ, ಹಳೆ ರಾಮಾಯಣ ಆಗ್ಲಿ ಮಹಾಭಾರತದಾಗ್ಲಿ ಎಲ್ಲಾ ತರದ್ದು ಚಿಕ್ಕ ಪುಟ್ಟ ಕಥೆಗಳನ್ನ ಹೇಳ್ತಾ ಇದ್ರು. ಅದ್ರ ಜೊತೆ ಜೊತೆಗೆ ಅವ್ರದ್ದೆಲ್ಲಾರ್ದು ಪ್ರೋತ್ಸಾಹ ಮಾಡೋ ನಾನು ಇಲ್ಲಿವರೆಗೂ ಬಂದಿರೋದು.
1: ಸಂಗೀತಕ್ಕೆ ಭಾಷೆ ಕೂಡ ಶುದ್ಧವಾಗಿರ್ಬೇಕು ಅಂತ ಅದು ಕೂಡ ನಿಮ್ಮ ಮಾತಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಹೇಗ್ ಸಾಧ್ಯ ಆಯ್ತು ಹಸೀನ? ಎಲ್ಲೂ ನಮ್ಗೆ ಆ ಸ್ಲ್ಯಾಂಗ್ ಅಲ್ಲಿ ವ್ಯತ್ಯಾಸ ಗೊತ್ತಾಗೋದಿಲ್ಲ, ನಿಮ್ಮ ಭಾಷೆ ಬೇರೆ ಅನ್ನೋಂಥದ್ ನಮ್ಗೆಲ್ಲೂ ಅನ್ಸೋದಿಲ್ಲ.
0: ಇಲ್ಲ ಮೇಡಮ್, ನಮ್ಮ ಹಳ್ಳಿಲಿ ನಾನು ಬೆಳೆದಿರೋ ವಾತಾವರಣ ಆಗಿದೆ ಮೇಡಮ್. ನಮ್ಮ ಮನೇಲೂ ಆಗ್ಲಿ, ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗ್ಲಿ, ನನ್ಗೆ ಎಲ್ಲ ಸಿಕ್ಕಿರೋರೆಲ್ಲ ತುಂಬಾ ಚೆನ್ನಾಗಿದ್ದಾರೆ ಮೇಡಮ್. ಅದರಿಂದಾಗಿ ನನ್ ಕನ್ನಡ, ನನ್ಗೆ ಎಲ್ರು ಅದೇ ಕೇಳ್ತಾರೆ, ನೀವ್ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿರಲ್ಲ ಅಂತ. ಅದೊಂದು ಹೆಮ್ಮೆ ಇದೆ ನನ್ಗೆ. ಕನ್ನಡ ಸಬ್ಜೆಕ್ಟ್ ಅಂದ್ರೆ ನಂಗೆ ಬಹಳ ಇಷ್ಟ.
1: ಮಾತನ್ನ ಮುಂದುವರಿಸೋಣ, ಅದಕ್ಕಿಂತ ಒಂದು ಹಾಡನ್ನ ಕೇಳ್ಕೊಳ್ಳೋಣ ಬರೋಣ. ನಿಮ್ಮ ಒಂದು ಧ್ವನಿಯಲ್ಲಿ ಯಾವ ಹಾಡು ಹಾಡ್ತೀರಿ?
0: ನಾನು ಫಸ್ಟ್ ಟೈಮ್ ಸ್ಕೂಲ್ ಅಲ್ಲಿ ಹಾಡಿರುವಂತ ಭಾವ

0: ಕೊಡಲಿ.
1: ನೆನ್ಪಿಟ್ಕೊಳ್ಳೋದು ಹೇಗೆ ಹಾಡಿನ ಸಾಲುಗಳನ್ನ? ನೀವು ಮೂರನೇ ಕ್ಲಾಸ್ ಅಲ್ಲಿ ಇದ್ದಾಗ ಹಾಡಿರೋ ಹಾಡು ಇದು, ಆಗ್ಲೂ ಇಷ್ಟೇ ಚೆನ್ನಾಗಿ ಹಾಡಿರ್ತೀರಿ. ಸಾಲುಗಳನ್ನ ನೆನ್ಪಿಟ್ಕೊಂಡು ಹೇಗೆ ನೆನ್ಪಿಟ್ಕೊಳ್ತಾ ಇದ್ರಿ ಆ ಚಿಕ್ಕ ವಯಸ್ಸಿಗೆ?
0: ಒಲೋಬು ಮಮ್, ನನ್ಗೆ ಹಾಡೋದು ತುಂಬಾ ಇಷ್ಟ ಇತ್ತು. ಸಂಗೀತ ಅಂದ್ರೆ ತುಂಬಾ ಇಷ್ಟ, ಹಾಡೋದಂದ್ರೆ ಅದು.

0: ಒಂದೇ ಸರಿಗೆ ಅಷ್ಟು ಚಿಕ್ಕ ವಯಸ್ಸಿಗೆ ಸ್ವಲ್ಪ ಸ್ವಲ್ಪ ಆಗ್ಲಿ, ಒಂದೊಂದೇ ಸ್ಟ್ಯಾಂಜ್ ಆಗ್ಲಿ, ನಾನು ಕಲಿತಾ ಕಲಿತಾ ತುಂಬಾ ಇಂಟ್ರೆಸ್ಟ್ ಇಂದ, ಅದು ಏನು ಗಾಡ್ ಗಿಫ್ಟೆಡ್ ಅನ್ಬೋದು ಮೇಡಮ್ ನಾನು ಕಲ್ತಿರೋದು ವಾಯ್ಸ್ ಕೂಡ. ಹಾಗಾಗಿ ಅದು ಯಾವ ತರ ಅಂತ ಗೊತ್ತಿಲ್ಲ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾನೆ ಚಿಕ್ಕ ವಯಸ್ಸಲ್ಲಿ. ದೊಡ್ಡವರಾದ್ರೆ ಹಿಂಗೆ ಕುತ್ಕೊಂಡೆ ಪ್ರಾಕ್ಟೀಸ್ ಮಾಡ್ತೀವಿ ಅನ್ಬೋದು, ಚಿಕ್ಕವರಿದ್ದಾಗ ಅದೇನ ಆಟ ಆಡ್ತಾ ಆಗ್ಲಿ ಆಡ್ತಾ ಆಗ್ಲಿ ಊಟ ಮಾಡ್ತಾ ಆಗ್ಲಿ ಅದು
1: ಕಂಡೀಷನ್ಸ್ ಇರಲ್ವಲ್ಲ
0: ಆವಾಗ
1: ಹೃದಯಕ್ಕೆ ಹತ್ರ ಆಗುತ್ತೆ,
0: ಕಲ್ತಿರೋದೇ ಗೊತ್ತಾಗಿಲ್ಲ ಮೇಡಮ್. ಹಿಂಗೆ ಪರ್ಟಿಕ್ಯುಲರ್ ಆಗಿ ಕುತ್ಕೊಂಡಿರೋದು ಒಂದ್ ಸ್ವಲ್ಪ ಹೊತ್ತಾಗಿದ್ರು ನಾವ್ ಏನಾದ್ರೂ ಆಟ ಆಡ್ತಾ ಆಗ್ಲಿ ಏನೋ ಕೆಲ್ಸ ಮಾಡ್ತಾ ಆಗ್ಲಿ ಅದು ತಲೆಯಲ್ಲಿ ಓಡ್ತಾ ಇರ್ತಿತ್ತು ಮೇಡಮ್. ಆ ತರ ಆಗಿ ಅದು ನೆನಪಲ್ಲಿ ಈಗ್ಲೂ, ನಾನ್ ಮೂರನೇ ಕ್ಲಾಸ್ ಅಲ್ಲಿ ಕಲ್ತಿರೋ ಸಾಂಗ್ ಈಗ್ಲೂ ನೆನಪಿದೆ ಅಂದ್ರೆ ಅದೇ ಗಾಡ್ ಗಿಫ್ಟ್ ಅನ್ಬಹುದು. ಈ ಟೈಮಲ್ಲಿ ನನ್ ಈ ಸಾಂಗ್ ನೆನಪಾದಾಗೆಲ್ಲ ನಮ್ಮ ಟೀಚರ್ ನೆನ್ಪಾಗ್ತಾರೆ, ಬಟ್ ಈಗ ಅವರು ನಮ್ ಜೊತೆ ಇಲ್ಲ, ಈಗ ಒಂದ್ ವರ್ಷ ಆದ್ಮೇಲೆ ಆಯ್ತು ತೀರ್ಕೊಂಡು ಮಂಜುನಾಥ್ ಸರ್ ಅಂತ. ಅವರು ತುಂಬಾ ತುಂಬಾ ಪ್ರೋತ್ಸಾಹ ನನ್ಗೆ, ನಮ್ ಸ್ಕೂಲ್ ಅಲ್ಲಿ ನಾನು ಹಾಡ್ತೀನಿ ಅಂತ ಗೊತ್ತಿರ್ಲಿಲ್ಲ ಮೇಡಮ್. ಈ ಸಾಂಗ್ ಹಾಡ್ದಾಗ ಅವರೇ ಎಲ್ಲ ಮುಂದೆ ನಿಂತು ಪ್ರತಿಭಾ ಕಾರಂಜಿಲಿ ಭಾಗವಹಿಸೋಕೆ ತುಂಬಾ ಪ್ರೋತ್ಸಾಹ ಕೊಟ್ಟಿರೋರು. ಅವ್ರನ್ನ ಈ ಟೈಮಲ್ಲಿ ನೆನೆಸ್ಕೊಳ್ಳೇಬೇಕು, ತುಂಬಾ ಮಿಸ್ ಮಾಡ್ಕೊಂತೀವಿ.
1: ಓಕೆ ಹಸೀನಾ, ನಾವು ಏನಂದ್ರೆ ಮಕ್ಕಳಿಂದ ನಾವ್ ಹೇಗ್ ಕಲ್ತ್ವಿ ನಮಗೆ ಗೊತ್ತಿಲ್ಲ, ಏನ್ ಮಾಡ್ತಾ ಇದ್ವಿ, ತರಲೆ ಮಾಡ್ತಾ ಇದ್ವ ಅಥವಾ ಗುರುಗಳಿಗೆ ಒಳ್ಳೆಯ ಸ್ಟೂಡೆಂಟ್ಸ್ ಆಗಿದ್ವಾ ಇವೆಲ್ಲ ಗೊತ್ತಿರೋದಿಲ್ಲ. ಆದ್ರೆ ನೀವೀಗ ಟೀಚರ್ ಆಗಿದ್ದೀರಿ, ಸಂಗೀತದೇ ಇರಬಹುದು ಅಥವಾ ಬೇರೆ ಕ್ಲಾಸ್ಗಳಲ್ಲೇ ಇರಬಹುದು, ಮಕ್ಕಳು ಹೇಗೆ ಸ್ಪಂದಿಸ್ತಾರೆ ಅಂತ ನಿಮ್ಗೆ ಈ ಸಂಗೀತ ಹೇಳ್ಕೊಡ್ತಿರ್ತೀರಲ್ವ, ಹೇಗ್ ಅನ್ಸುತ್ತೆ ಮಕ್ಕಳನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ?
0: ಇವಾಗಿನ ಟೈಮ್ಗೆ ಮಕ್ಕಳು ತುಂಬಾ ಜಾಣರಿದ್ದಾರೆ, ಇವಾಗ ಬಹಳ ಜಾಣರಿದ್ದಾರೆ. ಹಂಗೆ ಸಂಗೀತದಲ್ಲಿ ಕೆಲವೊಬ್ಬರಿಗೆ ಮಾತ್ರ ಇಂಟ್ರೆಸ್ಟ್ ಇರುತ್ತೆ ಮೇಡಮ್, ಅಂತ ಮಕ್ಕಳು ತುಂಬಾ ಬೇಗ ಕಲ್ತು ಬಿಡ್ತಾರೆ. ನಾವು ಪರ್ಟಿಕ್ಯುಲರ್ ಆಗಿ ನಮ್ಮ ಪ್ರೈವೇಟ್ ಸಂಗೀತ ತರಗತಿಗಳಲ್ಲಾಗ್ಲಿ ಸ್ಕೂಲಲ್ಲೇ ಆಗ್ಲಿ ತುಂಬಾ ಬೇಗ ಕಲಿಯೋರು ಕೆಲವೊಬ್ರು ಮಾತ್ರ ಇರ್ತಾರೆ. ಆಮೇಲೆ ಅಯ್ಯೋ ಮ್ಯೂಸಿಕ್ ಟೀಚರ್ ಬಂದಿದ್ದಾರೆ ಅದಕ್ಕೆ ನಾವು ಕ್ಲಾಸ್ ತಗೋಬೇಕು ಅನ್ನೋರು ಕೆಲವೊಬ್ರು. ಕೆಲವೊಬ್ರು ಸಾಂಗ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಮಕ್ಕಳ ಮೈಂಡ್ ಸೆಟ್, ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ಬಟ್ ಕಲಿಯೋರು ತುಂಬಾ ಚೆನ್ನಾಗಿ ಕಲಿತಾರೆ ಮೇಡಮ್. ಹಾಗೇನೆ ಅವ್ರಿಗೆ ಶಿಕ್ಷಕರಂದ್ರೆ ಅಷ್ಟೇ ಭಯಭಕ್ತಿ ಇರಬೇಕು. ನಾನು ಇದನ್ ಅವ್ರು ಕಲ್ಸೋಕ್ ಬಂದಿದಾರೆ ಅಂದ್ಮೇಲೆ ನಾವು ಶಿಸ್ತಾಗಿ ಕಲಿಬೇಕು ಅನ್ನೋದು ಮೈಂಡ್ ಅಲ್ಲಿ ಇದ್ರೆ ತುಂಬಾ ಚೆನ್ನಾಗಿ ಕಲಿತಾರೆ ಮ್ಯಾಮ್. ನಮ್ ಸಂಗೀತ ತರಗತಿಗಳಲ್ಲಿ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಕಲಿಯೋರೆ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಮ್ಯಾಮ್.
1: ಪೇರೆಂಟ್ಸ್ ನಿರೀಕ್ಷೆ ಏನಾಗಿರುತ್ತೆ ಮಕ್ಕಳು ಸಂಗೀತವನ್ನ ಕಲಿಯುವಾಗ?
0: ಇವಾಗಿನ ಪೇರೆಂಟ್ಸ್ಗಳಿಗೆ ಒಂದು ಕಿವಿ ಮಾತು ಹೇಳ್ಬೇಕಂದ್ರೆ, ಮಕ್ಕಳಿಗೆ ಯಾವುದೇ ಆಗ್ಲಿ ಒತ್ತಡ ಹಾಕ್ಬಿಡ್ರಿ. ಈಗ ಅವರು ಸಂಗೀತ ಶಿಕ್ಷಕರಿಗೆ ಆಗ್ಲಿ ಮಕ್ಕಳಿಗೆ ಆಗ್ಲಿ, ಬರೀ ಪರ್ಟಿಕ್ಯುಲರ್ ಸಂಗೀತ ಶಿಕ್ಷಕರು ಅಂತಲ್ಲ, ಎಲ್ಲ ರಂಗದಲ್ಲಿರೋ ಟೀಚರ್ಸ್ಗೆ ನಾನೇನ್ ಹೇಳ್ತೀನಿ ಅಂದ್ರೆ, ಅವ್ರು ಬಂದ ತಕ್ಷಣನೇ ಬಂದು ಒಂದೆರಡ್ ಮೂರ್ ದಿನ ಆಗಿರಲ್ಲ, ನಮ್ಮ ಮಕ್ಕಳಿಗೆ ಆಗ್ಲೇ ಸ್ಟೇಜ್ ಮೇಲೆ ಬಿಡ್ಬೇಕು, ಅವರು ಚೆನ್ನಾಗಿ ಹಾಡ್ಬೇಕು, ಅವ್ರ ಪ್ರೈಸ್ ಬರ್ಬೇಕು. ಇಲ್ಲ ಮೇಡಮ್, ಸಂಗೀತದ ಅಭ್ಯಾಸ ಇದ್ರೇನೆ ಮಾತ್ರನೇ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅವ್ರು ಚೆನ್ನಾಗಿ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ನಾನು ಹೇಳೋದು ಅದೇನೆ, ಒಂದ್ ಸ್ವಲ್ಪ ಅವ್ರಿಗೆ ಕಾಲಾವಕಾಶ ಕೊಡಿ, ಮಕ್ಕಳಿಗೆ ಆಗ್ಲಿ ಶಿಕ್ಷಕರಿಗೆ ಆಗ್ಲಿ ಪೇರೆಂಟ್ಸ್ ಕಾಲಾವಕಾಶ ಕೊಡಿ, ಅವ್ರು ಚೆನ್ನಾಗಿ ಅದರಲ್ಲಿ ಪ್ರಬುದ್ಧರಾಗಿದ್ದಾರೆ ಅಂತ ಅಂದಾಗ ಮಾತ್ರ ಅವ್ರಿಗೆ ಕಳಿಸಿ, ಸುಮ್ಮನೆ ಹಾಡಿಸ್ಬಿಟ್ಟು ಅಲ್ಲಿ ಇದಾಗಬಾರ್ದು. ನಾನು ಹೇಳೋದಷ್ಟೇ, ಸಂಗೀತ ಕಲಿತಿರೋ ಮಕ್ಕಳಿಗೆ ಆಗ್ಲಿ ಎಲ್ಲಾ ರಂಗದಲ್ಲಿರೋ ಪೇರೆಂಟ್ಸ್ಗೆ ಆಗ್ಲಿ ಹೇಳ್ತಿರೋದಷ್ಟೇ, ಅವ್ರು ಹಾಡ್ತಾರೆ ಕಲಿಯೋದಕ್ಕೆ ಅಂತಾನೆ ಬಂದಿದ್ದಾರೆ ಅಂದ್ಮೇಲೆ ನಾವು ಸ್ಟೇಜ್ ಮಾಡ್ಕೊಟ್ಟೆ ಕೊಡ್ತೀವಿ, ನಮಗೂ ಅದೇ ಆಸೆ ಇರುತ್ತೆ. ಬಟ್ ಸಮಯ ಕೊಡಿ ಒಂಚೂರು,
1: ಅಭ್ಯಾಸ ಚೆನ್ನಾಗಿ
0: ಆಗ್ಬೇಕು. ಅದ್ರ ಜೊತೆ ಮಕ್ಕಳು ನಾವು ಹಾಡ್ತೀವಿ ಅನ್ನೋ ಅವ್ರಿಗೆ
1: ಕಾನ್ಫಿಡೆನ್ಸ್
0: ಇರ್ಬೇಕು, ಹಂಗಾದ್ರೆ ಮಾತ್ರ ತುಂಬಾ ಒಳ್ಳೇದು ಅಂತ ಹೇಳಿ.
1: ಸ್ಪರ್ಧಾ ಮನೋಭಾವ ಈಗ
0: ತುಂಬಾ ಮಗಳು ಈಗ ಬರ್ತಿದ್ದಾಳೆ ಅಂದ್ಮೇಲೆ ಅವ್ರ ತಕ್ಷಣನೇ ಹೋಗ್ಬಿಡ್ಬೇಕು ಏನಾದ್ರು ಪ್ರೋಗ್ರಾಮ್ಗೆ. ನಾವೇನ್ ನಿರೀಕ್ಷೆ ಮಾಡಿದ್ವಿ, ತುಂಬಾ ಚೆನ್ನಾಗಿ ಕಲಿತಿದ್ದಾರೆ, ಪರ್ಫೆಕ್ಟ್ ಆಗಿ ಹೋಗ್ಲಿ, ಅದು ಪ್ರಾಬ್ಲಮ್ ಇಲ್ಲ.
1: ಹೌದು, ಹೋಗಿದ್ದೀರಾ ವೇದಿಕೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಾ, ನಿಮ್ಮ ಮಕ್ಕಳಿಂದ ಕೊಡ್ಸಿದ್ದೀರಾ?
0: ಹಾ, ತುಂಬಾ ಕೊಟ್ಟಿದ್ದೀನಿ ಮ್ಯಾಮ್. ಹಾಗೆ ನಮ್ಮ ಮಕ್ಕಳಿಗೂ ಕರ್ಕೊಂಡು ಹೋಗಿದ್ದೀನಿ, ನನ್ನ ಸ್ಟೂಡೆಂಟ್ಸ್ಗಳಿಗೂ. ಚಿಕ್ಕವಳಿದ್ದಾಗೆಲ್ಲ ಪ್ರತಿಭಾ ಕಾರಂಜಿಲಿ ಎಲ್ಲ ಹಾಡ್ತಿದ್ದೆ ಮೇಡಮ್. ಆಮೇಲೆ ಸ್ಟೇಜ್ ಪ್ರೋಗ್ರಾಮ್ ಅಂದ್ರೆ ನನ್ಗೆ ಫಸ್ಟ್ ಆಡಿಷನ್ಸ್ ಅಲ್ಲಿನೂ ಕೊಟ್ಟಿದ್ದೀನಿ ಮೇಡಮ್. ಫಸ್ಟ್ ಟೈಮ್ ಅಂದ್ರೆ ಒಂದು ಯುವಜನೋತ್ಸವ ಅಂತ ಮಾಡ್ತಿದ್ರು ಜಿಲ್ಲಾವಾರು ಇದ್ರೊಳಗೆ, ಅವಾಗ ಫಸ್ಟ್ ಟೈಮ್ ನನ್ಗೆ ಅಲ್ಲಿ ಭಾವಗೀತೆ ಸ್ಪರ್ಧೆ ಇತ್ತು ಮ್ಯಾಮ್, ಅವಾಗ ಹೋಗಿದ್ದು ನಾನು ಫಸ್ಟ್ ಟೈಮ್. ಅದಾದ್ಮೇಲೆ ವೇದಿಕೆ ಕಾರ್ಯಕ್ರಮ ತುಂಬಾ ಕಡೆ ಕೊಟ್ಟಿದ್ದೀವಿ ಮ್ಯಾಮ್, ಹಾಗೆ ನನ್ನ ವಿದ್ಯಾರ್ಥಿಗಳಿಗೂ ಕರ್ಕೊಂಡು ಹೋಗಿದ್ದೀನಿ. ಅದ್ರ ಜೊತೆ ಜೊತೆಗೆ ತುಂಬಾ ನನ್ನ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಹಾಡಿ ಬಹುಮಾನಗಳನ್ನು ತಂದಿದ್ದಾರೆ. ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿ

0: ಇಲಾಖೆ ಪ್ರೋಗ್ರಾಮ್ಸ್ ವೇದಿಕೆ ಕಾರ್ಯಕ್ರಮ ಅಲ್ಲಿನೂ ಕೊಟ್ಟಿದ್ದೀವಿ ಮೇಡಮ್. ದಾವಣಗೆರೆಯಲ್ಲಿ ತುಂಬಾ ದೊಡ್ಡ ಪ್ರೋಗ್ರಾಮ್ ಆಗಿತ್ತು, ಕನ್ನಡ ಹಬ್ಬ ಅಂತ ಹೇಳ್ಬಿಟ್ಟು ಅಲ್ಲಿ ನನ್ನ ಸ್ಟೂಡೆಂಟ್ಸ್ ಗಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಹಾಡಿಸಿದುಂಟು. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಒಂದು ಕಾರ್ಯಕ್ರಮ. ನನ್ನ ಫಸ್ಟ್ ಟೈಮ್ ಒಂದು ಟಿವಿ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಿದ್ದೆ ಅಂದ್ರೆ ಅದು ಗಾನ ಚಂದನ ಅಂತ ಹೇಳ್ಬಿಟ್ಟು, ಅದು ನನ್ನ ಫಸ್ಟ್ ಟಿವಿ ಪ್ರೋಗ್ರಾಮ್ ಮೇಡಮ್. ಆ ಸ್ಪರ್ಧೆಯಲ್ಲೂ ಭಾಗವಹಿಸಿದ್ದೀನಿ.
1: ನೀವು ಹೇಳಿದ್ರೆ ಮಕ್ಕಳಿಗೆ ಕಲಿಸುವಾಗ ಸಾಮಾನ್ಯ ಮಕ್ಕಳಿಗೆ ಯಾವ ರೀತಿ ಹಾಡುಗಳು ಇಷ್ಟ ಆಗುತ್ತೆ, ನೀವು ಯಾವ ರೀತಿ ಹಾಡುಗಳನ್ನ ಆರಿಸ್ಕೊಳ್ತೀರಿ? ಮಕ್ಕಳಿಗೂ ಇಷ್ಟ ಆಗ್ಬೇಕು, ನಿಮ್ಗೂ ಕೂಡ ಅದು ಇಷ್ಟ ಆಗಿರ್ಬೇಕು. ಆ ರೀತಿಯಾಗಿ
0: ಅಂದ್ರೆ ಮಕ್ಕಳಿಗೂ ಇಷ್ಟ ಆಗಿ ಅವ್ರಿಗೆ ಕೆಲವೊಂದು ಎಲ್ಲಾ ಏಜ್ ಗ್ರೂಪ್ ಮಕ್ಕಳು ನಮ್ಮ ಹತ್ರ ಬರ್ತಾರೆ ಮೇಡಮ್. ಆ ಏಜ್ ಗ್ರೂಪ್ ವೈಸ್ ನಾವು ಚಿಕ್ಕ ಮಕ್ಕಳಿಗೆ ಒಂದು ಬೇರೆ ತರದ ಸಾಂಗ್, ಚಿಕ್ಕ ಮಕ್ಕಳಿಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೆ ಆ ತರ ಸಾಂಗ್ಸ್, ಅದ್ರೊಳಗೆ ಒಂದ್ ಸ್ವಲ್ಪ ದೊಡ್ಡ ಏಜ್ ಗ್ರೂಪ್ ಮಕ್ಕಳಿಗೆ ಅವ್ರಿಗೆ ಬೇರೆ ತರ ಸಾಂಗ್ಸ್ ಆ ತರ ಕಲ್ಸ್ಕೊಡ್ತೇವೆ ಮೇಡಮ್.
1: ನಿಮ್ಗೆ ಇಷ್ಟವಾದಂತ ಒಂದು ಹಾಡನ್ನ ಹಾಡಿ.
0: ದರಾ ಬೇಂದ್ರೆ ಅವ್ರದ್ದು ಒಂದು ಭಾವಗೀತೆ ಮೇಡಮ್, ಅದು ನಮ್ಮ ಮಕ್ಕಳಿಗೂ ತುಂಬಾ ಇಷ್ಟ ಆಗಿತ್ತು, ನನಗೂ ತುಂಬಾ ಇಷ್ಟ. ನಮ್ ಗಿರಿ ಸರ್ ನನ್ಗೆ ಈ ಸಂಗೀತ ತರಗತಿಗಳನ್ನ ನಾನು ಸಪರೇಟ್ ಆಗಿ ಈಗ ಮಾಡ್ತಿದ್ದೀನಿ ಅಂದ್ರೆ ಸರ್ ತುಂಬಾ ಸಹಾಯ ಮಾಡಿದ್ದಾರೆ.

0: ಹೇಳಿದರು.
1: ತುಂಬಾ ಚೆನ್ನಾಗಿ ಹಾಡ್ತೀರಿ ಹಸಿನ. ನಿಮ್ಗೆ ಸಂಗೀತ ಏನು ರೆಡಿ ಇರುತ್ತೆ ಅವುಗಳನ್ನ ಮಾತ್ರ ಹಾಡ್ತೀರಾ, ನೀವು ಕೂಡ ಸಂಗೀತ ಸಂಯೋಜನೆ ಮಾಡಿ ಯಾವ್ದಾದ್ರು ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡ್ತೀರಾ?
0: ಅಂದ್ರೆ ನಾನು ಇನ್ನು ಕಲಿತಾ ಇದ್ದೀನಿ ಮೇಡಮ್, ಕಲಿತಾ ಒಂದೇ ಸರಿ. ಅಂದ್ರೆ ಸಂಗೀತ ಸಂಯೋಜನೆ ಅಷ್ಟು ಸುಲಭವಾಗಿ ನಾವು ಹಾಡ್ದಷ್ಟು ಸುಲಭವಾಗಿಲ್ಲ ಮೇಡಮ್, ಯಾಕಂದ್ರೆ ಅದು ರೆಡಿ ಇರೋದನ್ನ ನಾವು ತುಂಬಾ ಬೇಗ ಚೆನ್ನಾಗಿ ಕಲಿತು ಹಾಡ್ಬಿಡ್ತೀವಿ, ಅದು ತುಂಬಾ ಕಷ್ಟ ಇದೆ. ಅದನ್ನು ಜೊತೆ ಜೊತೆಗೆ ಕಲಿತಾ ಇದ್ದೀನಿ, ನಮ್ಮ ಗುರುಗಳ ಹತ್ರ ಮಾರ್ಗದರ್ಶನ ತಗೊಂಡು, ಗಿರಿ ಸರ್ ಹತ್ರ, ಹಾಗೆ ಅಶೋಕ್ ತುರಮರಿ ಸರ್ ಹತ್ರ, ಎಲ್ಲರ ಹತ್ರನು ಕೇಳಿ ಇನ್ನು ಅದಕ್ಕೆ ಸಂಗೀತ ಅನ್ನೋದೊಂದು ಸಮುದ್ರ ಇದ್ದ ಹಾಗೆ ಅದನ್ನ ಇನ್ನು ಕಲಿತಾನೆ ಇದ್ದೀನಿ, ಕಲಿತಾನೆ ಇರ್ತೀನಿ ಮೇಡಮ್.
1: ಇಂಥದ್ದೊಂದು ರಾಗ ನನ್ನ ತುಂಬಾ ಕಾಡುತ್ತೆ ಅಂತ ಅನ್ನೋದಾದ್ರೆ
0: ಮಧುವಂತಿ ರಾಗ ತುಂಬಾ ಇಷ್ಟ. ಆ ರಾಗದಲ್ಲಿ ಎಷ್ಟೇ ಹಾಡುಗಳು ಬರ್ಲಿ, ಆ ರಾಗ ನಾನ್ ಕಲ್ತಿರ್ಬೇಕಾದ್ರೆ ನನ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ತಿತ್ತು ಮಧುವಂತಿ ರಾಗ. ಆ ರಾಗದಲ್ಲಿ ಒಂದು ಚಲನಚಿತ್ರ ಗೀತೆ ಇದೆ ಮ್ಯಾಮ್, ಅದು ತುಂಬಾ ಇಷ್ಟ.
1: ಯಾವ್ದು ಹಾಡಿ?

0: ಗಾಯತ್ರಿ ಮದುವೆ ಚಿತ್ರದ್ದು.
1: ಗಾಯತ್ರಿ ಮದುವೆ ಚಿತ್ರದ್ದು ಇದು ತುಂಬಾ ಮಧುವಂತಿ ರಾಗದಲ್ಲಿದೆ.
0: ಈಗ ಹಸೀನಾ ಅವರು ಸಂಗೀತ ಶಿಕ್ಷಕಿಯಾಗಿಯೇ ಮುಂದುವರೆದು ಸಂಗೀತ ಕ್ಷೇತ್ರದಲ್ಲಿಯೇ ಹೆಚ್ಚು ಸಾಧನೆಯನ್ನ ಮಾಡೋರಿದ್ದೀರಾ ಅಥವಾ ಬೇರೆ ಇನ್ನೇನಾದ್ರೂ ಆಯ್ಕೆ ಮಾಡ್ಕೊಳ್ಳೋರಿದ್ದೀರಾ?
1: ನನ್ಗೆ ಸಂಗೀತದಲ್ಲೇ ಇದುವರೆಗೂ ನಾನು ಆಯ್ಕೆ ಮಾಡ್ಕೊಂಡು

0: ಇರೋದೇ ಸಂಗೀತ ಅನ್ನ ಮೇಡಮ್. ನಾನು ಎಲ್ಲಾ ಕಡೆನೂ ಮ್ಯೂಸಿಕ್ ಟೀಚರ್ ಆಗಿನೇ ವರ್ಕ್ ಮಾಡ್ತಿರೋದು. ಅದ್ರ ಜೊತೆ ಜೊತೆಗೇನೆ ನನ್ನ ಎಜುಕೇಶನ್ ಕೂಡ ಬಿ ಎ ಮುಗ್ದಿದೆ, ಬಿ ಎಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಬಟ್ ನನ್ನ ಆಯ್ಕೆ ಬಂದು ಸಂಗೀತಾನೇ ಮೇಡಮ್, ಅದೇ ಅದ್ರಲ್ಲೇ ನನ್ನ ಜೀವನನ ಕಳಿಬೇಕು ಅಂತ ಅನ್ಕೊಂಡಿದ್ದೀನಿ.
1: ಏನಾಗ್ಬೇಕು ಮುಂದೆ ಸಂಗೀತದಲ್ಲಿಯೇ ಏನೆಲ್ಲ ಸಾಧನೆಗಳನ್ನ ಮಾಡ್ಬೇಕು, ಒಂದು ಕನಸಿರುತ್ತಲ್ವಾ, ಇಂಥದ್ದೊಂದು ತಲುಪಬೇಕು, ಅಲ್ಲಿ ಮುಟ್ಟಿದಾಗ ನಾನು ಆ ಒಂದು ಶಿಖರ ಅಂತೀವಲ್ವಾ.
0: ನನ್ಗೆ ಪ್ಲೇ ಬ್ಯಾಕ್ ಸಿಂಗರ್ ಆಗ್ಬೇಕಂತ ತುಂಬಾ ಇಷ್ಟ ಇದೆ, ಅದ್ರ ಜೊತೆ ಜೊತೆಗೆ ಗೌರ್ಮೆಂಟ್ ಮ್ಯೂಸಿಕ್ ಟೀಚರ್ ಆಗ್ಬೇಕು ಅಂತ ಕನಸುಗಳನ್ನ ಕಟ್ಕೊಂಡಿದೀನಿ. ಅದೇ ಕನಸುಗಳ ದಾರಿಲೇ ಹೋಗ್ತಾ ಇದ್ದೀನಿ ಕೂಡ ಮೇಡಮ್, ಅದು ತುಂಬಾ ಆಸೆ ಇದೆ ನನ್ಗೆ. ಅದ್ರ ಜೊತೆ ಜೊತೆಗೆ ಮಕ್ಕಳಿಗೂ ಕಲಿಸ್ಬೇಕು. ಈಗ ಹಳ್ಳಿಗಳಲ್ಲೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ತುಂಬಾ ಸ್ಕೂಲಲ್ಲಿ ಇಲ್ಲ ಮೇಡಮ್. ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಬೇಕಾದ್ರೆ ನಮ್ಗೆ ಮ್ಯೂಸಿಕ್ ಟೀಚರ್ಸೇ ಇದ್ದಿಲ್ಲ. ನಾನು ಇಲ್ಲಿ ದಾವಣಗೆರೆಗೆ ಬಂದಾಗ ಕಲ್ತಿದ್ದು, ಹಾಗಾಗಿ ನನ್ಗೆ ಒಂದು ಗೌರ್ಮೆಂಟ್ ಮ್ಯೂಸಿಕ್ ಟೀಚರ್ ಆಗ್ಬೇಕು ಅನ್ನೋದೊಂದು.
1: ಮಕ್ಕಳು ಚಿಕ್ಕ ವಯಸ್ಸಿಂದನೇ ಅದ್ರದೊಂದು ಪರಿಚಯ ಆಯ್ತು ಅಂದ್ರೆ
0: ಇದ್ರೆ ತುಂಬಾ ಒಳ್ಳೇದು ಮೇಡಮ್. ಇದು ಸಂಗೀತದಿಂದ ಬರೀ ಹಾಡೋದ್ರಿಂದ ಅಷ್ಟೇ ಅಲ್ಲ, ಅವರಿಗೆ ಕಾನ್ಸಂಟ್ರೇಷನ್ ಕೂಡ ತುಂಬಾ ಮುಖ್ಯ. ಸಂಗೀತದಿಂದ ಮನಸ್ಸು ಏಕಾಗ್ರತೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮಾನಸಿಕವಾಗಿ ತುಂಬಾ ಸಂಗೀತ ಕೇಳೋದ್ರಿಂದ ತುಂಬಾ ರಿಲ್ಯಾಕ್ಸ್ ಆಗ್ತಾ ತಾಳ್ಮೆ ತುಂಬಾ ಬರುತ್ತೆ ಮೇಡಮ್, ಇದಂತೂ ಹೇಳ್ಬೋದು ತುಂಬಾ ತಾಳ್ಮೆ ಬರುತ್ತೆ.
1: ನಿಮ್ಮ ಮೇಲೆ ಹೇಗೆಲ್ಲ ಪ್ರಭಾವ ಬೀರ್ತು? ಹೌದು, ಹಸಿನ ಹೀಗಿದ್ರಲ್ವಾ ಸಂಗೀತ ಕಲ್ತ ಮೇಲೆ ಹಿಂಗ್ ಬದ್ಲಾಗ್ಬಿಟ್ನಲ್ವಾ ನಾನು, ಆ ಹಸಿನ ಬೇರೆ ಸಂಗೀತ ಕಲ್ತ ಮೇಲೆ ಆದಂತ ಹಸಿನ ಬೇರೆ ಅಂತ ಯಾವತ್ತಾದ್ರು ಅನ್ಸಿದ್ಯಾ? ಯಾವ್ದಾದ್ರು ಆ ರೀತಿಯ ಪ್ರಭಾವಗಳು ನಿಮ್ಮ ಮೇಲೆ ನಿಮ್ಗೆ ಕಂಡಿದ್ಯಾ?
0: ಹಾ, ಖಂಡಿತ ಮೇಡಮ್. ನಾನು ನನ್ನಲ್ಲೇ ನನ್ಗಾದ ಬದಲಾವಣೆಗಳು ತುಂಬಾ, ಈ ಸಂಗೀತ ಕಲಿಯೋದಕ್ಕಿಂತ ಮುಂಚೆ ತುಂಬಾ ಹೊರಗಿನ ಪ್ರಪಂಚ ಅಷ್ಟು ಗೊತ್ತಿರ್ಲಿಲ್ಲ ಮೇಡಮ್. ಇಲ್ಲಿ ಬಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಾದ ಮೇಲೆ ಇಲ್ಲಿ ಯಾವ ರೀತಿ ಇರ್ಬೇಕು, ಎಲ್ಲೆಲ್ಲಿ ಹೋದ್ರೆ ಹೆಂಗಿರತ್ತೆ ಅನ್ನೋದು ತುಂಬಾ ಅನುಭವ ಆಯ್ತು. ಇವಾಗ ನನ್ಗೆ ತುಂಬಾ ಧೈರ್ಯ ಬಂದಿದೆ, ಇದಂತೂ ಹೇಳ್ಬಲ್ಲೆ ನಾನು. ತುಂಬಾ ಧೈರ್ಯವಾಗಿ ಹಾಡ್ತೀನಿ ಕೂಡ. ಅವಾಗಿನ ಹಸಿನಾಗೂ ಇವಾಗಿನ ಹಸಿನಾಗೂ ತುಂಬಾನೇ ಬದಲಾವಣೆ ಆಗಿದೆ ಮೇಡಮ್.
1: ಹಸಿನ ಈ ಗಜಲ್ ಆತರ ಏನಾದ್ರೂ ನಿಮ್ಗೆ ಅಭ್ಯಾಸ ಇದೆಯಾ ಹಾಡುವಂತದ್ದು?
0: ಇದೆ ಮೇಡಮ್.
1: ಹಾಡಿ ಒಂದು.
0: ಹಾ,

0: ಧನ್ಯವಾದಗಳು ಹಸೀನಾ ಬೇಗಂ. ಸಾಕಷ್ಟು ನಿಮ್ಮ ಒಂದು ಸಂಗೀತದ ಜರ್ನಿ ಏನಿದೆ, ಬಹುಶಃ ಆರಂಭಿಕ ಹಂತ ಅಂತಾನೆ ಹೇಳಬಹುದು, ಇದನ್ನು ಸಾಕಷ್ಟು ಇನ್ನು ಸುದೀರ್ಘವಾದ ಪಯಣ ಇದೆ ನಿಮ್ಮ ಜೀವನದಲ್ಲಿ ಸಂಗೀತದೊಂದಿಗೆ. ಎಲ್ಲ ಆಸೆಗಳು ಈಡೇರ್ಲಿ ಅನ್ನುವಂತ ಆಶಯದೊಂದಿಗೆ ಧನ್ಯವಾದಗಳು. ನಮಸ್ತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
1: ಇದುವರೆಗೂ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಸಂಗೀತ ಶಿಕ್ಷಕಿ ಹಾಗೂ ಹಾಡುಗಾರ್ತಿ ಹಸೀನಾ ಬೇಗಂ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂಕಲನ ನೇತ್ರಾವತಿ ಡಿ ಕೆಳಗೋಟೆ, ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್, ನಿರ್ವಹಣೆ ಶಿವಪ್ರಕಾಶ ಡಿಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ಮಾಡಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ಮುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ಕಾರ್ಯಗಳು.
5: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
4: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
1: ಚೇ, ನೋಡಿ ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಹೆಣ್ಣಿಂದೇಕೆ ಬೀಳುಗೊಳ್ಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು? ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಕೀಲು ನೋವಿಗೆ ಕಾರಣ ಮತ್ತು ಕೀಲು ಮರುಜೋಡಣೆಯ ಚಿಕಿತ್ಸೆ. ಈ ಕುರಿತು ರಾಯಚೂರಿನ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಹರೀಶ್ ಮೂರ್ತಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನ ಬೆಂಚಿ.

0: ಪ್ರಿಯ ಕೇಳುಗರೆ ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ಖ್ಯಾತ ಎಲುಬು ಮತ್ತು ಕೀಲು ರೋಗ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಹರೀಶ್ ಮೂರ್ತಿ ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
1: ಸರ್ ನಮಸ್ಕಾರ.
0: ಕೇಳಿದ್ರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೀಲು ಮರ ಜೋಡಣೆ ಅಂದ್ರೇನು, ಅದಕ್ಕೆ ಯಾವ ರೀತಿಯಾದಂತಹ ಒಂದು ಚಿಕಿತ್ಸೆ ಇದೆ, ಜೊತೆಗೆ ಇತ್ತೀಚಿನ ಒಂದು ಅಡ್ವಾನ್ಸ್ ದಿನಮಾನಗಳಲ್ಲಿ ಅಂದ್ರೆ ನಾವು ತಾಂತ್ರಿಕ ಯುಗದಲ್ಲಿ ಬದಲಾವಣೆಯನ್ನು ನಾವು ವೈದ್ಯಕೀಯ ರಂಗದಲ್ಲಿ ಕಾಣ್ತೀವಿ. ಹಾಗಾಗಿ ಈಗ ನಾವು ಎಲುಬು ಮತ್ತು ಕೀಲಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಆಪರೇಷನ್ಗಳನ್ನು ಡಾಕ್ಟರ್ ಮಾಡೋದಕ್ಕಿಂತ ರೋಬೋಟ್ಗಳು ಕೂಡ ಮಾಡುವಂತ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಬರ್ತಾ ಇದೆ.
1: ಹೌದು ಸರ್, ಹೌದು.
0: ಆ ಒಂದು ಹಿನ್ನೆಲೆಯಲ್ಲಿ ವೈದ್ಯರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ಯಾಕಂದ್ರೆ ಸಾರ್ವಜನಿಕರು ರೋಬೋಟ್ ಚಿಕಿತ್ಸೆ ಅಂದ್ರೇನು ಅದ್ರ ಬಗ್ಗೆ ಅಷ್ಟು ತಿಳುವಳಿಕೆ ಇರಂಗಿಲ್ಲ. ಹಂಗಾಗಿ ನಮ್ಮ ಆಕಾಶವಾಣಿ ಮೂಲಕ ಅವ್ರ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಮತ್ತೊಮ್ಮೆ ಸರ್ ತಮಗೆ ಸ್ವಾಗತ. ಸರ್, ಪ್ರಾರಂಭದ ಪ್ರಶ್ನೆ, ಕೀಲು ಮರು ಜೋಡಣೆ ಅಂತ ನಾವು ಕರಿತೀವಿ, ಕೀಲು ಮರು ಜೋಡಣೆ ಅಂದ್ರೆ ಏನು ಅಂತ?
1: ಈಗ ಎಲುಬು ಮತ್ತು ಕೀಲು ವಿಭಾಗದಲ್ಲಿ ನಮ್ಮ ಎಲುಬು ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ಕೀಲು ಸಹ ಅಷ್ಟೇ ಇಂಪಾರ್ಟೆಂಟ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೀಲಿನ ತುಂಬಾ ಇಂಪಾರ್ಟೆಂಟ್ ಕೆಲಸ ಅಂತಂದ್ರೆ ಮೂಮೆಂಟ್ಸ್.
0: ಮೂಮೆಂಟ್
1: ಅಂದ್ರೆ ಅದು ಮೂಮೆಂಟ್ ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕೆಲಸ. ಈ ನಮ್ಮ ಇಂಪಾರ್ಟೆಂಟ್ ಕೀಲುಗಳು ಅಂತಂದ್ರೆ ಹಿಪ್ ಜಾಯಿಂಟ್ ಅಂತಂತೀವಿ, ನೀ ಜಾಯಿಂಟ್ ಅಂತಂತೀವಿ. ಇವು ಎರಡು ಇಂಪಾರ್ಟೆಂಟ್ ಜಾಯಿಂಟ್ಸ್ ಲೋವರ್ ಲಿಂಬಲ್ಲಿ, ಅಂದ್ರೆ ಕಾಲಿನಲ್ಲಿ ಅಥವಾ ಕೆಳಭಾಗದಲ್ಲಿ ನಮ್ದು ಎರಡು ನಮ್ದು ಇಂಪಾರ್ಟೆಂಟ್ ಜಾಯಿಂಟ್ಸ್ ಆಗಿ ಬರ್ತದೆ. ಒಂದು ಹಿಪ್ ಜಾಯಿಂಟ್, ಒಂದು ನೀ ಜಾಯಿಂಟ್. ಈ ಎರಡೂ ಜಾಯಿಂಟ್ಸ್ ಒಂದೊಂದು ಸತಿ ಸ್ವಲ್ಪ ಯಾವುದೋ ಕಾರಣಾಂತರದಿಂದ ಸೌಕುಳೆ ಆಗಿ ಹೋಗ್ತದೆ. ಸೌಕುಳೆ ಆಗಿ ಹೋದಾಗ ಪೇಷಂಟ್ಸ್ ಗೆ ನಡಿಬೇಕಾದ್ರೆ ಹಿಪ್ ಜಾಯಿಂಟ್ ಅಲ್ಲಿ ಅಥವಾ ಮೊಣಕಾಲಿನ ಸಂಧಿಯಲ್ಲಿ ಕೀಲಿನಲ್ಲಿ ತುಂಬಾ ನೋವು ಉಂಟಾಗ್ತದೆ. ಉಂಟಾದಾಗ ಅವ್ರಿಗೆ ನಡಿಲಿಕ್ಕೆ ತುಂಬಾ ನೋವು ಆಗ್ತದೆ. ನೀವು ಕೇಳಿರಬಹುದು ಎಷ್ಟೊಂದ್ಸತಿ ತಂದೆ ತಾಯಿ ಅಂದ್ರು ಅಥವಾ ಯಾರಾದ್ರೂ ವಯಸ್ಸಾದವರಿದ್ರೆ ಮೊಣಕಾಲಲ್ಲಿ ತುಂಬಾ ನೋವು ಆಗ್ತದೆ, ನಡಿಲಿಕ್ಕೆ ಆಗಲ್ಲ, ಆ ರೀತಿ ಈ ತೊಂದರೆಗಳು ಎಷ್ಟೊಂದ್ಸತಿ ಬರ್ತದೆ. ಅಂತ ಸಂದರ್ಭದಲ್ಲಿ ಅಕಸ್ಮಾತ್ ಕೀಲು ಪೂರ್ತಿ ಸೌಕುಳೆ ಆಗಿ ಹೋಗಿದ್ದರೆ ಈಗ ಕೃತಕವಾಗಿ ಆರ್ಟಿಫಿಷಿಯಲ್ ಮರು ಜೋಡಣೆ ಮಾಡಿ ರಿಪ್ಲೇಸ್ಮೆಂಟ್ ಅಂತಂತೀವಿ ಮಾಡಿದ್ರೆ ಮತ್ತೆ ನೋವು ಎಲ್ಲ ಪೂರ್ತಿ ಹೋಗಿ ಮತ್ತೆ ಪೇಷಂಟ್ಗಳು ಅಥವಾ ರೋಗಿಗಳು ನಡೆಯೋ ಆಗ್ತದೆ. ಇದಕ್ಕೆ ನಾವೇನಪ್ಪಾ ಅಂತಂದ್ರೆ ಕೀಲು ಮರು ಜೋಡಣೆ ಶಸ್ತ್ರಚಿಕಿತ್ಸಾ ಅಂತಂತೀವಿ ಅಥವಾ ಟೋಟಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತಂತೀವಿ. ಈ ಟೋಟಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ನಾವೀಗ ಆಲ್ರೆಡಿ ಹೇಳಿದಾಗೆ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇರಬಹುದು ಅಥವಾ ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇರಬಹುದು. ಈ ಎರಡು ಜಾಯಿಂಟ್ ರಿಪ್ಲೇಸ್ಮೆಂಟ್ ತುಂಬಾ ಕಾಮನ್ ಆಗಿ ನಾವು ಇವಾಗಿನ ದಿನಮಾನಗಳಲ್ಲಿ ಮಾಡ್ತೇವೆ.
0: ಸರ್, ಈಗ ಯಾವ ತರದ ರೋಗಿಗಳಿಗೆ ಈ ಕೀಲು ಮರು ಜೋಡಣೆ ಪ್ರಯೋಜನ ಆಗ್ತದ ಅಂತ?
1: ಇದು ಮೊಣಕಾಲಿನ ಕೀಲು ಮರು ಜೋಡಣೆ ಯೂಶುವಲಿ ವಯಸ್ಸು ಆದವರಿಗೆ, ಮೊಣಕಾಲು ಚಿಪ್ಪು ಸೌಕರ್ಯ ಅಂತವರಿಗೆ ಇದು ಏನಪ್ಪಾ ಅಂತಂದ್ರೆ ಮರು ಜೋಡಣೆ ತುಂಬಾ ಕೆಲಸ ಮಾಡ್ತದೆ. ಇನ್ನ ಒಂದು ನೀವು ಕೇಳಿರಬಹುದು ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ನಾವು ಕೇಳ್ತೀವಿ, ಅಂದ್ರೆ ಈ ಸಂಧಿವಾತ ಅಂತಂತೀವಿ. ಈ ಸಂಧಿವಾತ ಇದ್ದವರಿಗೆ ಆ ಸಂಧಿವಾತದ ಎಫೆಕ್ಟ್ ಜಾಸ್ತಿ ಆಗಿ ಆಗಿ ಅದು ಪೂರ್ತಿ ಜಾಯಿಂಟ್ ಡಿಸ್ಟ್ರಕ್ಷನ್ ಆಯಿತು ಅಂತಂದ್ರೆ ಸಹ ಈ ಶಸ್ತ್ರಚಿಕಿತ್ಸೆ ತುಂಬಾ ಅನುಕೂಲವಾಗ್ತದೆ. ಮತ್ತೆ ಬೇರೆ ಸಿಚುಯೇಷನ್ಸ್ ಅಂದ್ರೆ ಪೋಸ್ಟ್ ಟ್ರಾಮ್ಯಾಟಿಕ್ ಆರ್ಥ್ರೈಟಿಸ್ ಅಂತಂತೀವಿ, ಯಾವುದೇ ಒಂದು ಕಾರಣಾಂತರದಿಂದ ಮೊಣಕಾಲಿನ ಜಾಯಿಂಟ್ ಅಲ್ಲಿ ಇನ್ವಾಲ್ವ್ ಆಗುವಂತ ಎಲುಬು ಮುರಿದಿದ್ರೆ, ಅದರಿಂದ ಜಾಯಿಂಟ್ ಸರ್ಫೇಸ್ ರಫ್ ಆಗಿತ್ತಂದ್ರೆ, ಅದರಿಂದ ನೋವು ಉಂಟಾಗ್ತಿತ್ತಂದ್ರೆ, ಅದರಿಂದ ಮರು ಜೋಡಣೆ ಮಾಡೋದ್ರಿಂದ ತುಂಬಾ ನೋವು ಕಡಿಮೆ ಆಗ್ತದೆ. ಇದು ಹಿಪ್ ಜಾಯಿಂಟ್ ಇರಬಹುದು, ನೀ ಜಾಯಿಂಟ್ ಇರಬಹುದು. ಸೊ ಹಿಪ್ ಜಾಯಿಂಟ್ ಅಲ್ಲಿ ಇನ್ನ ಒಂದು ಕಾಮನ್ ಕಂಡೀಷನ್ ಬರುತ್ತೆ, ಅದಕ್ಕೆ ನಾವು ಎ ವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಆಫ್ ಹಿಪ್ ಜಾಯಿಂಟ್ ಅಂತೀವಿ. ಅಂದ್ರೆ ಫೀಮರ್ ಬೋನ್ ನ ಹೆಡ್ ಅಂತೇನಂತೀವಿ, ಅದೇ ತಲೆ ಭಾಗದಲ್ಲಿ ರಕ್ತ ಸಂಚಾರ ಕಡಿಮೆ ಆದಾಗ ಆ ರಕ್ತ ಸಂಚಾರ ಇಲ್ಲದಿದ್ದ ಕಾರಣ ಆ ಎಲುಬು ಒಂದೊಂದ್ಸತಿ ಕೊಳತು ಹೋಗ್ತದೆ. ಕೊಳತು ಹೋದಲ್ಲಿ ಅದು ನೋವು ಉಂಟಾಗ್ತದೆ. ಅಂತ ಪೇಷಂಟ್ ಗೆ ಸಹ ಈ ಮರು ಜೋಡಣೆ ತುಂಬಾ ಕೆಲಸ ಆಗ್ತದೆ. ಇನ್ನ ಒಂದು ಕೆಲವು ವಿಷಯ ಅಂತಂದ್ರೆ ಪೋಸ್ಟ್ ಇನ್ಫೆಕ್ಟಿವ್ ಸಿಕ್ವೆಲೆ ಅಂತಂತೀವಿ, ಯಾವುದೋ ಒಂದು ಕಾರಣಾಂತರದಿಂದ ಜಾಯಿಂಟ್ ಅಲ್ಲಿ ಇನ್ಫೆಕ್ಷನ್ ಆಗ್ಬಿಟ್ಟು ಆ ಇನ್ಫೆಕ್ಷನ್ ಎಲ್ಲ ಕ್ಯೂರ್ ಆದ್ಮೇಲೆ ಕಾರ್ಟಿಲೇಜ್ ಡಿಸ್ಟ್ರಾಯ್ ಆಗಿ ನೋವು ಉಂಟಾಯ್ತಂದ್ರೆ ಅಂಥವರಿಗೆ ಸಹ ಕೀಲು ಮರು ಜೋಡಣೆ ತುಂಬಾ ಅನುಕೂಲ ಆಗ್ತದೆ.
0: ಸರ್, ಇನ್ಫೆಕ್ಷನ್ ಅಂತ ಹೇಳಿದ್ರೆ ಮೂಳೆಗಳಲ್ಲಿ ಮತ್ತು ಕೀಲುಗಳಲ್ಲಿ ಇನ್ಫೆಕ್ಷನ್ ಯಾವ ಕಾರಣಕ್ಕಾಗುತ್ತೆ?
1: ಇದರಲ್ಲಿ ಎರಡು ಇಂಪಾರ್ಟೆಂಟ್ ಕಾರಣ ಇರುತ್ತೆ. ಒಂದು ಪಯೋಜೆನಿಕ್ ಇನ್ಫೆಕ್ಷನ್ ಅಂತಂತೀವಿ, ಅಂದ್ರೆ ಇನ್ಫೆಕ್ಟ್ ಸೋಂಕು ಇರಂತ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಕಾರಣ ಅಂದ್ರೆ ಟ್ಯೂಬರ್ಕ್ಯುಲೋಸಿಸ್.

0: ಟಿಬಿ. ಇವು ಎರಡೂ ತರದ್ದು ಸೋಂಕುಗಳು ಹಿಪ್ ಜಾಯಿಂಟ್ ಮತ್ತು ನೀ ಜಾಯಿಂಟ್ ಅಲ್ಲಿ ಉಂಟಾಗಬಹುದು. ಸೊ ಈ ಹಿಪ್ ಜಾಯಿಂಟ್ ಪೋಸ್ಟ್ ಟ್ಯೂಬರ್ಕ್ಯುಲಾರ್ ಕೇಸಸ್ ಅಲ್ಲಿ ಸಹ ನಾವು ಏನಪ್ಪಾ ಅಂತಂದ್ರೆ 3 ತಿಂಗಳ ಆಂಟಿ ಟ್ಯೂಬರ್ಕ್ಯುಲಾರ್ ಡ್ರಗ್ಸ್ ಕೊಟ್ಬಿಟ್ಟು ಅದಾದ್ಮೇಲೆ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಎರಡೂ ಒಟ್ಟಿಗೆ ಟ್ರೀಟ್ಮೆಂಟ್ ಸೋಂಕನ್ನು ನಿವಾರಣೆ ಮಾಡಬಹುದು. ಅದೇ ರೀತಿ ಅದೇನ್ ಕಾರ್ಟಿಲೇಜ್ ಡಿಸ್ಟ್ರಾಯ್ ಆಗಿ ನೋವು ಉಂಟಾಗಿರುತ್ತೆ ಅದನ್ನು ನಾವು ನಿವಾರಣೆ ಮಾಡಬಹುದು.
1: ಓಕೆ ಸರ್, ಈಗ ಕೀಲು ಮರು ಜೋಡಣೆಯಲ್ಲಿ ಎಷ್ಟು ವಿಧಗಳಿದಾವೆ ಸರ್?
0: ಕೀಲು ಮರು ಜೋಡಣೆಯಲ್ಲಿ ರುಟೀನ್ ಆಗ್ಲಿ ಎರಡು ಬರುತ್ತೆ. ಅಂದ್ರೆ ಒಂದು ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತಂತೀವಿ, ಇನ್ನೊಂದು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಅಂತೀವಿ. ಇವಾಗ ನೀವು ಎಲ್ಲ ಕಡೆ ನೋಡಿರಬಹುದು, ರೋಬೋ ಅಂತನ್ನೋದು ತುಂಬಾ ಹೊಸದಾಗಿ ಆಧುನಿಕ ತಂತ್ರಜ್ಞಾನ ಇವಾಗ ಎಲ್ಲಾ ಪ್ರದೇಶದಲ್ಲಿಯೂ ಬರ್ತಾ ಇದೆ. ಇದೇನಂದ್ರೆ ಹ್ಯೂಮನ್ ಎರರ್ಸ್ ಅನ್ನ ಕಡಿಮೆ ಮಾಡುತ್ತೆ. ರೋಬೋ ಏನ್ ಮಾಡುತ್ತೆ ಅಂತಂದ್ರೆ, ಈಗ ನಾವು ಎಷ್ಟೊಂದ್ ಸತಿ ನಾವು ಎಲ್ಲಾ ಟೆಕ್ನಿಕಲಿ ಎಲ್ಲಾ ಕರೆಕ್ಟ್ ಮಾಡಿದ್ರು ಸಹಿತ ಒಂದು ಸ್ವಲ್ಪ ಎರರ್ಸ್ ಆಗತ್ತೆ. ಆ ಎರರ್ಸ್ ಅನ್ನ ಕಡಿಮೆ ಮಾಡೋ ದೃಷ್ಟಿಯಿಂದ ಈಗ ರೋಬೋಟಿಕ್ ಸರ್ಜರೀಸ್ ಅನ್ನೋದು ತುಂಬಾ ಕಾಮನ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ.
1: ಓಕೆ ಸರ್, ಈಗ ರೋಬೋಟಿಕ್ ಸರ್ಜರಿ ಅಂತ ಹೇಳಿದ್ರೆ, ಈಗ ರೋಬೋಟಿಕ್ ಕೀಲು ಮುರ ಜೋಡಣೆ ಪ್ರಯೋಜನಗಳ ಬಗ್ಗೆ ನಮ್ಗೆ ಕೇಳುಗರಿಗೆ ತಿಳಿಸ್ಬೇಕು. ಯಾಕಂದ್ರೆ ಈ ರೋಬೋಟಿಕ್ ಅದನ್ನ ಆಪರೇಷನ್ ಮಾಡುತ್ತೆ, ಯಾವುದೇ ರೀತಿಯ ತೊಂದರೆಗಳು ಆಗದ ರೀತಿಯಲ್ಲಿ ಪರ್ಫೆಕ್ಟ್ ಆಪರೇಷನ್ಗಳು ಮಾಡುತ್ತೆ ಅನ್ನುವಂಥದ್ದು ಕೇಳಿದೀವಿ. ಏನ್ ಸರ್ ಹೇಳಿ ಇದ್ರ ಬಗ್ಗೆ?
0: ರೋಬೋಟಿಕ್ ಸರ್ಜರಿ ಇದಕ್ಕಿಂತ ಮುಂಚೆ ರಾಯಚೂರಿನಲ್ಲಿ ಲಭ್ಯವಿರಲಿಲ್ಲ.
1: ಹೌದು,
0: ಇವಾಗ ನಮ್ಮ ಸುರಕ್ಷಾ ಆಸ್ಪತ್ರೆಯಲ್ಲಿ ನಾವು ಹೊಸದಾಗಿ ಆಧುನಿಕ ಆಮದು ಮಾಡಿಕೊಂಡ ರೋಬೋವನ್ನು ನಾವು ರಾಯಚೂರಿಗೆ ತಂದಿದ್ದೀವಿ. ಈ ಎಲ್ಲ ಇದರ ಫೆಸಿಲಿಟೀಸ್ ನಾನು ಎಲ್ಲ ರಾಯಚೂರಿನ ಮತ್ತು ಸುತ್ತಮುತ್ತಲಿನ ಕಲ್ಯಾಣ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದ ರೋಗಿಗಳು ಇದನ್ನ ಪ್ರಯೋಜನ ಮಾಡಬೇಕು ಅಂತ ನಾನು ಇದರ ನಿಮ್ಮ ಮುಖಾಂತರ ನಾನು ಹೇಳ್ತೇನೆ. ಇದು ರೋಬೋಟಿಕ್ ಸರ್ಜರಿ ಏನ್ ಕೆಲಸ ಮಾಡ್ತದೆ, ಇದ್ರದ್ದು ಏನ್ ಅಡ್ವಾಂಟೇಜಸ್ ಅಂತಂದ್ರೆ, ನಾವು ಇದಕ್ಕಿಂತ ಮುಂಚೆ ಏನ್ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ತಾ ಇದ್ವಿ, ಅದರಲ್ಲಿ ಒಂದು 20% ಆಫ್ ಪೇಷಂಟ್ಸ್ ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಸೊ ಅಂದ್ರೆ ನಾವು ಆಪರೇಷನ್ ಮಾಡಿದ್ರೂ ಸಹಿತ ಒಂದು 100 ಜನಕ್ಕೆ ನಾವು ನೀ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಒಂದು 20 ಜನ ಯಾವ್ದೋ ಕಾರಣದಿಂದ ನನಗೆ ಪೂರ್ತಿ ಚೆನ್ನಾಗಿ ಆಗಿಲ್ಲ ರೀ, ನಮ್ಗೆ ಇನ್ನ ಸ್ವಲ್ಪ ನೋವಿದೆ, ಇನ್ನ ಸ್ವಲ್ಪ ಚೆನ್ನಾಗಿ ಆಗಿದ್ದಿದ್ರೆ ಒಳ್ಳೇದು, ಈ ರೀತಿ ಕಂಪ್ಲೇಂಟ್ಸ್ ಮುಂಚೆ ಬರ್ತಾ ಇರ್ತಾ ಇತ್ತು. ಸೊ ಈ ಡಿಸ್ಸಾಟಿಸ್ಫ್ಯಾಕ್ಷನ್ ರೇಟ್ 20% ಕ್ಕಿಂತ ಇನ್ನ ಕಡಿಮೆ ಮಾಡೋ ದೃಷ್ಟಿಯಲ್ಲಿ ಇದು ಏನಪ್ಪಾ ಅಂತಂದ್ರೆ ರೋಬೋಟಿಕ್ ಮಾಡುತ್ತೆ, ರೋಬೋಟಿಕ್ ಸರ್ಜರಿ ಮಾಡುತ್ತೆ. ಇದರದ ಅಡ್ವಾಂಟೇಜಸ್ ಏನು, ಅದ್ ಹೇಗೆ ಮಾಡ್ತೀವಿ, ನಾವ್ ಹೇಗೆ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ನೀ ಜಾಯಿಂಟ್ ಆಗ್ಲಿ ಹಿಪ್ ಜಾಯಿಂಟ್ ಆಗ್ಲಿ ಅದರದ್ದು ಸಿಟಿ ಸ್ಕ್ಯಾನ್ ಮಾಡ್ತೀವಿ. ಸೊ ಸಿಟಿ ಸ್ಕ್ಯಾನ್ ಮಾಡೋ ಮುಖಾಂತರ ನೋಡಿ, ರೋಬೋಗೆ ಹೇಗೆ ಸರ್ಜರಿ ಮಾಡಬೇಕು ಏನ್ ಮಾಡಬೇಕು ಅದ್ರ ನಮ್ಮ ದೇಹದ ಬಗ್ಗೆ ಡೀಟೇಲ್ಸ್ ಇರಲ್ಲ, ಅದಕ್ಕೆ ಆ ರೋಬೋಗೆ ನಾವು ಇನ್ಫಾರ್ಮೇಶನ್ ಫೀಡ್ ಮಾಡಬೇಕು. ನಾವ್ ಇನ್ಫಾರ್ಮೇಶನ್ ಫೀಡ್ ಮಾಡಿದ್ರೆ ಆ ಇನ್ಫಾರ್ಮೇಶನ್ ಮೇಲೆ ಅದು ಕೆಲಸ
1: ಮಾಡುತ್ತೆ.
0: ಸೊ ಅದನ್ನ ಇನ್ಫಾರ್ಮೇಶನ್ ಫೀಡ್ ಮಾಡ್ಲಿಕ್ಕೆ ಫಸ್ಟ್ ನಾವೇನ್ ಮಾಡ್ತೀವಿ, ನಮ್ಮ ಭಾಗದ ಸಿಟಿ ಸ್ಕ್ಯಾನ್ ತೆಗಿತೀವಿ. ಈಗ ಯೂಶಲಿ ನಮ್ಮ ರೋಬೋಟ್ ಅಲ್ಲಿ ಏನಾಗತ್ತೆ ಅಂತಂದ್ರೆ, ಈ ಸಿಟಿ ಸ್ಕ್ಯಾನ್ ಇಮೇಜಸ್ ನಾವು ಇಮೇಲ್ ಮುಖಾಂತರ ಅಮೆರಿಕ ಕಳಿಸ್ಕೊಡ್ತೀವಿ. ಅಮೆರಿಕಾದಲ್ಲಿ ಪ್ಲಾನಿಂಗ್ ಆಗತ್ತೆ, ಯಾವ ರೀತಿ ಎಷ್ಟು ಸೈಜ್ ಪ್ರೊಸ್ಥೆಸಿಸ್ ಕೂಡಿಸ್ಬೇಕು, ಈ ಒಬ್ಬ ರೋಗಿಗೆ ಸೈಜ್ 1 ಸ್ಟೆಮ್ ಕುತ್ಕೊಳತ್ತ, ಸೈಜ್ 2 ಕುತ್ಕೊಳತ್ತ, ಸೈಜ್ 3 ಕುತ್ಕೊಳತ್ತ, ಯಾವ ಸೈಜ್ ಸ್ಟೆಮ್ ಕುತ್ಕೊಳತ್ತೆ, ಯಾವ ಸೈಜ್ ಪ್ರೊಸ್ಥೆಸಿಸ್ ಕುತ್ಕೊಳತ್ತೆ, ಎಲ್ಲ ಆಪರೇಷನ್ ಕಿಂತ ಮುಂಚೆನೆ ಕನ್ಫರ್ಮ್ ಆಗಿ ಡಿಸೈಡ್ ಆಗಿಬಿಡುತ್ತೆ. ಯಾಕಂತಂದ್ರೆ ನಾವು ಸಿಟಿ ಸ್ಕ್ಯಾನ್ ಮಾಡಿ ಆ ಸಿಟಿ ಸ್ಕ್ಯಾನ್ ಅಲ್ಲಿ ಅಮೆರಿಕ ಕಳಿಸೋದ್ರಿಂದ ಅಲ್ಲಿ ಸೆಗ್ಮೆಂಟೇಷನ್ ಮಾಡಿ ಪ್ರೀ ಆಪರೇಟಿವ್ ಪ್ಲಾನಿಂಗ್ ಮಾಡಿ ಅಲ್ಲಿ ಒಂದು ಫೈನಲ್ ಪ್ಲಾನ್ ಅವರು ಮತ್ತೆ ಇಮೇಲ್ ಮುಖಾಂತರ ನಮಗೆ ಕಳಿಸ್ಕೊಡ್ತಾರೆ. ಆ ಇಮೇಲ್ ಮುಖಾಂತರ ಕಳಿಸಿರೋ ಇನ್ಫಾರ್ಮೇಶನ್ ಒಂದು ಪೆನ್ ಡ್ರೈವ್ ಅಲ್ಲಿ ನಾವು ರೋಬೋಗೆ ಫೀಡ್ ಮಾಡ್ತೀರಿ. ಒಮ್ಮೆ ಇನ್ಫಾರ್ಮೇಶನ್ ರೋಬೋಗೆ ಫೀಡ್ ಮಾಡಿದ್ಮೇಲೆ ಈಗ ರೋಬೋಗೆ ರೋಗಿ ಯಾರು, ರೋಗಿಯ ಅನಾಟಮಿ ಹೇಗಿದೆ, ಅವರಿಗೆ ಹೇಗೆ ಸರ್ಜರಿ ಮಾಡಬೇಕು ಅಂತ ಅವಾಗ ಇನ್ಫಾರ್ಮೇಶನ್ ರೋಬೋಟಿಗೆ ಗೊತ್ತಾಗುತ್ತೆ. ಆಮೇಲೆ ಏನಪ್ಪಾ ಅಂತಂದ್ರೆ ನಾವು ಸರ್ಜನ್ ಏನ್ ಮಾಡ್ತೀವಿ, ನೀ ಜಾಯಿಂಟ್ ಅನ್ನ ಎಕ್ಸ್ಪೋಸ್ ಮಾಡಿಬಿಟ್ಟು ರೋಬೋ ಕೈ ಕೊಡ್ತೀವಿ. ಆವಾಗ ರೋಬೋ ಏನ್ ಮಾಡುತ್ತೆ, ಎಕ್ಸಾಕ್ಟ್ ಕಟಿಂಗ್ ಮಾಡುತ್ತೆ. ಸೊ ಕಟಿಂಗ್ ಮಾಡಿದ ತಕ್ಷಣ ಮೋಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಪ್ರಿಸಿಷನ್ ಸರ್ಜರಿ ಅಂತೀವಿ. ಆಮೇಲೆ ಈ ರೋಬೋಟಿಕ್ ಸರ್ಜರಿಯಲ್ಲಿ ಅನಾವಶ್ಯಕತೆ ಎಕ್ಸ್ಪೋಜರ್ ಇರಲ್ಲ, ಸಾಫ್ಟ್ ಇಶ್ಯೂ ಹ್ಯಾಂಡ್ಲಿಂಗ್ ಇರಲ್ಲ. ಆದ ಕಾರಣ ಆಪರೇಷನ್ ಆದ ನಂತರ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಕ್ಕಿಂತನೂ ಪೇನ್ ಕಡಿಮೆ.

0: ಆಗುತ್ತೆ. ಸೊ ಈಗ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆದ ತಕ್ಷಣ ಯಾವ ರೀತಿ ಸ್ವಲ್ಪ ನೋವಿರುತ್ತೆ ಕಂಪೇರ್ ಟು ದಿ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ ಪೇನ್ ತುಂಬಾ ಕಡಿಮೆ ಇರುತ್ತೆ. ಸೊ ಪೋಸ್ಟ್ ಆಪರೇಟಿವ್ ರಿಕವರಿ ಫಾಸ್ಟ್ ಆಗತ್ತೆ. ಅವರು ಶಸ್ತ್ರಚಿಕಿತ್ಸೆ ಮಾಡಿಕೊಂಡ ನಂತರ ಮತ್ತೆ ಬೇಗ ಗುಣಮುಖವಾಗಬಹುದು.
1: ಆಗಬಹುದು, ಓಕೆ. ತುಂಬಾ ಒಳ್ಳೆ ಅಡ್ವಾಂಟೇಜಸ್ ಇದಾವೆ ಇದರಿಂದ ಅಂತ ಹೇಳ್ತಾ ಇದ್ದಾರೆ. ಸರಿಗೆ ಇಮೇಜ್ ಬೇಸ್ಡ್ ರೋಬೋ ಅಂತ ಕರಿತೀವಿ, ಹಂಗಂದ್ರೆ ಏನು ಸರ್?
0: ಈಗ ನಾನು ಆಲ್ರೆಡಿ ನಿಮ್ಗೆ ಹೇಳಿದಾಗೆ ನಾವು ಈ ಸತಿ ಏನ್ ಮಾಡಿದ್ವಿ, ಸಿಟಿ ಸ್ಕ್ಯಾನ್ ಫಸ್ಟ್ ನೇ ಮಾಡಿ ಅದನ್ನ ನಾವು ರೋಬೋಗೆ ಫೀಡ್ ಮಾಡೋದನ್ನ ಇಮೇಜ್ ಬೇಸ್ಡ್ ರೋಬೋ ಅಂತ ಅಂತೀವಿ. ಈಗ ಎಷ್ಟೊಂದ್ ಸತಿ ಅಕಸ್ಮಾತ್ ಇನ್ನೊಂದು ತರದ ರೋಬೋಸ್ ಈಗ ಜಗತ್ತಿನಲ್ಲಿ ಇವೆ. ಯಾವ್ದೇನಪ್ಪಾ ಅಂತಂದ್ರೆ ಸಿಟಿ ಸ್ಕ್ಯಾನ್ ಮೇಲೆ ಡಿಪೆಂಡೆಡ್ ಇರಲ್ಲ, ಆದರೆ ಅದು ಶಸ್ತ್ರಚಿಕಿತ್ಸೆ ಮಾಡಬೇಕಾದಾಗೇನೆ ಅದನ್ನ ಜಾಯಿಂಟ್ ಓಪನ್ ಮಾಡಿ ಅಲ್ಲಿ ಅವಾಗಲೇ ಏನಪ್ಪ ಅಂತಂದ್ರೆ ಲೋಕಲ್ ಸ್ಕ್ಯಾನ್ ಮಾಡಿ ರೋಬೋ ಇನ್ಫಾರ್ಮೇಶನ್ ತಗೊಳ್ಬಹುದು. ಬಟ್ ಅದರಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಇನ್ಫಾರ್ಮೇಶನ್ ಪಕ್ಕ ಇಲ್ಲದೆ ಇರೋ ಕಾರಣ ಇಮೇಜ್ ಬೇಸ್ಡ್ ರೋಬೋಸ್ ಆರ್ ಡೆಫಿನೆಟ್ಲಿ ಬೆಟರ್ ದೆನ್

0: ಅಂದ್ರೆ ಸಿಟಿ ಸ್ಕ್ಯಾನ್ ಮೇಲೆ ಡಿಪೆಂಡೆಡ್ ಇರಲ್ಲ, ಆದರೆ ಅದು ಶಸ್ತ್ರಚಿಕಿತ್ಸೆ ಮಾಡಬೇಕಾದಾಗೇನೆ ಅದನ್ನ ಜಾಯಿಂಟ್ ಓಪನ್ ಮಾಡಿ ಅಲ್ಲಿ ಅವಾಗಲೇ ಏನಪ್ಪ ಅಂತಂದ್ರೆ ಲೋಕಲ್ ಸ್ಕ್ಯಾನ್ ಮಾಡಿ ರೋಬೋ ಇನ್ಫಾರ್ಮೇಶನ್ ತಗೊಳ್ಬಹುದು. ಬಟ್ ಅದರಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಇನ್ಫಾರ್ಮೇಶನ್ ಪಕ್ಕ ಇಲ್ಲದೆ ಇರೋ ಕಾರಣ ಇಮೇಜ್ ಬೇಸ್ಡ್ ರೋಬೋಸ್ ಆರ್ ಡೆಫಿನೆಟ್ಲಿ ಬೆಟರ್ ದೆನ್ ಇಮೇಜ್ ಲೆಸ್ ರೋಬೋಸ್. ಇವಾಗ ನಮಗೆ ಇದು ಹೇಗಿದೆ ಹೀಗಿಲ್ಲ ಅಂತ ಮುಂಚೆ ಗೊತ್ತಿಲ್ಲದಿದ್ರೆ ನಾವು ಅವಾಗಲೇ ನೋಡ್ಕೊಂಡು ಮಾಡಬೇಕಾದಾಗ ಸ್ವಲ್ಪ ಎರರ್ಸ್ ಆಗ ಚಾನ್ಸಸ್ ಇರುತ್ತೆ. ಸೊ ಇಮೇಜ್ ಬೇಸ್ಡ್ ರೋಬೋಟ್ ಅಲ್ಲಿ ಚಾನ್ಸಸ್ ಆಫ್ ಎರರ್ ತುಂಬಾ ಕಡಿಮೆ,
1: ತುಂಬಾ ಕಮ್ಮಿ ಆಗುತ್ತೆ. ಯಾಕಂದ್ರೆ ಎಲ್ಲ ಡೀಟೇಲ್ಸ್
0: ಮುಂಚೆನೆ ನಾವು ಯಾಕಂದ್ರೆ ಸಿಟಿ ಸ್ಕ್ಯಾನ್ ಮಾಡಿ ಆ ಸಿಟಿ ಸ್ಕ್ಯಾನ್ ರೋಬೋಗೆ ಫೀಡ್ ಮಾಡಿರೋ ಕಾರಣ ಇದ್ರದ್ದು ಎರರ್ಸ್ ತುಂಬಾ ಕಡಿಮೆ.
1: ಸೊ ಈಗ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಆಪರೇಷನ್ ಹೀಗೆ ಮಾಡಲಾಗ್ತದೆ.
0: ಅದೇ ನಾನು ಇವಾಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಈಗ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಲ್ಲಿ ಮೂರು ತರದ್ದು ರಿಪ್ಲೇಸ್ಮೆಂಟ್ ಬರುತ್ತೆ. ಒಂದು ರೋಬೋಟಿಕ್ ಹಿಪ್ ರಿಪ್ಲೇಸ್ಮೆಂಟ್, ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಮತ್ತು ರೋಬೋಟಿಕ್ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಅಂತ ನಾವು ಹೇಳ್ತೀವಿ. ರೋಬೋಟಿಕ್ ಹಿಪ್ ರಿಪ್ಲೇಸ್ಮೆಂಟ್ ಅಲ್ಲಿ ಹಿಪ್ ಜಾಯಿಂಟಿನ ಅಸೆಟಾಬಿಲಮ್ ಮತ್ತು ಫೀಮರ್ ಎರಡನ್ನು ನಾವು ರಿಪ್ಲೇಸ್ಮೆಂಟ್ ಮಾಡ್ತೀವಿ. ಇದರಲ್ಲಿ ರೋಬೋ ಬಂದ್ಬಿಟ್ಟು ಕಪ್ಪು ಪ್ಲೇಸ್ಮೆಂಟ್ ಗೆ ತುಂಬಾ ಹೆಲ್ಪ್ ಆಗ್ತದೆ. ಸೊ ಅಕಸ್ಮಾತ್ ನಮ್ದು ಕಪ್ಪು ಪೊಸಿಷನ್ ಕರೆಕ್ಟ್ ಇರಲಿಲ್ಲ ಅಂತಂದ್ರೆ ಡಿಸ್ಲೊಕೇಶನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಿಸ್ಲೊಕೇಶನ್ ರೇಟ್ಸ್ ಇನ್ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಇಸ್ ಆಲ್ಮೋಸ್ಟ್ 7-8%. ಅಂಡ್ ಅದು ರಿವಿಷನ್ ರೀಸನ್ಸ್ ಗೆ ಡಿಸ್ಲೊಕೇಶನ್ ಇಸ್ ಎ ವೆರಿ ಕಾಮನ್ ರೀಸನ್. ಅಂದ್ರೆ ಅಕಸ್ಮಾತ್ ನಾವು ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದಾಗ ಸರಿಯಾಗಿ ಆಗದಿದ್ದರೆ ಮತ್ತೆ ಅದನ್ನ ತೆಗೆದುಬಿಟ್ಟು ಮತ್ತೊಂದ್ಸತಿ ರಿಪ್ಲೇಸ್ಮೆಂಟ್ ಮಾಡಬೇಕಾಗ್ತದೆ. ಅದಕ್ಕೆ ನಾವು ರಿವಿಷನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂತಂತೀವಿ. ರಿವಿಷನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ಒಂದು ಕಾರಣ ಬಂದ್ಬಿಟ್ಟು ಕಪ್ ಕರೆಕ್ಟ್ ಆಗಿ ಪೊಸಿಷನ್ ಅಲ್ಲಿ ಕೂಡ್ಲಿಲ್ಲ ಅಂತಂದ್ರೆ ನಾವು ಮತ್ತೆ ರಿವಿಷನ್ ಮಾಡಬೇಕಾಗ್ತದೆ. ರೋಬೋ ಇದ್ರೆ ನಾವು ಫಸ್ಟ್ ಟೈಮ್ ಕರೆಕ್ಟ್ ಆಗಿ ಕೂಡಿಸಿದ್ರೆ ರಿವಿಷನ್ ರಿಪ್ಲೇಸ್ಮೆಂಟ್ ರೇಟ್ಸ್ ತುಂಬಾ ಕಡಿಮೆ
1: ಆಗುತ್ತೆ.
0: ಸೊ ಒಂದೇ ಪೇಷಂಟ್ ಮೇಲೆ ಮತ್ತೊಂದ್ಸತಿ ಸರ್ಜರಿ ಮಾಡೋ ಚಾನ್ಸಸ್ ಕಡಿಮೆ
1: ಆಗುತ್ತದೆ.
0: ಇದು ಹಿಪ್ ರಿಪ್ಲೇಸ್ಮೆಂಟ್ ಅಲ್ಲಿ. ನೀ ರಿಪ್ಲೇಸ್ಮೆಂಟ್ ಅಲ್ಲಿನೂ ಸಹ ಅಷ್ಟೇ, ತುಂಬಾ ಸಿವಿಯರ್ ವ್ಯಾರಸ್ ಡಿಫಾರ್ಮಿಟಿ ಇದ್ದಾಗ ಅಥವಾ ಎಕ್ಸ್ಟ್ರಾ ಆರ್ಟಿಕ್ಯುಲರ್ ಡಿಫಾರ್ಮಿಟೀಸ್ ಇದ್ದಾಗ ಅಥವಾ ಆಲ್ರೆಡಿ ಮೊಣಕಾಲಿನಲ್ಲಿ ಅಥವಾ ಫೀಮರ್ದಲ್ಲಿ ಇಂಪ್ಲಾಂಟ್ಸ್ ಇದ್ದರೆ ಇದೆಲ್ಲ ಸಿಚುವೇಶನ್ ಅಲ್ಲಿ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಕ್ಕೆ ಬರಲ್ಲ. ಅವಾಗ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಒಂದೇ ಕಾರಣ, ಅಂಡ್ ದಟ್ ಈಸ್ ದ ಅಡ್ವಾಂಟೇಜಸ್ ಆಫ್ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ.
1: ಸರಿ, ಈ ರೋಬೋಟಿಕ್ ಸರ್ಜರಿಯನ್ನು ವಯಸ್ಸಾದವರಿಗೆ ಅಂದ್ರೆ ತುಂಬಾ ವಯಸ್ಸಾದವರಿಗೆ ಶಸ್ತ್ರಚಿಕಿತ್ಸೆ ಆಪರೇಷನ್ ಮಾಡಬಹುದಾ ಅಂತ?
0: ಹೌದು, ಇದು ಯೂಶುವಲಿ ಮೊಣಕಾಲಿನ ನೋವು ಕಡಿಮೆ ವಯಸ್ಸಾದವರಿಗೆ ಇರೋದೇ ಇಲ್ಲ. ಇದು
1: ವಯಸ್ಸಾದ
0: ಸ್ಟಾರ್ಟ್ ಆಗ್ತದೆ. ನೀವು ನೋಡಿರ್ಬೋದು ಸಣ್ಣ ವಯಸ್ಸಿನವ್ರಿಗೆ ಯಾರಿಗೂ ಮೊಣಕಾಲು ನೋವು ಇರಲ್ಲ, ಹೇಳ್ತಾರಲ್ಲ ಏನಪ್ಪ ಇಷ್ಟಿಷ್ಟು ವಯಸ್ಸಲ್ಲಿ ಮೊಣಕಾಲು ನೋವು ಸ್ಟಾರ್ಟ್ ಆಗಿದೆಯಲ್ಲ. ಸೊ ಯೂಶುವಲಿ ಮೊಣಕಾಲು ನೋವು ಬರೋದು ವಯಸ್ಸಾದ್ಮೇಲೆ,
1: 50 ನಂತರ.
0: ಆ 50 ನಂತರನೇ ಬರುತ್ತೆ. ಸೊ ಯೂಶುವಲಿ ನಾವು 60 ಇಯರ್ಸ್ 50+ ಇಯರ್ಸ್ ಗೆ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಡ್ವೈಸ್ ಮಾಡ್ತೀವಿ. ಬಟ್ ಐಡಿಯಲ್ ಏಜ್ ಅಂತ ಅನ್ನೋದು 60. ಬಟ್ ನಾವೇನಪ್ಪ ಅಂದ್ರೆ 76 ಇಯರ್ಸ್ ಪೇಷಂಟ್ ಗೆ ಸಹ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದೀವಿ. ಆಮೇಲೆ ಎಷ್ಟೊಂದ್ ಜನ 80 ವಯಸ್ಸು ಆದವ್ರಿಗೂ ಕೂಡ ಈಗ ನೋಡ್ರಿ ಯಾರ ಆಯಸ್ಸು ಎಷ್ಟು ಅಂತ ಹೇಳಿಕ್ ಬರಲ್ಲ. ಈಗ ಅವ್ರು 90 ವರ್ಷ ಇರಬಹುದು ಅಥವಾ 75 ವರ್ಷ ಇರಬಹುದು 80 ವರ್ಷ ಇರಬಹುದು. ಸೊ ಅವ್ರು ಇದ್ದಷ್ಟು ವರ್ಷ ಅವರಿಗೆ ನೋವು ಇಲ್ಲಾರ್ದಂಗ ನಾವೇನಪ್ಪ ಅಂತಂದ್ರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮುಖಾಂತರ ಮಾಡಬಹುದು. ಅವ್ರದ್ದು ಪ್ರೀ ಆಪರೇಟಿವ್ ಇವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಹಾರ್ಟ್ ಸ್ಟೇಟಸ್, ಕಿಡ್ನಿ ಸ್ಟೇಟಸ್, ಬೇರೆ ಎಲ್ಲ ಜನರಲ್ ಕಂಡೀಷನ್ ಚೆನ್ನಾಗಿತ್ತಂತಂದ್ರೆ ವಯಸ್ಸಾದವರಿಗೂ ಕೂಡ ನಾವು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಬಹುದು.
1: ಸರಿ, ಈಗ ಆಪರೇಷನ್ ಮಾಡ್ಕೊಂಡ ನಂತರ ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಪೇಷಂಟ್ಗಳು?
0: ಇವಾಗ ಈಗ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಆಗ್ಲಿ ಅಥವಾ ನಾವು ಚಿಕಿತ್ಸೆ ಮಾಡಿಕೊಂಡ ನಂತರ ಕೆಲವೊಂದು ಪ್ರಿಕಾಷನ್ಸ್ ಅಂತ ಮುನ್ನೆಚ್ಚರಿಕೆಗಳನ್ನ ನಾವು ನೋಡ್ಕೊಳ್ಳೇಬೇಕಾಗ್ತದೆ. ಅದರಲ್ಲಿ ಈ ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ ಮತ್ತು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಿಕಾಷನ್ ಅಂತಂದ್ರೆ ಆದಷ್ಟು ಕೆಳಗಡೆ ಕೂತ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ ಸ್ವಲ್ಪ ಚೇರ್ ಮೇಲೆ, ಕಟ್ಟೆ ಮೇಲೆ, ಸ್ವಲ್ಪ ಹೈಟ್ ಮೇಲೆ ನಾವು ಕೂತ್ಕೊಳ್ಬೇಕಾಗ್ತದೆ. ಅದೇ ರೀತಿ ಸ್ವಲ್ಪ ಟಾಯ್ಲೆಟಿಂಗ್ ಅಲ್ಲಿ ಇಂಡಿಯನ್ ಕಿಂತನೂ ಸ್ವಲ್ಪ ವೆಸ್ಟರ್ನ್ ಟೈಪ್ ಕಮೋಡ್ಸ್ ಬೇಕಾಗಬಹುದು. ಸೊ ಈ ರೀತಿ ಕೆಲವೊಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂತ ನಾವು ಹೇಳ್ತೀವಿ, ಅದು ಮಾಡಿಕೊಂಡ್ರೆ ನಮಗೆ ಲೈಫ್ ಆಫ್ ದ ಪ್ರೋಸ್ಥೆಸಿಸ್ ಅಥವಾ ಜಾಯಿಂಟ್ ತುಂಬಾ ವರ್ಷ ಬರುತ್ತೆ.
1: ಸರ್, ಈಗ ರೋಬೋಟಿಕ್ ಟ್ರೀಟ್ಮೆಂಟ್ ಅಥವಾ ರೋಬೋಟಿಕ್ ಆಪರೇಷನ್ ಅಂತಂದಾಗ ಎಲ್ಲರಿಗೂ ತುಂಬಾ ಖರ್ಚಾಗತ್ತಪ್ಪ, ತುಂಬಾ ನಾವೆಲ್ಲಿ ಮಾಡ್ಕೊಳಕಾಗತ್ತೆ ಅನ್ನುವಂತ ಒಂದು ನಂಬಿಕೆ

0: ಇದೆ. ಹಾಗಾಗಿ ಈ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆಗೆ ಖರ್ಚು ವೆಚ್ಚದ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸಿ ಸರ್.
1: ಈಗ ನಾವು ನಮ್ಮ ಆಸ್ಪತ್ರೆಯಲ್ಲಿ ಈ ರೋಬೋಗೆ ಎಷ್ಟು ಖರ್ಚಾಗ್ತದೆ ಅದನ್ನೆಲ್ಲ ನಾವು ಸುರಕ್ಷಾ ಆಸ್ಪತ್ರೆಯನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ರೋಬೋಗೆ ಏನು ನಾವು ಖರ್ಚು ಆಗಿದೆ, ನಮ್ಮ ರೋಬೋ ಬಂದ್ಬಿಟ್ಟು ಇಂಪೋರ್ಟೆಡ್ ರೋಬೋ, ಇದಕ್ಕೆ ತುಂಬಾ ಖರ್ಚು ಜಾಸ್ತಿ, ತುಂಬಾ ಜಾಸ್ತಿ. ಸೊ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ ಒಂದು 5 ಕೋಟಿ ಅಷ್ಟು ನಮ್ಗೇನಪ್ಪ ಅಂತಂದ್ರೆ ಈ ರೋಬೋದ ಕಾಸ್ಟ್ ಆಗಿದೆ. ಬಟ್ ಈ ಕಾಸ್ಟ್ ಅನ್ನ ನಾವು ಪೇಷಂಟ್ ಗೆ ಹಾಕ್ತಾ ಇಲ್ಲ. ಸೊ ಇದೆಲ್ಲಾ ಕಾಸ್ಟ್ ಆಫ್ ದಿ ರೋಬೋ ಸುರಕ್ಷಾ ಆಸ್ಪತ್ರೆ ಅಬ್ಸರ್ವ್ ಮಾಡಿಕೊಡ್ತಾ ಇದೆ. ಸೊ ಹಾಗಾಗಿ ನಾವು ಕಾಸ್ಟ್ ಆಫ್ ದ ರೋಬೋನ ನಾವು ಪೇಷಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಕಂಪೇರ್ ಟು ಅದರ್ ಸೆಂಟರ್ಸ್, ನಮ್ಮ ಹಾಸ್ಪಿಟಲ್ ಅಲ್ಲಿ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ತುಂಬಾ ಚೀಪ್ ಆಗುತ್ತೆ. ಇದೇ ಶಸ್ತ್ರಚಿಕಿತ್ಸೆ ನೀವು ಕೇಳಿರಬಹುದು ಹೈದರಾಬಾದ್ ಬೆಂಗಳೂರಲ್ಲಿ 1 ಕಾಲಿಗೆ 4 ಲಕ್ಷ ರೂಪಾಯಿ ಆಗ್ತಾ ಇದೆ. ಶಸ್ತ್ರಚಿಕಿತ್ಸೆ, ರೋಬೋಟಿಕ್ ಶಸ್ತ್ರಚಿಕಿತ್ಸೆ ನಾವು ನಮ್ಮ ಆಸ್ಪತ್ರೆಯಲ್ಲಿ 1 ಕಾಲಿಗೆ 2.5 ಲಕ್ಷದಲ್ಲಿ ಮಾಡಿಕೊಡ್ತಾ ಇದೀವಿ. ಅಂದ್ರೆ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಇಂಪೋರ್ಟೆಡ್ ಪ್ರೊಸೆಸಿಸ್ ಹಾಕಿ ರೋಬೋಟಿಕ್ ಮಾಡಿ ಅರೌಂಡ್ 2.5 ಲಕ್ಸ್ ಗೆ ನಾವು ಮಾಡ್ತಾ ಇದೀವಿ.
0: ತುಂಬಾ ಅರ್ಧ ಖರ್ಚಲ್ಲಿ.
1: ಅಂದ್ರೆ ಈ ಹೈದರಾಬಾದ್ ಬೆಂಗಳೂರಿಗೆ ಹೋಗೋದನ್ನ ನಮ್ಮ ಪೇಷಂಟ್ಸ್ ತುಂಬಾ ಸತಿ ಹೈದರಾಬಾದ್ ಬೆಂಗಳೂರಿಗೆ ಹೋಗಿ ಅದು ಕಾಸ್ಟ್ ಬಿಟ್ಟು ಪ್ಲಸ್ ಹೋಗೋದು ಬರೋದು ಖರ್ಚು, ಫಾಲೋ ಅಪ್ ಖರ್ಚು, ಆ ಖರ್ಚು ತುಂಬಾ ಜಾಸ್ತಿ ಆಗ್ತಾ ಇರ್ತದೆ. ಸೊ ಹಾಗಾಗಿ ಎಲ್ಲಾ ಬೆನಿಫಿಟ್ಸ್ ಗೆ ಟ್ರಾನ್ಸ್ಫರ್ ಮಾಡಿ ಪ್ಲಸ್ ಅಟ್ ದ ಸೇಮ್ ಟೈಮ್ ನಾವು ಕಡಿಮೆ ವೆಚ್ಚದಲ್ಲಿ ನಾವು ಮಾಡಿ ಕೊಡ್ತಾ ಇದ್ದೇವೆ.
0: ಸರಿ, ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಗ್ಗೆ ತುಂಬಾ ಜನಗಳಿಗೆ ಆಸಕ್ತಿ ಇರ್ತದೆ ಮಾಡಿಸ್ಕೊಳ್ಬೇಕಂತ ಬಡವರು ಇರ್ತಾರೆ. ಬಡವರಿಗೆ ಸರ್ಕಾರದ ಯೋಜನೆಗಳು ಏನಾದರೂ ನಿಮ್ಮ ಆಸ್ಪತ್ರೆಯಲ್ಲಿ ಬಳಸಿಕೊಂಡು ಆಪರೇಷನ್ ಮಾಡ್ಕೊಳ್ಳುವಂತ ಅವಕಾಶ ಇದೆಯಾ?
1: ಹೌದು, ನೀವು ಕೇಳದಾಗೆ ತುಂಬಾ ಜನಕ್ಕೆ ಇಷ್ಟು ಖರ್ಚು ಏನಪ್ಪ ಅಂತಂದ್ರೆ ಮಾಡಿಸ್ಕೊಳ್ಳಕ್ಕೆ ಆಗ್ತಾ ಇರಲ್ಲ.
0: ಹೌದು,
1: ಈಗ ಆದ ಕಾರಣದ ಸಲುವಾಗಿ ನಾವು ನಮ್ಮ ಆಸ್ಪತ್ರೆಯಲ್ಲಿ 2 ಯೋಜನೆಗಳನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಒಂದು ಸರ್ಕಾರದ ಯೋಜನೆ ಬಂದ್ಬಿಟ್ಟು ಯಶಸ್ವಿನಿ ಸ್ಕೀಮ್. ಈ ಯಶಸ್ವಿನಿ ಸ್ಕೀಮ್ ಸರ್ಕಾರದ ಯೋಜನೆ, ಯಾವುದೇ ಕೋಆಪರೇಟಿವ್ ಸೊಸೈಟಿ ಮುಖಾಂತರ ಅವರು ಮೆಂಬರ್ ಆದರೆ ಯಶಸ್ವಿನಿ ಸ್ಕೀಮ್ ಇಂದ ಆಲ್ಮೋಸ್ಟ್ 1 ಲಕ್ಷವರೆಗೂ ಏನಪ್ಪ ಅಂದ್ರೆ ರಿಯಾಯಿತಿ ಸಿಗತ್ತೆ. ಸೊ ಇದು ಯಶಸ್ವಿನಿ ಸ್ಕೀಮ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ 1 ಲಕ್ಷವರೆಗೂ ಆಗತ್ತೆ. ಅದೇ ರೀತಿ ಗವರ್ಮೆಂಟ್ ಎಂಪ್ಲಾಯಿಗೆ ನಮ್ಮ ಹಾಸ್ಪಿಟಲ್ ಅಲ್ಲಿ ಕಂಪ್ಲೀಟ್ ರಿಎಂಬರ್ಸ್ಮೆಂಟ್ ಆಗುತ್ತೆ. ಇವಾಗ
0: ಕೇಂದ್ರ ಮತ್ತು ರಾಜ್ಯ ಸರ್ಕಾರ,
1: ರಾಜ್ಯ ಸರ್ಕಾರ ಆಲ್ರೆಡಿ ರಿಕಗ್ನೈಸ್ಡ್ ಇದೆ, ಕೇಂದ್ರ ಸರ್ಕಾರಕ್ಕೂ ನಾವು ಅಪ್ಲೈ ಮಾಡಿದೀವಿ. ಸೊ ಯಾವುದೇ ಕೇಂದ್ರ ಸರ್ಕಾರದ ಎಂಪ್ಲಾಯಿ ಇತ್ತಂತಂದ್ರೆ ನಾವು ರಿಎಂಬರ್ಸ್ಮೆಂಟ್ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಆಸ್ಪತ್ರೆಯಲ್ಲಿ ರೈಲ್ವೆಗೇನು ನಾವೇನಪ್ಪಾ ಅಂತಂದ್ರೆ ರಿಎಂಬರ್ಸ್ಮೆಂಟ್ ಗೆ ಅಪ್ಲೈ ಮಾಡಿದೀವಿ. ಆಮೇಲೆ ಎಲ್ಲಾ ಇನ್ಶೂರೆನ್ಸ್ ಸ್ಕೀಮು ಕ್ಯಾಶ್ಲೆಸ್ ಅಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಆಗತ್ತೆ. ಆಯುಷ್ಮಾನ್ ಭಾರತ್ ಅನ್ನು ಅಪ್ಲೈ ಮಾಡಿದೀವಿ, ಅದು ಪ್ರೋಸೆಸ್ ಅಲ್ಲಿ ಇದೆ. ಸೊ ಹಾಗಾಗಿ ಇದನ್ನೆಲ್ಲ ಸ್ಕೀಮ್ಸ್ ನಮ್ಮ ಆಸ್ಪತ್ರೆಯಲ್ಲಿ ರಿಕಗ್ನೈಸ್ ಆಗ್ಬಿಟ್ರೆ ನಾವು ಎಲ್ಲ ಪೇಷಂಟ್ ಗೆ ನಾವು ಸ್ಕೀಮ್ ಅಲ್ಲಿ ನಾವು ಮಾಡಿ ಕೊಡಬಹುದು.
0: ಒಳ್ಳೆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟ?
1: ಜಾಯಿಂಟ್ ರಿಪ್ಲೇಸ್ಮೆಂಟ್ ಬಗ್ಗೆ ತುಂಬಾ ಜನಕ್ಕೆ ತುಂಬಾ ಭಯ ಇದೆ. ಇದಾದ್ಮೇಲೆ ಎಷ್ಟೊಂದ್ ಜನ ಒಂದು ಮಿಥ್ಯ ಅಂತೀವಿ, ಎಷ್ಟೊಂದ್ ಜನ ಏನ್ ಹೇಳ್ತೀರಿ ಆಪರೇಷನ್ ಮಾಡ್ಕೊಂಡ್ಮೇಲೆ ನಡಿಯಕ್ಕೆ ಬರಲ್ಲ, ಮೊದ್ಲಕ್ಕಿಂತ ಪೂರ್ತಿ ಹಾಳಾಗ್ಬಿಡ್ತಾರೆ, ಪೂರ್ತಿ ಮೆತ್ತಗಾಗ್ಬಿಡ್ತಾರೆ, ಹಾಗಾಗ್ಬಿಡತ್ತೆ ಹೀಗಾಗ್ಬಿಡತ್ತೆ ಅಂತ ತುಂಬಾ ಭಯ ಇದೆ. ಯಾವುದೇ ರೀತಿ ಭಯ ಪಡೋದು ಅವಶ್ಯಕತೆ ಇಲ್ಲ. ಜಾಯಿಂಟ್ ರಿಪ್ಲೇಸ್ಮೆಂಟ್ ಈಸ್ ಎ ಸೇಫ್ ಅಂಡ್ ವೆಲ್ ಡಾಕ್ಯುಮೆಂಟೆಡ್ ಅಡ್ವಾನ್ಸ್ಡ್ ಸರ್ಜರಿ ಅಂಡ್ ಇಟ್ ಈಸ್ ಎ ಟೈಮ್ ಟೆಸ್ಟೆಡ್ ಅಂಡ್ ವೆಲ್ ಅಪ್ರೂವ್ಡ್ ಸರ್ಜರಿ. ಸೊ ಹಾಗಾಗಿ ನಾನು ಎಲ್ಲ ರೋಗಿಗಳಿಗೆ ಮೊಣಕಾಲು ನೋವು ಮತ್ತು ಸೊಂಟ ನೋವು ಇದ್ದಲ್ಲಿ ನಮ್ಮ ಆಸ್ಪತ್ರೆಗೆ ಬಂದ್ಬಿಟ್ಟು ಒಂದ್ಸತಿ ಭೇಟಿ ಕೊಟ್ಟರೆ ಅದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಅದರ ಪ್ರಕಾರ ನಾವು ಅದಕ್ಕೆ ಅವರವರಿಗೆ ಅನುಕೂಲವಾಗಿ ನಾವು ಏನಪ್ಪ ಅಂತಂದ್ರೆ ಸಜೆಷನ್ಸ್ ಕೊಟ್ಟು ಯಾವ ರೀತಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಬಹುದು ಅಂತ ತಿಳಿಸಿಕೊಟ್ಟು ನಾವೇನಪ್ಪ ಅಂತಂದ್ರೆ ಚೆನ್ನಾಗಿ ಸರ್ಜರಿ ಮಾಡಿ ಕೊಡಬಹುದು.
0: ಒಳ್ಳೆ ಒಂದು ಮಾಹಿತಿಯನ್ನು ಕೊಟ್ಟರೆ ಸರ್ ನಮ್ಮ ಆಕಾಶವಾಣಿಗೆ ಬಂದು. ಇದುವರೆಗೆ ನಮ್ಮ ಆಕಾಶವಾಣಿಯಲ್ಲಿ ಕೀಲು ಮರ ಜೋಡಣೆ ಹೇಗೆ ಮಾಡ್ತಾರೆ, ಅದ ಪ್ರಯೋಜನಗಳೇನು, ಮತ್ತು ಜೊತೆಗೆ ರೋಬೋಟಿಕ್ ಆಪರೇಷನ್ ಈಗ ರಾಯಚೂರಲ್ಲಿ ಬಂದಿದೆ ಸುರಕ್ಷಾ ಆಸ್ಪತ್ರೆಯಲ್ಲಿ, ಅದರ ಒಂದು ಉಪಯೋಗವನ್ನು ಸಾರ್ವಜನಿಕ ಪಡ್ಕೋಬಹುದು, ತುಂಬಾ ಕಡಿಮೆ ವೆಚ್ಚದಲ್ಲೇ ಒಳ್ಳೆ ಒಂದು ಚಿಕಿತ್ಸೆ ಪಡ್ಕೋಬಹುದು ಅನ್ನುವಂತ ಮಾಹಿತಿಯನ್ನು ಕೊಟ್ಟರೆ. ಇದುವರೆಗೆ ನಮ್ಮ ಆಕಾಶವಾಣಿ ಬಂದು ತಮ್ಮ ಅನಿಸಿಕೆಗಳು ಮತ್ತು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದ.
2: ಆರೋಗ್ಯ ಸಂಚಿಕೆಯಲ್ಲಿ ಇದುವರೆಗೆ ಕೀಲು ನೋವಿಗೆ ಕಾರಣ ಮತ್ತು ಕೀಲು ಮರು ಜೋಡಣೆಯ ಚಿಕಿತ್ಸೆ ಈ ಕುರಿತು ರಾಯಚೂರಿನ ಎಲುಬು ಮತ್ತು ಕೀಲು ತಜ್ಞರಾದ ಡಾಕ್ಟರ್ ಹರೀಶ್ ಮೂರ್ತಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು

ವೆಂಕಟೇಶ್ ಬೇವಿನ ಬೆಂಕಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ.
1: ರಕ್ತದಾನ ಒಂದು ಪವಿತ್ರ ಸೇವೆ. ಯಾರು ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಹುದು ಎನ್ನುವುದನ್ನ ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ರಕ್ತದಾನವೆಂದರೆ ಇನ್ನೊಂದು ಜೀವ ಉಳಿಸುವ ಕೆಲಸ.

0: ವಿಶ್ವದ ಜೀವ ವೈವಿಧ್ಯದ ಕುರಿತು ನಾವು ನಮ್ಮ ಅರಿವು ಮತ್ತು ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ.
1: ಭೂಮಿ, ಆಕಾಶ ಮತ್ತು ನೀರು, ಈ ಮೂರು ನೆಲೆಗಳನ್ನು ಆಶ್ರಯಿಸಿ ಬದುಕುವ ಜೀವಕೋಟಿಯ ಸಂರಕ್ಷಣೆ ಮನುಕುಲದ ಕರ್ತವ್ಯ.
0: ಈ ಭೂಮಿಯ ಮೇಲೆ ಗೌರವದಿಂದ ಬದುಕುವ ಯಾವ ಜೀವಿಯ ಹಕ್ಕನ್ನು ನಾವು ಕಸಿದುಕೊಳ್ಳಲಾರೆವು? ಕ್ರಿಮಿಕೀಟಗಳು, ಪಕ್ಷಿ, ಉರಗ ಸಂತತಿ, ಪ್ರಾಣಿ ಸಂಕುಲ, ಹೀಗೆ ಎಲ್ಲ ಜೀವವರ್ಗಕ್ಕೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕಿದೆ.
1: ಸಸ್ಯ ಸಂಕುಲದ ನಾಶವೆಂದರೆ ಅದು ಜೀವ ಸಂಕುಲದ ನಾಶ.

0: ಆಕಾಶವಾಣಿ ಇದೀಗ ಕೇಳೋಣ ನಮ್ಮ ಮುಂದಿನ ಕಾರ್ಯಕ್ರಮವನ್ನ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಸಂಭಾಷಣೆ.
2: ಓಹೋ ಸಂತೋಷ್ ಅಣ್ಣ.
3: ಜಗಣ್ಣ ಬನ್ನಿ ಬನ್ನಿ.
2: ನೀನ್ ಆರಾಮ ಕೂತ್ಬಿಟ್ಟಿದ್ಯಾ?
3: ಯಾರಾದ್ರೂ ಸಿಗ್ಲಿಯಪ್ಪ ಅಂತ ಕಾಯ್ತಿದ್ದೆ. ಲೈಬ್ರರಿಯಿಂದ ಪುಸ್ತಕನೂ ತರಲಿಲ್ಲ, ಏನಾದ್ರೂ ಓದ್ತಾ ಕೂರು ಅಂತ ಹೇಳಿದ್ರೆ.
2: ಈಗ ನೋಡು, ಒಂದು ಒಳ್ಳೆ ವಿಚಾರ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಅಂತಂದ್ರೆ ಉಳಿತಾಯ ಮಾಡ್ಬೇಕು. ನೋಡು, ಉಳಿತಾಯದ ವಿಚಾರಕ್ಕೆ ಬಂದಾಗ ಹಣದ ಉಳಿತಾಯ,
3: ಹಣದ ಉಳಿತಾಯ.
2: ದೇಹದಲ್ಲಿ ಶಕ್ತಿ ಇರುವಾಗ ನಾವು ದುಡಿತೀವಿ, ಆ ದುಡಿದಿದ್ದನ್ನೆಲ್ಲ ಖರ್ಚು ಮಾಡಿಬಿಟ್ರೆ ಇಳಿ ವಯಸ್ಸಿನಲ್ಲಿ ವಯಸ್ಸಾದ್ಮೇಲೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಆದ್ರೂ ನಾವು ಉಳಿತಾಯ ಮಾಡಬೇಕು
3: ಮುಂದಿನ ದಿನಗಳಿಗೆ ಅಂತ.
2: ಮುಂದಿನ ದಿನಗಳಿಗೆ ವಯಸ್ಸಾದಂತ ಸಂದರ್ಭದಲ್ಲಿ ವೃದ್ಧಾಪ್ಯ ಅಂತಾರಲ್ಲ, ಅದಕ್ಕೋಸ್ಕರ
3: ಈ ಮಹಿಳೆಯರಲ್ಲೆಲ್ಲ ಜೀರಿಗೆ ಡಬ್ಬ ಸಾಸಿವೆ ಡಬ್ಬದಲ್ಲೆಲ್ಲ ದುಡ್ಡು ಇಡ್ತಾರಲ್ಲ, ಹಾಗೆ ಇಟ್ರು ಆಗ್ತದ ಅಂತ?
2: ಅದು ಒಂಥರ ಇದ್ದೇ ಇತ್ತದು, ಮೊದ್ಲಿಂದ ಆ ಒಂದು ಪದ್ಧತಿ ಇದ್ದೇ ಇದೆ,
3: ಉಳಿತಾಯ ಪ್ರವೃತ್ತಿ ಎಲ್ಲರಲ್ಲೂ ಇದೆ.
2: ಹೌದೌದು. ಆದ್ರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಹಣವನ್ನು ಮನೆಯಲ್ಲಿ ಇಟ್ಟಾಗ ಈ ಕಳ್ಳಕಾಕರ ಭಯ ಆಗ್ಬಹುದು. ಅದಕ್ಕೋಸ್ಕರ ಈ ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ಬಂದಿದೆ. ಈ ಬ್ಯಾಂಕುಗಳು ಪ್ರಾರಂಭವಾಗಿದ್ದೇ ಈ ಹಣವನ್ನ ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ.
3: ಆದ್ರೆ ಕೆಲವರು ಬ್ಯಾಂಕಿಗೆ ದುಡ್ಡು ಹಾಕ್ಲಿಕ್ಕೆ ಇಷ್ಟಪಡೋದಿಲ್ಲ ನಾವು ದುಡ್ಡು ಕಟ್ಟಬೇಕು, ಪಾಸ್ ಬುಕ್ ತಗೊಳ್ಳೋದ್ರು ಪುನಃ ದುಡ್ಡು ಕಟ್ಟಬೇಕು ಅಂತೆಲ್ಲ ಹೇಳ್ತಾರೆ, ವರ್ಷಕ್ಕೆ ಇಷ್ಟು ಮಿನಿಮಮ್ ಅಂತೆಲ್ಲ ಇರ್ತದೆ ಅಂತ.
2: ಅದೆಲ್ಲ ಇದೇ ಇರುತ್ತೆ. ಮತ್ತೆ ಕೆಲವರಿಗೆ ನಾವು ಬ್ಯಾಂಕ್ ಅಲ್ಲಿ ಹಣ ಇಟ್ಟ ತಕ್ಷಣ ತೆರಿಗೆ ಕಟ್ಟಬೇಕಾಗತ್ತೆ, ಇವೆಲ್ಲ ತಪ್ಪು ಕಲ್ಪನೆಗಳಿರ್ತವೆ. ಆದ್ರಿಂದ ಅವರು ಬ್ಯಾಂಕ್ ಖಾತೆಯನ್ನೇ ತೆಗೆದಿರಲ್ಲ. ಯಾರಿಗೆ ಬ್ಯಾಂಕ್ ಖಾತೆ ಇರೋದಿಲ್ಲ, ಮತ್ತೆ ಬ್ಯಾಂಕ್ ಖಾತೆಯನ್ನ ತೆಗೆಯೋದಕ್ಕೆ ಅವರಿಗೆ ಆರ್ಥಿಕವಾಗಿ ಅನುಕೂಲ ಇರಲ್ಲ, ಅಂತವ್ರಿಗೋಸ್ಕರನೇ ಸರ್ಕಾರ ಒಂದು ಯೋಜನೆಯನ್ನೇ ಪ್ರಾರಂಭ ಮಾಡಿದೆ. ಇದು ಹೊಸ ಯೋಜನೆಯನ್ನೆಲ್ಲ ಬಹಳ ವರ್ಷ ಆಯ್ತು, ಈಗ 10 ವರ್ಷ ಆಗ್ತಾ ಬಂತು.
3: ಯಾವ ಯೋಜನೆ ಬಗ್ಗೆ ಮಾತಾಡ್ತಿದ್ದೀರಿ?
2: ಇದು ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಅಂತ.
3: ಜನ್ಧನ್ 2014ರಲ್ಲಿ ಏನೋ ಬಂತ,
2: 10 ವರ್ಷದ ಮೇಲೆ ಆಗಿದೆ. ಈಗ ಆರ್ಥಿಕ ಸೇರ್ಪಡೆ ಅಂತ ನಾವು ಒಂದು ವಿಷಯ ಕೇಳ್ತಾ ಇರ್ತೀವಿ, ಅಂದ್ರೆ ಪ್ರತಿಯೊಬ್ಬರು ಕೂಡ ಒಂದು ಬ್ಯಾಂಕ್ ಖಾತೆ

0: ಬ್ಯಾಂಕ್ ಉಳಿತಾಯ ಖಾತೆಯನ್ನ ಹೊಂದಿರಬೇಕು, ಮೂಲಭೂತವಾದಂತಹ ಉಳಿತಾಯ ಖಾತೆಯನ್ನ ಹೊಂದಿರಬೇಕು. ಅದರಿಂದ ಅವರು ಉಳಿತಾಯವನ್ನ ಮಾಡೋದಕ್ಕೆ ಅನುಕೂಲ ಆಗತ್ತೆ ಅನ್ನೋದು ಸರ್ಕಾರದ ಉದ್ದೇಶ.
1: ಮತ್ತೆ ಸರ್ಕಾರದ ಹಲವು ಯೋಜನೆಗಳನ್ನ ಈಗ ಖಾತೆಗೆ ಹಣ ಎಲ್ಲ ಬರೋದಾಗಿರ್ಬೋದು.
0: ಹೌದೌದು, ಈಗೇನಾಯ್ತು, ಮೊದಲೆಲ್ಲ ಬೇರೆ ರೀತಿಯಲ್ಲಿ ಬರೋದು, ಈಗ ಮನಿ ಆರ್ಡರ್ ಅಂತೀವಲ್ಲ, ಆ ರೀತಿ ಎಲ್ಲಾನು ನೇರವಾಗಿ ನಗದು ತಂದುಕೊಡೋರು ನಮ್ಮ ಅಂಚೆ ಕಚೇರಿ. ಈಗೇನಾಗಿದೆ, ಅದರಲ್ಲಿ ಸೋರಿಕೆ ಉಂಟಾಗಬಹುದು ಅನ್ನೋದು ಒಂದು ಶಂಕೆ ಆಯಿತು. ಜೊತೆಗೆ ಆ ರೀತಿ ನಗದನ್ನ ನೇರವಾಗಿ ಕೊಡೋದಕ್ಕೆ ಸರ್ಕಾರಕ್ಕೆ ಖರ್ಚುನು ಕೂಡ ಬರುತ್ತೆ, ಆದ್ರೆ ಅದು ಸರಿಯಾಗಿ ಗೊತ್ತಾದಂತ ಫಲಾನುಭವಿಯನ್ನೇ ತಲುಪಬೇಕು ಅಂತಂದ್ರೆ ನೇರ ನಗದು ವರ್ಗಾವಣೆನೇ ಬಹಳ ಮುಖ್ಯ ಅಂತ ಸರ್ಕಾರಕ್ಕೆ ಮನಸ್ಸಿಗೆ ಬಂತು. ಇದಕ್ಕೋಸ್ಕರನೇ ಈ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರೂ ಕೂಡ, ಯಾರಿಗೆ ಈ ಬ್ಯಾಂಕ್ ಉಳಿತಾಯ ಖಾತೆಗಳಿಲ್ಲ ಅಂತವರು ಉಳಿತಾಯ ಖಾತೆಯನ್ನು ಹೊಂದೋದಕ್ಕೆ ಇದು ಮುಖ್ಯವಾದಂತ ಯೋಜನೆ ಆಯ್ತು.
1: ನಮ್ಮ ಹಳ್ಳಿಯಲ್ಲಂತೂ ಸುಮಾರು ಜನ ಈಗ ಈ ಜನ್ಧನ್ ಖಾತೆಯನ್ನು ಮಾಡಿಸ್ಕೊಂಡಿದ್ದಾರೆ, ಯಾಕಂದ್ರೆ ಕಿಸಾನ್ ಸಮ್ಮಾನ್ ಯೋಜನೆ ಈ ರೈತರಿಗೆಲ್ಲ ಸಿಗ್ತದೆ ನೋಡಿ, ಒಟ್ಟಿಗೆ ಹಣ ಬರ್ತದೆ.
0: ನಿಜ ನಿಜ, ಅದು 4 ತಿಂಗಳಿಗೆ ಒಂದ್ಸರಿ 2,000 ರೂಪಾಯಿ ಬರ್ತಾ ಇರುತ್ತೆ, ಅದಕ್ಕೆಲ್ಲನೂ ಅನುಕೂಲ ಆಗುತ್ತೆ. ಮತ್ತೆ ಅದಕ್ಕೆ ಬ್ಯಾಂಕ್ ಖಾತೆ ಇರಲೇಬೇಕು. ಆದ್ರಿಂದ ಈ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯನ್ನ ಪ್ರಾರಂಭ ಮಾಡಿ ಯಾರ್ಯಾರಿಗೆ ಈ ಉಳಿತಾಯ ಖಾತೆಗಳಿಲ್ಲ ಅಂತವ್ರನ್ನ ಈ ಯೋಜನೆ ಅಡಿಯಲ್ಲಿ ತಂದು ಅವರಿಗೆಲ್ಲ ಒಂದು ಉಳಿತಾಯ ಖಾತೆಯನ್ನ ತೆರೆಯೋದಕ್ಕೆ ಅನುಕೂಲವನ್ನ ಸರ್ಕಾರ ಮಾಡಿಕೊಡ್ತು. ಇದರಲ್ಲಿ ಹಲವಾರು ವೈಶಿಷ್ಟ್ಯಗಳಿದಾವೆ ಸಂತೋಷಣ್ಣ. ಮೊದಲಿಗೆ ಏನು ಅಂತಂದ್ರೆ, ಇಂತಿಷ್ಟು ಹಣ ಇಡಲೇಬೇಕು ಅಂತ ಒಂದು ಕಟ್ಟಳೆ ಇತ್ತು ಈ ಬ್ಯಾಂಕ್ ಖಾತೆಯನ್ನ ತೆಗೆಯೋದಕ್ಕೆ. ಆದರೆ ಇದರಲ್ಲಿ ಆ ಒಂದು ಕಟ್ಟಳೆ ಇಲ್ಲವೇ ಇಲ್ಲ, ಕನಿಷ್ಠ ಇಷ್ಟು ಹಣವನ್ನ ಇಟ್ಟರು ಮಾತ್ರ ಬ್ಯಾಂಕ್ ಖಾತೆಯನ್ನು ತೆಗಿಬಹುದು ಅಂತ ಒಂದು ಇತ್ತಲ್ಲ, ಅದು ಇದು ಈ ಯೋಜನೆ ಅಡಿಯಲ್ಲಿ ಅನ್ವಯ ಆಗಲ್ಲ. ಜೊತೆಗೆ ಅವ್ರಿಗೆ ಒಂದು ಡೆಬಿಟ್ ಕಾರ್ಡ್ ಅಂತಾನು ಕೂಡ ಕೊಡ್ತಾರೆ, ರೂಪೇ ಡೆಬಿಟ್ ಕಾರ್ಡ್ ಅಂತ. ಅದು ಅದರಲ್ಲಿ ಅವರು ಈ ಎಟಿಎಂಗಳು ಅಂತಾರಲ್ಲ ಹಣವನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ, ಅದಕ್ಕೂ ಕೂಡ ಅದನ್ನ ಬಳಕೆ ಮಾಡಬಹುದು. ಜೊತೆಗೆ ಇದಕ್ಕೆ ಅಪಘಾತ ವಿಮೆ ಕೂಡ ಇದೆ, ಅಪಘಾತ ವಿಮೆಯನ್ನು ಕೂಡ ಇದಕ್ಕೆ ಸೇರಿಸಿದ್ದಾರೆ, ಸುಮಾರು 2 ಲಕ್ಷ ರೂಪಾಯಿ ವರ್ಗುನು. ಅದು ಒಂದು ಅನುಕೂಲ. ಈ ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಯಾರು ಮೂಲಭೂತ ಉಳಿತಾಯ ಖಾತೆ ಅಂತಾರೆ ಇದನ್ನ, ಅದನ್ನ ಅವರು ತೆರೆದು ಆರ್ಥಿಕ ನಿರ್ವಹಣೆಯನ್ನ ಚೆನ್ನಾಗಿ ಮಾಡಿದ್ರೆ, ಅಂದ್ರೆ ಅದಕ್ಕೆ ಹಣ ಹಾಕೋದು ತೆಗೆಯೋದು ಈ ರೀತಿ ಒಂದು ಕೆಲಸವನ್ನ ಮಾಡ್ತಾ ಇರೋಂಥವ್ರಿಗೆ ಸುಮಾರು 10,000 ರೂಪಾಯಿವರೆಗೆ ಅವರ ಬ್ಯಾಂಕ್ ಖಾತೆಯಲ್ಲಿ ಹಣ ಇಲ್ಲದಿದ್ರು ಹಣವನ್ನ ತೆಗೆದುಕೊಳ್ಳುವಂತ ಒಂದು ಅವಕಾಶವನ್ನು ಕೂಡ ಕೊಡ್ತಾರಂತ. ಆದ್ರಿಂದ ಇದು ಬಹಳ ಒಳ್ಳೇದಲ್ವಾ.
1: ದಿನ ವಸ್ತುಗಳನ್ನ ಖರೀದಿಸಿ, ಈಗ ತರಕಾರಿ ಖರೀದಿಸಿ ಅದನ್ನ ಮಾರುವವರು ತುಂಬಾ ಅನುಕೂಲ ಆಗ್ಬೋದು ಇದು.
0: ಹೌದು, ಇದಕ್ಕೆ ಈ ಜನ್ಧನ್ ಖಾತೆಯನ್ನ ತೆಗೆಯೋದಕ್ಕೆ ಅಂತ ದಾಖಲಾತಿಗಳೇನು ಬೇಕಾಗಲ್ಲ. ಪ್ರತಿಯೊಬ್ಬರ ಹತ್ರನು ಈಗ ಆಧಾರ್ ಕಾರ್ಡ್ ಇದೆ, ಆಧಾರ್ ಸಂಖ್ಯೆ ಇದ್ರೂ ಸಾಕು, ಅಥವಾ ಆಧಾರ್ ಪ್ರತಿ ಇರುತ್ತಲ್ಲ ಅದಿದ್ರೆ ಸಾಕು ಈ ಖಾತೆಯನ್ನ ತೆಗಿಬಹುದು. ಒಂದ್ ವೇಳೆ ಆಧಾರ್ ಕಾರ್ಡ್ ಅವ್ರ ಹತ್ರ ಇಲ್ಲ ಅಂತಂದ್ರೆ ನಮ್ಮ ಹತ್ರ ಮತದಾರರ ಗುರುತಿನ ಚೀಟಿ ಇರುತ್ತೆ, ಅದಾದ್ರೂ ಆಗ್ಬಹುದು. ಪಡಿತರ ಚೀಟಿನೂ ಪರಿಗಣಿಸಬಹುದು ಅನ್ಸುತ್ತೆ. ಜೊತೆಗೆ ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಒಂದು ಉದ್ಯೋಗ ಚೀಟಿ ಅಂತ ಕೊಡ್ತಾರೆ, ಜಾಬ್ ಕಾರ್ಡ್, ಅದಾದ್ರೂ ಆಗ್ಬಹುದು. ಮತ್ತೆ ಕೆಲವರು ವಾಹನ ಓಡಿಸೋದಕ್ಕೆ ಈ ಪರವಾನಗಿಯನ್ನು ಪಡ್ಕೊಂಡಿರ್ತಾರೆ, ಡ್ರೈವಿಂಗ್ ಲೈಸೆನ್ಸ್ ಅದಾದ್ರೂ ಕೂಡ ಆಗ್ಬಹುದು. ಇದು ಆ ವ್ಯಕ್ತಿಯನ್ನ ಗುರುತಿಸೋದಕ್ಕೂ ಅನುಕೂಲ ಆಗುತ್ತೆ, ಜೊತೆಗೆ ಅವರ ವಿಳಾಸದ ಒಂದು ಪುರಾವೆನೂ ಕೂಡ ಆಗುತ್ತೆ. ಈ ಆಧಾರ್ ಕಾರ್ಡ್ ಕೊಡ್ಬೋದು, ಅಥವಾ ನಾವು ಈಗ ಹೇಳಿದಂತ ಕೆಲವು ದಾಖಲೆಗಳನ್ನ ಕೊಟ್ಟು ಈ ಖಾತೆಯನ್ನ ನಾವು ತೆಗಿಬಹುದು. ಯಾವುದೇ ಒಂದು ಅವ್ರ ಹತ್ರ ದಾಖಲೆ ಇಲ್ಲ ಅಂದ್ರೂ ಬ್ಯಾಂಕ್ ಅಧಿಕಾರಿಗಳು ಅವರನ್ನು ನೋಡಿ ಇವರಿಗೆ ಖಾತೆಯನ್ನ ತೆಗೆಯೋದಕ್ಕೆ ಅವಕಾಶ ಕೊಡಬಹುದು ಅಂತ ಅವರು ನಿರ್ಧರಿಸಿದ್ರೆ ಅವ್ರಿಗೂ ಕೂಡ ಈ ಬ್ಯಾಂಕ್ ಖಾತೆಯನ್ನ ತೆಗೆಯೋದಕ್ಕೆ ಅವಕಾಶವನ್ನ ಈ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿಯಲ್ಲಿ ಕೊಡಬಹುದು ನೋಡು. ಈ ಒಂದು ಯೋಜನೆಯ ಮುಖ್ಯ ಅನುಕೂಲಗಳೇನು ಅಂದ್ರೆ, ಅವರೇನು ಹಣವನ್ನ ಅಲ್ಲಿ ತೊಡಗಿಸ್ತಾರಲ್ಲ ಅದಕ್ಕೆ ಒಂದು ಬಡ್ಡಿನೂ ಕೂಡ ಕೊಡ್ತಾರೆ. ನಾವು ಉಳಿತಾಯ ಖಾತೆಯಲ್ಲಿ ಏನು ಬಡ್ಡಿ ತಗೊಳ್ತೀವಲ್ಲ ಅದು ಇದಕ್ಕೂ ಕೂಡ ಅನ್ವಯಿಸುತ್ತೆ. ಜೊತೆಗೆ ಅಪಘಾತ ವಿಮೆ ಅನ್ವಯಿಸುತ್ತೆ ಇದಕ್ಕೂ ಕೂಡ. ಜೊತೆಗೆ ಯಾವುದೇ ಒಂದು ಕನಿಷ್ಠ ಒಂದು ಹಣವನ್ನ ಅಲ್ಲಿ ಇಡೋ ಅಂತ ಅವಶ್ಯಕತೆ ಇರೋದಿಲ್ಲ.
1: 500 ರೂಪಾಯಿ ಇರಲೇಬೇಕು, 300 ರೂಪಾಯಿ ಇರಲೇಬೇಕು ಅನ್ನೋದು ಯಾವುದೂ ಇಲ್ಲ.
0: ಮತ್ತೆ ಇವರಿಗೆ ಒಂದು ಡೆಬಿಟ್ ಕಾರ್ಡ್ ಕೂಡ ಕೊಡ್ತಾರೆ, ರೂಪೇ ಡೆಬಿಟ್ ಕಾರ್ಡ್ ಅಂತ. ನಮ್ಮಲ್ಲಿರುವಂತ ಎಟಿಎಂ ಮೆಷಿನ್ ಇಂದ ಹಣವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. ಜೊತೆಗೆ ಇವರಿಗೆ ಒಂದು ಜೀವ ವಿಮೆ ಕೂಡ ಇರುತ್ತೆ, 30,000 ರೂಪಾಯಿವರೆಗೆ ಯಾರು ಈ ಖಾತೆದಾರರು ಇರ್ತಾರಲ್ಲ ಅವರಿಗೆ. ಮತ್ತೆ ಹಣವನ್ನ ಇಡೀ ಭಾರತದಾದ್ಯಂತ ಎಲ್ಲಿಗೆ ಬೇಕಾದ್ರೂ ಕೂಡ ಇವರು ವರ್ಗಾಯಿಸಬಹುದು, ಅದು ಕೂಡ ಒಂದು ಅವಕಾಶ ಇರುತ್ತೆ. ನೀನು ಆಗ್ಲೇ ಹೇಳಿದೆ ಬೇರೆ ಬೇರೆ ಯೋಜನೆಗಳಲ್ಲಿ ನೇರ ನಗದು ವರ್ಗಾವಣೆ ಅಂತ ಎಲ್ಲದಕ್ಕೂ ಕೂಡ ಈಗ ಅನ್ವಯಿಸ್ತಾ ಇದ್ದಾರೆ. ಅದು ವಿಶೇಷವಾಗಿ ಆಧಾರ್ ಸಂಖ್ಯೆಯನ್ನ

0: ಒಳಗೊಂಡು ಈ ಖಾತೆಯನ್ನು ತೆಗೆದಿದ್ರೆ ಬಹಳ ಅನುಕೂಲ. ಪಿಂಚಣಿಗೂ ಆಗ್ಬಹುದು. ಈಗ ಕೆಲವು ವೃದ್ಧಾಪ್ಯ ಪಿಂಚಣಿಯನ್ನು ಕೊಡ್ತಾರೆ, ಮತ್ತೆ ರಾಜ್ಯ ಸರ್ಕಾರದವು ಕೆಲವು ಯೋಜನೆಗಳಿದಾವೆ. ಆ ಯೋಜನೆಗಳಿಂದಲೂ ಕೂಡ ಹಣವನ್ನು ಪಡ್ಕೊಳ್ಳೋದಕ್ಕೆ ಇದರಿಂದ ಅನುಕೂಲ ಆಗುತ್ತೆ. ಜೊತೆಗೆ ಬೇರೆ ಬೇರೆ ಈ ಸಾಮಾಜಿಕ ಸುರಕ್ಷಾ ಯೋಜನೆಗಳನ್ನ ನಮ್ಮ ಸರ್ಕಾರ ಪ್ರಾರಂಭ ಮಾಡಿದೆ. ಉದಾಹರಣೆಗೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಅದರಲ್ಲಿ ಏನು ಅಂತಂದ್ರೆ 2 ಲಕ್ಷ ರೂಪಾಯಿ ಒಂದು ವಿಮೆಯನ್ನು ಪಡಿಬಹುದು, ಬಹಳ ಕಡಿಮೆ ಒಂದು ಪ್ರೀಮಿಯಂಗೆ. ಅದೆಷ್ಟಪ್ಪ ಅಂತಂದ್ರೆ 436 ರೂಪಾಯಿ ವರ್ಷಕ್ಕೆ. ಮತ್ತೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಇದೆ, ಅದು ಅಪಘಾತ ವಿಮೆ, ವರ್ಷಕ್ಕೆ 20 ರೂಪಾಯಿ ಕಟ್ಟಿರಿ ಸಾಕು. ಇನ್ನೊಂದು ಅಟಲ್ ಪಿಂಚಣಿ ಯೋಜನೆ ಅಂತ ಇದೆ, ನಮಗೆ ಪಿಂಚಣಿ ಬೇಕು 60 ವರ್ಷ ಆದ್ಮೇಲೆ ಅಂತಂದ್ರೆ ಅದಕ್ಕೂ ಕೂಡ ನಿಯಮಿತವಾಗಿ ಅವರು ಹಣವನ್ನ ಇಲ್ಲಿಂದಲೇ ಕೂಡ ವರ್ಗಾವಣೆ ಮಾಡಬಹುದು. ಈ ರೀತಿ ಮುದ್ರಾ ಯೋಜನೆ ಅಡಿಯಲ್ಲಿ ಅವರು ಸಾಲವನ್ನ ಪಡಿಬೇಕು ಅಂತ ಅಂದ್ರೂ ಇದು ಅನುಕೂಲ ಆಗುತ್ತೆ. ಈಗ ಸಾಧಾರಣವಾಗಿ ಶಿಶು ಸಾಲ ಅಂತೀವಿ, ಶಿಶು ಸಾಲ ಅಂತಂದ್ರೆ 50,000 ರೂಪಾಯಿ ಅವರಿಗೆ ಕೊಡುವಂತ ಸಣ್ಣ ಸಾಲ, ಅದಕ್ಕೆ ಸಂಬಂಧಪಟ್ಟ ಒಂದು ಖಾತೆ ಆಗುತ್ತೆ. ಮತ್ತೆ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆ ಅಂತ ಇದೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸಾಲವನ್ನು ಕೊಡುವಂತದ್ದು. ಈ ಎಲ್ಲ ಯೋಜನೆ ಅಡಿಯಲ್ಲೂ ಕೂಡ ಇಲ್ಲಿ ಹಣವನ್ನ ಸಾಲವನ್ನ ಪಡೆಯೋದಕ್ಕೆ ಅನುಕೂಲ ಆಗಿರುತ್ತೆ, ಮತ್ತೆ ಬೇರೆ ಬೇರೆ ಯೋಜನೆಗಳ ಒಂದು ಲಾಭವನ್ನು ಪಡೆಯೋದಕ್ಕೂ ಅನುಕೂಲ ಆಗುತ್ತೆ. ನೇರ ನಗದು ವರ್ಗಾವಣೆಗೂ ಕೂಡ ಇದರಿಂದ ಅನುಕೂಲ ಆಗುತ್ತೆ.
1: ಅಂದ್ರೆ ಪ್ರತಿಯೊಬ್ಬನ ಹತ್ರ ಒಂದು ಬ್ಯಾಂಕ್ ಖಾತೆ ಇದ್ರೆ ಆತ ಹಣವನ್ನು ಉಳಿತಾಯನೂ ಮಾಡ್ತಾನೆ, ಆದ್ರೆ ಗಳಿಸ್ತಾ ಹೋಗ್ತಾನೆ.
0: ಹೌದು. ಮತ್ತೆ ಸರ್ಕಾರಕ್ಕೂ ಕೂಡ ತಮ್ಮ ಯೋಜನೆಗಳ ಒಂದು ಫಲವನ್ನ ಗೊತ್ತಾದಂತ ಫಲಾನುಭವಿಗಳಿಗೆ ನೇರವಾಗಿ ವರ್ಗಾಯಿಸೋದಕ್ಕೂ ಕೂಡ ಅನುಕೂಲ ಆಗುತ್ತೆ, ಸೋರಿಕೆ ಎಲ್ಲ ಕಡಿಮೆ ಆಗುತ್ತೆ. ಆದ್ರಿಂದನೇ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದೆ. ಇದರಿಂದ ನಮ್ಮ ಆರ್ಥಿಕತೆಗೆ ಎಷ್ಟು ಮಟ್ಟಿಗೆ ಅನುಕೂಲ ಆಗಿದೆ ಅಂದ್ರೆ 1,000,000 ಕೋಟಿ ರೂಪಾಯಿ ಇದರಿಂದ ಉಳಿತಾಯ ಆಗಿದೆ. ಅದು ಒಂದು ಈ ಯೋಜನೆಯ ಒಂದು ಹಿರಿಮೆ ಅಂತ ಹೇಳ್ಬಹುದು.
1: ಜಗಣ್ಣ, ನಿಮ್ ಜೊತೆ ಮಾತಾಡಿ ಒಂದು ಜನ್ಧನ್ ಬಗ್ಗೆ ಒಂದು ಪುಸ್ತಕನೇ ಓದ್ದಾಗೆ ಆಯ್ತು.
0: ಸರಿ, ಈಗ ತಿಳ್ಕೊಂಡಲ್ಲ, ಬೇರೆಯವರಿಗೂ ಈ ವಿಚಾರ
1: ತಿಳಿಸ್ಬೇಕು.
0: ನಡಿ ಹೋಗೋಣ.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಕುರಿತು ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಪಿಎಂ ಜಗದೀಶ್ ಹಾಗೂ ಕೆಎನ್ ಸಂತೋಷ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. 3 ದಿನಗಳ ಭೇಟಿಗಾಗಿ ಸೆಷಲ್ಸ್ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. 135ನೇ ಮನ್ ಕಿ ಬಾತ್ ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ಯುಎಸ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾಣ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇದೇ ಮೊದಲ ಬಾರಿಗೆ ನಾಕೌಟ್ ಹಂತ ಪ್ರವೇಶಿಸಿದ ಈಜಿಪ್ಟ್. ವಾರ್ತೆಗಳ ವಿವರ. ಇಂದಿನಿಂದ 29ರವರೆಗಿನ ಸೆಷಲ್ಸ್ ರಾಷ್ಟದ ಪ್ರವಾಸಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಪ್ರಯಾಣ ಬೆಳೆಸಿದರು. ಭಾರತದ ಮಹಾಸಾಗರ ಪರಿಕಲ್ಪನೆ ಮತ್ತು ಜಾಗತಿಕ ದಕ್ಷಿಣ ಒಕ್ಕೂಟದ ಬದ್ದತೆಯಲ್ಲಿ ಸೆಷಲ್ಸ್ ದೇಶ ಅತ್ಯಂತ ಮೌಲ್ಯಯುತ ಕಡಲ ನೆರೆಹೊರೆಯ ಪಾಲುದಾರ ರಾಷ್ಟ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸೆಷಲ್ಸ್ ರಾಷ್ಟಕ್ಕೆ ಪ್ರಯಾಣ ಬೆಳೆಸುವುದಕ್ಕೂ ಮುನ್ನ ನಿರ್ಗಮನ ಹೇಳಿಕೆ ನೀಡಿದ ಅವರು, ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಬಾಂಧವ್ಯಕ್ಕೆ ಈ ವರ್ಷ 50 ವರ್ಷಗಳು ತುಂಬುತ್ತಿದ್ದು, ಈ ಮೌಲ್ಯಯುತ ಸಂಬಂಧವು ಪರಸ್ಪರ ನಂಬಿಕೆ ಮತ್ತು ಹಂಚಿಕೆಯ ಪ್ರಜಾಸತ್ತಾತ್ಮಕ ತತ್ವಗಳ ಮೇಲೆ ಆಧಾರಿತವಾಗಿದೆ ಎಂದು ತಿಳಿಸಿದ್ದಾರೆ.

0: ಪ್ರವಾಸದ ಭಾಗವಾಗಿ ಪ್ರಧಾನಿ ಸೆಷಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ ಎರಡು ಹಡಗುಗಳು ಈ ಆಚರಣೆಗಳಲ್ಲಿ ಭಾಗವಹಿಸಲಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಸೆಷಲ್ಸ್ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹರ್ಮನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಸೆಷಲ್ಸ್ ರಾಷ್ಟೀಯ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ನಡುವೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸದಸ್ಯತ್ವ ಪಡೆಯುವ ಭಾರತದ ಪ್ರಯತ್ನಕ್ಕೆ ಸೆಷಲ್ಸ್ ದೇಶವು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸೆಷಲ್ಸ್ ಭೇಟಿಗೂ ಮುನ್ನ ಮಾತನಾಡಿರುವ ಆ ದೇಶದ ವಿದೇಶಾಂಗ ಸಚಿವ ಬ್ಯಾರಿ ಫಾರೆ, ಇಂದಿನ ಜಾಗತಿಕ ವಾಸ್ತವಗಳನ್ನು ಪ್ರತಿಬಿಂಬಿಸಲು ಪ್ರಸ್ತುತ ಇರುವ ಅಂತಾರಾಷ್ಟೀಯ ಸಂಸ್ಥೆಗಳು ಮತ್ತು ಜಾಗತಿಕ ವ್ಯವಸ್ಥೆಯಲ್ಲಿ ಸುಧಾರಣೆಗಳಾಗುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ ಎರಡು ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿ ಅವರು ಇಂದು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ದೇಶದ ಮೊದಲ ಸಹಕಾರ ಆಧಾರಿತ ಟ್ಯಾಕ್ಸಿ ಸೇವೆ ಭಾರತ್ ಟ್ಯಾಕ್ಸಿಗೆ ಗುಜರಾತ್ನಲ್ಲಿ ಚಾಲನೆ ನೀಡಿದರು. ಭಾರತ್ ಟ್ಯಾಕ್ಸಿ ಸಹಕಾರ ತತ್ವಗಳಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ವಿನೂತನ ಡಿಜಿಟಲ್ ಸಾರಿಗೆ ವೇದಿಕೆಯಾಗಿದ್ದು, ಇದು ಸಾರಥಿಯೇ ಮಾಲೀಕ ಎಂಬ ಪರಿಕಲ್ಪನೆಗೆ ನೈಜ ರೂಪ ನೀಡಿದೆ. ಈ ಮಾದರಿಯಡಿ ಟ್ಯಾಕ್ಸಿ ಚಾಲಕರು ಕೇವಲ ಸೇವೆ ಒದಗಿಸುವ ಸಿಬ್ಬಂದಿಯಾಗಿ ಉಳಿಯದೆ ಈ ಸಂಸ್ಥೆಯ ಪಾಲುದಾರರು ಹಾಗೂ ಮಾಲೀಕರು ಆಗಿರುತ್ತಾರೆ. ಇದು ಚಾಲಕರಿಗೆ ಆರ್ಥಿಕ ಸಬಲೀಕರಣ, ಸಾಮಾಜಿಕ ಭದ್ರತೆ ಮತ್ತು ಮಾಲೀಕತ್ವದ ಹಕ್ಕುಗಳನ್ನು ಒದಗಿಸುವ ಮೂಲಕ ಅವರ ಜೀವನ ಮಟ್ಟವನ್ನು ಸುಧಾರಿಸಲು ನೆರವಾಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ಗಣನೀಯ ಆರ್ಥಿಕ ಪ್ರಗತಿ ಸಾಧಿಸುತ್ತಿದ್ದು, ಜಾಗತಿಕವಾಗಿ ಪ್ರಭಾವಶಾಲಿ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ಶ್ಲಾಘಿಸಿದ್ದಾರೆ. ಶ್ವೇತಭವನದಲ್ಲಿ ನೀಡಿದ ಸಂದರ್ಶನದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು ಭಾರತವನ್ನು ತನ್ನ ಅತ್ಯಂತ ನಿಕಟ ಕಾರ್ಯತಂತ್ರದ ಪಾಲುದಾರ ಎಂದು ಪರಿಗಣಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವಿನ ನಿಕಟ ಒಡನಾಟವು ದ್ವಿಪಕ್ಷೀಯ ರಾಜತಾಂತ್ರಿಕತೆಗೆ ಪ್ರಮುಖವಾಗಿದ್ದು, ಸಮಾನ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಉಭಯ ದೇಶಗಳ ಬಲವಾದ ಸಹಕಾರಕ್ಕೆ ಭದ್ರ ಬುನಾದಿಯಾಗಿದೆ ಎಂದು ಅವರು ಹೇಳಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರ ಅಧ್ಯಕ್ಷತೆಯಲ್ಲಿ ಕೇಂದ್ರೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯ 16ನೇ ಸಮ್ಮೇಳನವು ಇದೇ 29ರಂದು ನವದೆಹಲಿಯಲ್ಲಿ ನಡೆಯಲಿದೆ. ಈ ಸಮ್ಮೇಳನದಲ್ಲಿ ವಿವಿಧ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಆರೋಗ್ಯ ಸಚಿವರು, ಸಂಸತ್ ಸದಸ್ಯರು ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಆರೋಗ್ಯ ವಲಯದ ಪ್ರಮುಖ ನೀತಿಗಳು, ಆದ್ಯತೆಗಳು ಹಾಗೂ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಹಯೋಗವನ್ನು ಬಲಪಡಿಸುವ ಕುರಿತು ಸಮ್ಮೇಳನದಲ್ಲಿ ಸುದೀರ್ಘ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವರಾದ ಅನುಪ್ರಿಯಾ ಪಟೇಲ್ ಮತ್ತು ಪ್ರತಾಪ್ ರಾವ್ ಜಾಧವ್ ಪಾಲ್ಗೊಳ್ಳಲಿದ್ದಾರೆ.

ಇಂದಿರಾಗಾಂಧಿ ಪರಮಾಣು ಸಂಶೋಧನಾ ಕೇಂದ್ರದಲ್ಲಿ ಫಾಸ್ಟ್ ಬ್ರೀಡರ್ ಪರೀಕ್ಷಾ ರಿಯಾಕ್ಟರ್ನಿಂದ ಉತ್ಪತ್ತಿಯಾಗುವ ಪರಮಾಣು ಪ್ರಕ್ರಿಯೆಯ ಶಾಖವನ್ನು ಬಳಸಿಕೊಂಡು ತಾಮ್ರ ಕ್ಲೋರಿನ್ ಥರ್ಮೋಕೆಮಿಕಲ್ ಸೈಕಲ್ ಆಧಾರಿತ ವಿಶ್ವದ ಮೊದಲ ಹೈಡ್ರೋಜನ್ ಉತ್ಪಾದನಾ ಸೌಲಭ್ಯವನ್ನು ಪರಮಾಣು ಇಂಧನ ಇಲಾಖೆಯ ಕಾರ್ಯದರ್ಶಿ ಅಜಿತ್ ಕುಮಾರ್ ಮೊಹಂತಿ ಉದ್ಘಾಟಿಸಿದರು. ಮಧ್ಯಪ್ರದೇಶದ ಜಿಐ ಮಾನ್ಯತೆ ಪಡೆದ ಪ್ರಸಿದ್ದ ರೇವಾ ಸುಂದರ್ಜಾ ಮಾವಿನ ಹಣ್ಣುಗಳ ಮೊದಲನೇ ವಾಣಿಜ್ಯ ರಫ್ತು ಪ್ರಕ್ರಿಯೆಗೆ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ದಿ ಪ್ರಾಧಿಕಾರ ಯಶಸ್ವಿಯಾಗಿ ಚಾಲನೆ ನೀಡಿದ್ದು ಯುಎಇ ರಾಷ್ಟಕ್ಕೆ ಇವುಗಳನ್ನು ರಫ್ತು ಮಾಡಲಾಗಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ವಿಶಿಷ್ಟ ಕೃಷಿ ಉತ್ಪನ್ನಗಳನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಇದು ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೃಷಿ ಸಚಿವಾಲಯ ತಿಳಿಸಿದೆ. ಮೊದಲನೇ ರಫ್ತಿನಲ್ಲಿ ಒಂದು ಮೆಟ್ರಿಕ್ ಟನ್ನಷ್ಟು ಉತ್ತಮ ಗುಣಮಟ್ಟದ ಜಿಐ ಮಾನ್ಯತೆ ಹೊಂದಿದ ರೇವಾ ಸುಂದರ್ಜಾ ಮಾವಿನ ಹಣ್ಣುಗಳನ್ನು ಕಳುಹಿಸಿಕೊಡಲಾಗಿದೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಡೆಯುತ್ತಿರುವ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾನ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಿಡಂಬಿ ಶ್ರೀಕಾಂತ್ ಚೀನಾ ತೈಪೆಯ ಲಿಯಾವೋ ಜುವೋ ಫು ವಿರುದ್ದ 21-9, 12-21, 21-8 ಸೆಟ್ಗಳ ಅಂತರದಿಂದ ಗೆಲುವು ದಾಖಲಿಸಿದರು. ಇದೇ ವಿಭಾಗದ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ರೌನಕ್ ಚೌಹಾನ್ ಇಸ್ರೇಲ್ನ ಮಿಶಾ ಜಿಲ್ಬರ್ ಮಾನ್ ವಿರುದ್ದ ನೇರ ಸೆಟ್ಗಳಿಂದ ಜಯ ತಮ್ಮದಾಗಿಸಿಕೊಂಡರು. ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ದೇವಿಕಾ ಸಿಹಾಗ್ ಜಪಾನ್ನ ರಿಕೋ ಗುಂಜಿ ವಿರುದ್ದ 22-20, 21-19 ಸೆಟ್ಗಳ ಅಂತರದಲ್ಲಿ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದರು. ಇದೇ ವಿಭಾಗದಲ್ಲಿ ಭಾರತದ ರಕ್ಷಿತಾ ರಾಮರಾಜ್ ತಾನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ನಲ್ಲಿ ಪರಾಭವಗೊಂಡರು. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಜಿ ಗುಂಪಿನ ತಮ್ಮ ಕೊನೆಯ ಪಂದ್ಯದಲ್ಲಿ ಇರಾನ್ ವಿರುದ್ದ 1-1 ಗೋಲುಗಳ ಡ್ರಾ ಸಾಧಿಸುವ ಮೂಲಕ ಈಜಿಪ್ಟ್ ತಂಡ ಇದೇ ಮೊದಲ ಬಾರಿಗೆ ವಿಶ್ವಕಪ್ ನಾಕೌಟ್ ಹಂತಕ್ಕೆ ಪ್ರವೇಶಿಸಿ ಇತಿಹಾಸ ನಿರ್ಮಿಸಿದೆ. 32ರ ಸುತ್ತಿನ ಪಂದ್ಯದಲ್ಲಿ ಈಜಿಪ್ಟ್ ತಂಡ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ. ಜಿ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಬೆಲ್ಜಿಯಂ ತಂಡ ನ್ಯೂಜಿಲೆಂಡ್ ವಿರುದ್ದ 5-1 ಗೋಲುಗಳ ಜಯ ಸಾಧಿಸಿ ತನ್ನ ಗುಂಪಿನಲ್ಲಿ ಅಗ್ರಸ್ಥಾನದೊಂದಿಗೆ ನಾಕೌಟ್ ಹಂತದಲ್ಲಿ ಸ್ಥಾನ ಖಚಿತಪಡಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ದಿನಗಳ ಭೇಟಿಗಾಗಿ ಸೆಷಲ್ಸ್ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರಿನಲ್ಲಿಂದು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದಲ್ಲಿ ಉಪರಾಷ್ಟಪತಿ ಸಿಬಿ ರಾಧಾಕೃಷ್ಣನ್ ಭಾಗಿ. 135ನೇ ಮನ್ ಕಿ ಬಾತ್ ಆವೃತ್ತಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಭಾರತದ ಕಿಡಂಬಿ ಶ್ರೀಕಾಂತ್, ರೌನಕ್ ಚೌಹಾಣ್ ಮತ್ತು ದೇವಿಕಾ ಸಿಹಾಗ್ ಸೆಮಿಫೈನಲ್ ಪ್ರವೇಶ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಇದೇ ಮೊದಲ ಬಾರಿಗೆ ನಾಕೌಟ್ ಹಂತ ಪ್ರವೇಶಿಸಿದ ಈಜಿಪ್ಟ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರದೇಶ ಸಮಾಚಾರ ಅಪರಾಹ್ನ 2:30.

0: ಎಸ್ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಧರ್ಮಸರಿ ಚಿತ್ರದ ಗೀತೆಯನ್ನ ಕೇಳಿದಿರಿ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು.
1: ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂ ಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಸಹೋದರರ ಸವಾಲ್ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ಸತ್ಯಂ ಅವರದು.

0: ಇಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 19ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
3: ರಾವಣನನ್ನ ಕೊಂದ ರಾಮನ ರಾಣಿ ಇವಳು. ಅವಳನ್ನ ವಾಲ್ಮೀಕಿ ತನ್ನ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾನೆ. ಅವಳಿಗಾಗಿ ಚಿತ್ರಮಯವಾದಂತಹ ಒಂದು ಸುಂದರವಾದ ಪರ್ಣಶಾಲೆಯನ್ನ ಮಾಡಿಕೊಡ್ತಾನೆ. ಅಲ್ಲಿ
4: ಅವನೇ

ಒಂಬತ್ತು ತಿಂಗಳು ತುಂಬತ್ತೆ. ಆ ಅವಧಿ ಕಳೆದ ಬಳಿಕ ಒಂದು ರಾತ್ರಿಯಲ್ಲಿ ಶುಭ ಲಗ್ನಗಳೆಲ್ಲ ಒಂದೆಡೆ ಸಂದಣಿಸಿರುವಂತಹ ಸಮಯದಲ್ಲಿ ಸೀತಾಮಾತೆ ಅವಳಿ ಮಕ್ಕಳನ್ನ ಪಡಿತಾಳೆ. ಅವಳನ್ನ ಆ ಸೂತಿಕಾ ಗೃಹದಲ್ಲಿ, ಅಂದ್ರೆ ಯಾವ ಬಾಣಂತಿ ಮನೆ ಅಂತ ಹೇಳ್ತೀವೋ ಅಲ್ಲಿ ಪ್ರಸವವನ್ನ ಮಾಡಿಸುವುದರಲ್ಲಿ ನಿಪುಣೆಯಾಗಿರುವಂತಹ ಆ ಮುನಿ ವಧುಗಳೇನೆ ಅವಳಿಗೆ ಉಪಚಾರ ಮಾಡ್ತಿರ್ತಾರೆ. ಶುಭ ಸುದ್ದಿಯನ್ನ ವಾಲ್ಮೀಕಿ ಋಷಿಗಳಿಗೆ ಬಂದು ಮುನಿ ವಟುಗಳೆಲ್ಲ ಹೇಳಿದಾಗ ಅತಿ ಸಂತೋಷದಿಂದ ಉತ್ಸಾಹದಿಂದ ಅವರು ಓಡಿ ಬರ್ತಾರೆ. ಬಂದು ಅವರನ್ನ ನೋಡಿ ಕುಶಲವದಿಂದ ಸೇಚನಂಗೈದು ಅಂತ ಹೇಳ್ತಾರೆ. ಕುಶ ಲವ, ಲವ ಅಂದ್ರೆ ನೀರು ಅಂತ ಕೂಡ ಆಗತ್ತೆ. ಕುಶ ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ದರ್ಬೆ. ಆ ದರ್ಬೆಯ ನೀರಿನಿಂದ ರಕ್ಷಣೆಗೋಸ್ಕರ ಪ್ರೋಕ್ಷಣೆ ಮಾಡಿ ಅವರಿಬ್ಬರಿಗೂ ಕುಶ ಲವ ಅಂತ ಹೆಸರಿಟ್ರು ಅಂತ ಹೇಳಿ ಇದರ ಅರ್ಥ. ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಹಿಡಿ ಒಂದು ಮುಷ್ಟಿ ಕುಶವನ್ನ ತೆಗೆದುಕೊಂಡು ಅದನ್ನ ಮಧ್ಯಕ್ಕೆ ಕತ್ತರಿಸಿದಾಗ ಅಗ್ರಭಾಗಕ್ಕೆ ಕುಶ ಅಂತಾನು, ಕೆಳಗಡೆಯ ಭಾಗಕ್ಕೆ ಲವ ಅಂತಾನು ಹೆಸರಿದೆ. ಆ ಕುಶದಿಂದ ಮೊದಲು ಹುಟ್ಟಿದಂತಹ ಮಗುವನ್ನು, ಲವದಿಂದ ಆ ಬಳಿಕ ಹುಟ್ಟಿದಂತಹ ಮಗುವನ್ನು ಅವರು ಸೇಚನ ಮಾಡಿಸ್ತಾರೆ ಅನ್ನೋದು ಮೂಲ ರಾಮಾಯಣದಲ್ಲಿ ಬರುವಂತದ್ದು. ಕುಶ ಲವದಿಂದ ಸೇಚನಂಗೈದು ಕುಶ ಲವ ಅಂತ ಹೇಳಿ ಅವರಿಗೆ ಹೆಸರಿಡ್ತಾರೆ ಅಂತ ಹೇಳಿ. ಹಾಗೆ ಹೆಸರಿಟ್ಟಂತಹ ಆ ಮಕ್ಕಳ ಉದಯದ ಸಮಯದಲ್ಲಿ ಇಡೀ ಪ್ರಕೃತಿಯೇ ಒಂದು ಶುಭ ಸಂಕೇತವನ್ನ ಸೂಚಿಸ್ತಾ ಇದೆ.

0: ಶಿಶುಗಳ ಆಶ್ರಮದ ಮುನಿಗಳ ಕಣ್ಗೆ ಕಾಣಿಸಿದರು ಹೊಸಗೆ ಮೂಜಗ ಕಾದು
1: ಮೋಹನಾಕಾರರಾದಂಥ ಇಬ್ಬರು ಶಿಶುಗಳು ಜನಿಸಿದ್ದಾರೆ. ಅದನ್ನ ಗಮಕಿಗಳು ಮೋಹನ ರಾಗದಲ್ಲೇ ಅಭಿವ್ಯಂಜನೆ ಮಾಡಿದ್ದಾರೆ. ಅವರು ಜನ್ಮ ತಳೆದಾಗ ಶುಭ ಶಕುನಗಳು ಹೇಗಿದ್ದವು, ಎಲ್ಲ ದಿಕ್ಕುಗಳು ಕೂಡ ಪ್ರಸನ್ನವಾಗಿದ್ದವಂತೆ, ಆಗಸದಲ್ಲಿ ನಕ್ಷತ್ರ ರಾಶಿಗಳು ವಿರಾಜಿಸ್ತಾ ಇದ್ವಂತೆ, ಅಂದ್ರೆ ಮೋಡವಿಲ್ಲದ ಆಕಾಶ ಅದಾಗಿತ್ತು ಅಂತ, ಹೊಸದಾದಂತಹ ಸುಗಂಧಭರಿತವಾದಂತಹ ಗಾಳಿ ಎಲ್ಲ ದಿಕ್ಕಿನಿಂದ ಬೀಸ್ತಾ ಇತ್ತು, ಮತ್ತೆ ಅಗ್ನಿಗೇಹದಲ್ಲಿ ಅಗ್ನಿ ಜ್ವಾಲೆ ಪ್ರದಕ್ಷಿಣವಾಗಿ ಅದು ಉರಿತಂತೆ. ಅಪ್ರದಕ್ಷಿಣವಾಗಿ ಉರಿಯೋದು ಅಂದ್ರೆ ಅಪಶಕುನ, ಆದ್ರೆ ಅಗ್ನಿ ಪ್ರದಕ್ಷಿಣಾಕಾರವಾಗಿ ಉರಿಯುವಂಥದ್ದು ಶುಭ ಶಕುನ. ಹಾಗೆ ಅಲ್ಲಿ ವಾಲ್ಮೀಕಿಗಳ ಆಶ್ರಮದಲ್ಲಿ ಆಯಿತು. ಕಡಲು ಮೇರೆ ಮೀರೆ ಉಕ್ಕತಂತೆ ಶುಭದ ಸಂಕೇತ, ಭೂದಾಯಿ ನಲಿತಾಳಂತೆ. ಎಲ್ಲ ನದಿಗಳು ಕೂಡ ತಮ್ಮ ಬಗ್ಗಡವನ್ನ ಕಳೆದುಕೊಂಡು ತಿಳಿಯಾಗಿ ನಿರ್ಮಲವಾಗಿ ನದಿ ಹರಿತಾ ಇತ್ತಂತೆ. ಹಾಗಿದ್ದಂತಹ ಸಮಯದಲ್ಲಿ ಜಗತ್ತಿಗೆ ಆಶ್ಚರ್ಯ ಏನಂದ್ರೆ, ಶಶಿ ರವಿಗಳು ಇಬ್ಬರು ಒಂದೇ ಕಾಲದಲ್ಲಿ ಹುಟ್ಟಿದ್ರೋ ಅನ್ನೋ ರೀತಿಯಾಗಿ ಆ ಇಬ್ಬರು ಮಕ್ಕಳು ಶಿಶುಗಳು ಆ ಆಶ್ರಮದ ಜನರ ಕಣ್ಣಿಗೆ ಗೋಚರಿಸ್ತಾರಂತೆ. ಹೀಗೆ ಬೆಳೆಯುತ್ತಿರುವಂತ ಮಕ್ಕಳನ್ನ ವಾಲ್ಮೀಕಿ ಮುನಿಗಳು ಯಾವ ರೀತಿ ನೋಡ್ಕೊಳ್ತಾ ಇದ್ದಾರೆ.

ವಾಲ್ಮೀಕಿ ಈ ಮಕ್ಕಳಿಗೆ ಎಲ್ಲ ರೀತಿಯಾದಂತಹ ಆ ಉಡುಪುಗಳನ್ನ ತೊಡಸಿ ಸಂತೋಷ ಪಡ್ತಾನಂತೆ, ಪಾಲಲೀಲೆಗಳನ್ನ ಆಡಿಸ್ತಾನಂತೆ, ಮಕ್ಕಳನ್ನ ಮುದ್ದು ಮಾಡ್ತಾನಂತೆ, ಅವರಿಗೆ ಬೇಕಾದಂತಹ ಪ್ರೀತಿಯಿಂದ ತಿನ್ನಬಹುದಾದಂತಹ ಎಲ್ಲ ಸವಿಯಾದ ವಸ್ತುಗಳನ್ನ ಕೊಟ್ಟು ಪಾಲಿಸ್ತಾ ಇದ್ದಾನಂತೆ. ಅದು ಎಲ್ಲಿ, ತನ್ನ ತೊಡೆ ಮೇಲೆ ಮಡಿಲಲ್ಲಿ ಇಟ್ಟು ಆ ಮಕ್ಕಳನ್ನ ಬೆಳೆಸ್ತಾ ಇದ್ದಾನೆ. ಅವಾಗವಾಗ ಲಾಲಿಸ್ತಾ ಇರ್ತಾನಂತೆ, ಮುದ್ದು ಮಾಡ್ತಾ ಇರ್ತಾನಂತೆ. ಈಗಲೇ ಜಪ ಮಾಡಬೇಕು, ಈಗಲೇ ತಪಸ್ ಮಾಡಬೇಕು, ಈಗಲೇ ಅನುಷ್ಠಾನ ಮಾಡಬೇಕು, ಈಗಲೇ ಅಗ್ನಿ ಕಾರ್ಯ ಮಾಡಬೇಕು, ಸಾಯಂ ಅಗ್ನಿಗೆ ಈಗಲೇ ಹವಿಸ್ಕೊಡ್ಬೇಕು, ಈ ರೀತಿಯಾದಂತಹ ಯಾವ ನಿಯಮವನ್ನು ಕೂಡ ಕಟ್ಟುನಿಟ್ಟಾಗಿ ಪಾಲಿಸದೆ ಈ ಮಕ್ಕಳನ್ನ ಚೆನ್ನಾಗಿ ಬೆಳೆಸೋದೆ, ಚೆನ್ನಾಗಿ ಲಾಲನೆ ಮಾಡೋದೆ ಆದ್ಯ ಕರ್ತವ್ಯ ಅನ್ನೋ ಅಂತಹ ದೃಷ್ಟಿಯಿಂದ ಆ ಮಕ್ಕಳ ಮೇಲಿನ ಪ್ರೀತಿಯಿಂದ ಅವುಗಳನ್ನ ಬೆಳೆಸ್ತಾ ಇದ್ದಾನಂತೆ. ಹಾಗೆ ದಿನ ದಿನಕ್ಕೆ ಪೂರ್ಣಚಂದ್ರನಂತೆ ಬೆಳೀತಿರುವಂತಹ ಮಕ್ಕಳಿಂದಾಗಿ ಆಶ್ರಮದಲ್ಲಿ ಉತ್ಸವ ಹೆಚ್ಚುತ್ತಾ ಇದೆಯಂತೆ, ದಿನ ದಿನಕ್ಕೆ ಸಂತೋಷ ಅಲ್ಲಿ ವರ್ಧಿಸ್ತಾ ಇದೆಯಂತೆ. ಮತ್ತೆ ವಾಲ್ಮೀಕಿಗೆ ಒಂದು ಸಂಕಟವೂ ಇದೆ.

ಇವರು ಜನಕನ ಮೊಮ್ಮಕ್ಕಳು ಇತ್ತ ಕಡೆ, ತಾಯಿ ಕಡೆಯಿಂದ ತಂದೆಯ ಕಡೆಯಿಂದ ನೋಡಿದ್ರೆ ದಶರಥನ ಮೊಮ್ಮಕ್ಕಳು. ಹೀಗೆ ಅರಮನೆಯಲ್ಲಿಯೇ ಬೆಳೆಬೇಕಾಗಿತ್ತು. ವಸ್ತು ವೈಭವಗಳಿಂದ ಕೂಡಿದಂತಹ, ದಾಸದಾಸಿಯರಿಂದ ಪರಿವೃತವಾಗಿರುವಂತಹ ವಾತಾವರಣದಲ್ಲಿ ಬೆಳಿಬೇಕಾಗಿತ್ತು ಅಂತ ಹೇಳಿ ಈ ಒಂದು ಕಾಡಿನಲ್ಲಿ ಬೆಳೆಯುವಂತಹ ದೌರ್ಭಾಗ್ಯ ಇವ್ರಿಗೆ ಬಂತಲ್ಲ, ಕಷ್ಟದಲ್ಲಿ ಬೆಳಿಬೇಕಾಗಿ ಬಂತಲ್ಲ ಅಂತ ಹೇಳಿ ಆ ಸೀತೆ ಮರುಗಬಾರದು ಅನ್ನುವಂತಹ ಒಂದು ದೃಷ್ಟಿಯಿಂದ ವಾಲ್ಮೀಕಿ ಧಾರಾಳವಾದಂತಹ ಮನಸ್ಸಿನಿಂದ ಅನೇಕ ವಿಧವಾದಂತಹ ವಸ್ತು ವೈಭವಗಳಿಂದ ಆ ಕುಶಲವರನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಂತೆ, ಸಾಧ್ಯವಾದಷ್ಟು ಎಲ್ಲ ವೈಭವಗಳನ್ನು ಒದಗಿಸಿದ್ದಂತೆ. ಹೀಗೆ ಬೆಳೀತಾ ಬೆಳೀತಾ ಅವನ ಒಂದು ಬೆಳವಣಿಗೆಯಲ್ಲಿ ಹುಣ್ಣಿಮೆಯ ಚಂದ್ರ ಹೇಗೆ ದಿನದಿಂದ ದಿನಕ್ಕೆ ಕಳಾಪೂರ್ಣನಾಗ್ತಾನೋ ಆ ರೀತಿಯಾಗಿ ಬೆಳೆದ್ರು ಅನ್ನೋದು ಈ ಪದ್ಯದ ಭಾವ. ಇಲ್ಲಿ ವಾಲ್ಮೀಕಿ ಮುನಿಯ ಉದಾತ್ತವಾದಂತಹ ಮಾನವೀಯ ಗುಣ, ಮತ್ತೊಬ್ಬರ ಮನಸ್ಸಿನ ಒಂದು ಆ ಭಾವವನ್ನ ಅರಿತುಕೊಳ್ಳುವಂತಹ ಸಂವೇದನಶೀಲತೆ, ಪರಂಗಿ ತಜ್ಞತೆ, ಇದೆಲ್ಲವನ್ನು ಕೂಡ ಕವಿ ತಂದಿದ್ದಾನೆ. ಮತ್ತೊಂದು ವಿಶೇಷವಾದಂತ ವಿಷಯ, ಇವನು ಭೂಮಿಯ ಪುತ್ರ, ವಾಲ್ಮೀಕದಿಂದ ಹುಟ್ಟಿದವನು, ಅವಳು ಭೂಮಿಯಿಂದ ಹುಟ್ಟಿದ ಭೂಮಿಜೆ, ಭೂಮಿಯ ಪುತ್ರಿ. ಹಾಗೆ ನೋಡಿದ್ರೆ ಇವರಿಬ್ಬರಿಗೂ ಸಹ ಅಣ್ಣ ತಂಗಿಯರ ಸಂಬಂಧ. ಆ ಜನ್ಮದ ಒಂದು ಆಕರದಿಂದ, ಆ ದೃಷ್ಟಿಯಿಂದ ನೋಡಿದಾಗ ಈ ಮಕ್ಕಳಿಗೆ ಸೋದರ ಮಾವನ ಭಾವ. ಹಾಗಿದ್ದಾಗ ಇವನು ತನಗೆ ಆದಂತಹ ಎಲ್ಲ ಅನುಕೂಲಗಳನ್ನು ಒದಗಿಸಿಕೊಟ್ಟು ಅವನು ಇವಳನ್ನು ಕಾಪಾಡ್ದ, ಮಕ್ಕಳನ್ನು ಕೂಡ ಕಾಪಾಡ್ತಿದ್ದಾನೆ ಅನ್ನೋದು ಕವಿಯ ಒಂದು ಭಾವ ಆಗಿದೆ.

0: ಸದನಾಶ್ರಮದೊಳು
1: ಏಕಾಕಾರವಾಗಿದ್ದಂತಹ ಚೆಲುವು ಎರಡು ರೂಪವಾಗಿ ಮಾರ್ಪಾಡಾಯಿತು. ಏಕ ಪ್ರಕಾರವಾಗಿದ್ದಂತಹ ಪ್ರಕಾಶ ಎರಡು ಕವಲುಗಳಾಗಿ ಹರಿತು, ಮತ್ತೆ ಈ ಗೆಲುವು ಅನ್ನುವಂಥದ್ದು ದಿಕ್ಕುಗಳೊಡನೆ ಗೆಳೆತನ ಬೆಳೆಸದಿಕ್ಕಾಗಿ ಎರಡು ರೂಪವಾಗಿ ಬೆಳೀತಾ ಹೋಯ್ತು. ಕೀರ್ತಿ ಅನ್ನೋದು ಎರಡು ಕವಲಾಯಿತು. ಸಂತೋಷ ಅನ್ನುವಂತಹ ಬೆಳವಣಿಗೆ ಪೈರು ಹಬ್ಬಿ ಹರಿದಂತಹ ನೆಲವಾಯಿತು. ಒಳ್ಳೆಯ ಒಂದು ವಂಶದ ಸಸಿಯ ಕುಲ, ಒಳ್ಳೆಯ ಕುಲದ ಏಳಿಗೆಯ ರೀತಿಯಾಗಿ ಬೆಳೀತಿರುವಂತಹ ಇವರಿಗೆ ಎರಡು ಕೋಡುಗಳು ಅಥವಾ ಎರಡು ರೆಂಬೆಗಳು ಟೊಂಗೆಗಳಾಗಿ ಟಿಸಿಲೊಡೆದವೋ ಇಲ್ಲ ಮೋಹನಾಕಾರದಂತಹ ಇವರ ಮೋಹಕತೆ ಆ ಒಂದು ಹೊರಲಿನ ರೂಪದಲ್ಲಿ ಎರಡು ಕವಲುಗಳಾಗಿ ಎರಡು ಸೀಳುಗಳಾಗಿ ಹೋಗ್ತಾ ಇದೆಯೋ, ಮತ್ತೆ ಸೊಗಸು ಅನ್ನೋದು ಅವಳಿ ಫಲವಾಗಿ ಕಾಣ್ತಾ ಇದೆಯೋ ಅನ್ನುವ ರೀತಿಯಲ್ಲಿ ಕುಶಲವರ್ ಕುಶಲದಿಂದ ಕಣ್ಗೆಸೆದರ ಆಶ್ರಮದರ್. ಇಲ್ಲಿ ಕವಿಯ ಒಂದು ಪದದ ಚಮತ್ಕಾರವನ್ನು ಕೂಡ ಗಮನಿಸಬಹುದು. ಕುಶಲವರ್ ಕುಶಲದಿಂದ, ಕುಶಲವರ್ ನಾಮಪದ ಈ ಕುಶಲದಿಂದ ಅನ್ನುವಂತಹ ಒಂದು ವಿಶೇಷಣಕ್ಕೆ ಅವನು ಬಳಸ್ಕೊಂಡಿದ್ದಾನೆ. ಹಾಗೆ ಆ ಆಶ್ರಮದಲ್ಲಿ ಅವರು ಸೊಂಪವಾಗಿ ಬೆಳೀತಾ ಇದ್ರು ಅನ್ನೋದನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಆ ಮಕ್ಕಳು ತೊಟ್ಟಿಲಲ್ಲಿ ಆಡುವಂತಹ ಆಟವನ್ನ ವರ್ಣನೆ ಮಾಡ್ತಾ ಇದ್ದಾನೆ. ಮುಂದೆ

ಜಾನಕಿ ಮತ್ತೆ ವಾಲ್ಮೀಕಿ ಇಬ್ಬರೂ ಸಹ ಸಮಸಮವಾಗಿ ಈ ಕುಶಲವರ ಶೈಶವದ ಆ ಬೆಳವಣಿಗೆಯ ಸೊಗಸನ್ನ ಒಟ್ಟಿಗೆ ಅನುಭವಿಸ್ತಾ ಇದ್ದಾರೆ. ಹಾಗೆ ತೊಟ್ಟಿಲಲ್ಲಿ ಮಲಗಿಸಿದ್ರೆ ಕೈಕಾಲು ಬಡ್ಕೊಂಡು ಆಟ ಆಡ್ತಾರೆ, ನೆವವೇ ಇಲ್ಲದೆ ನಗತ್ವೆ ಶಿಶುಗಳು ಹಾಗೆ ಅವರು ಕೂಡ ಮಾಡ್ತಾ ಇದ್ದಾರೆ. ಬಾಯಿಗೆ ಕಾರಣವೇ ಇಲ್ಲದೆ ಬೆಟ್ಟಿಕ್ಕಿಕೊಂಡು ಚೀಪ್ತಾ ಇರ್ತಾರೆ. ಹಸುವಾದ್ರೆ ಜೋರಾಗಿ ಅಳೋದು, ಆಗ ಸ್ತನ್ಯಪಾನವನ್ನು ಮಾಡಿಸಿದರೆ ಹಾಲನ್ನು ಕುಡಿಯುವಂಥದ್ದು, ಹಾಲು ಕುಡಿಸಿ ಮಲಗಿಸಿದಾಗ ಒಮ್ಮೆಲೆ ಹೊರಳಿ ಆ ಮಗುಚಿಕೊಳ್ಳುವಂಥದ್ದು, ಮತ್ತೆ ಅಂಬೆಗಾಲನ್ನು ಇಡುವಂಥದ್ದು, ಮೊಳೆ ಹಲ್ಲು ಮೊಳಿತಾ ಇದೆ, ಜೊಲ್ಲು ಸುರಿತಾ ಇದೆ, ತೊದಲು ತೊದಲು ನುಡಿಗಳು ಹೊರಗೆ ಬರ್ತಾ ಇದೆ, ಮತ್ತೆ ಹಾಗೆ ಹೀಗೆ ದಟ್ಟರಿಸಿ ಎದ್ದು ನಿಲ್ಲುವ ಪ್ರಯತ್ನ ನಡೀತಾ ಇದೆ. ತೊಡರ್ತಾ ಇದ್ದಾರೆ, ಕೈ ನೀಡಿ ಬೇಡ್ತಾ ಇದ್ದಾರೇನೋ ಅನ್ನೋ ರೀತಿಯಾಗಿ ಕೈ ನೀಡ್ತಾ ಇದ್ದಾರೆ, ಹರಿದಾಡ್ಕೊಂಡು ಹೋಗ್ತಾ ಇದ್ದಾರೆ, ದಾರಿಯಲ್ಲಿಯೇ ಮಲ್ಕೊಳ್ತಾ ಇದ್ದಾರೆ, ಕಾಡ್ತಾರೆ, ಕುಣಿತಾರೆ, ಅನೇಕ ವಿಧವಾದಂತಹ ಲೀಲೆಗಳನ್ನ ತೋರ್ತಾ ಇದ್ದಾರೆ ಆ ಮಕ್ಕಳು. ಅದನ್ನೆಲ್ಲವನ್ನು ಇಬ್ಬರೂ ಸಹ ಆನಂದದಿಂದ ಅನುಭವಿಸ್ತಾ ಇದ್ದಾರೆ. ಸೀತೆಗೆ ಸದ್ಯಕ್ಕೆ ಎಲ್ಲ ದುಃಖವೂ ಮರೆತೋಗಿದೆ. ವಾಲ್ಮೀಕಿಗೆ ಕೂಡ ಆ ಮಕ್ಕಳ ಆಟ ಪಾಠಗಳನ್ನ ನೋಡಿ ನೋಡಿ ತನ್ನ ಜಪಾನುಷ್ಠಾನಗಳನ್ನು ಕೂಡ ಬದಿಗಿರಿಸುವಂತಹ ಒಂದು ಮಾನವೀಯ ಪಕ್ವತೆ ಅವನಿಗೆ ಬರ್ತಾ ಇದೆ. ಮುಂದೆ ನೋಡಿ ಆ ಮಕ್ಕಳು ಹಾಗೇ ಬೆಳೀತಾ ಇದ್ದಾರೆ.

ಶೈಶವ ಕಳೆದಿದೆ, ಬಾಲಕರಾಗ್ತಾ ಇದ್ದಾರೆ, ಆ ಬಾಲಲೀಲೆಗಳನ್ನು ಕೂಡ ಆಡ್ತಾ ಇದ್ದಾರೆ, ಹಾಗೆ ಚೌಲ ಕರ್ಮವನ್ನು ಮಾಡುವಂತಹ ಒಂದು ಸಮಯ ಕೂಡ ಬಂದಿದೆ. ಶಾಸ್ತ್ರೋಕ್ತವಾಗಿ ವಾಲ್ಮೀಕಿ ಮುನಿ ಅವರಿಗೆ ಚೌಲ ಕರ್ಮವನ್ನ ಮಾಡಿಸಿ ಅಕ್ಷರಾಭ್ಯಾಸವನ್ನ ತೊಡಗಿಸ್ತಾರೆ. ಮತ್ತೆ ಅವರು ಅನೇಕ ವಿಧವಾದಂತಹ ಜಾಣ್ಮೆಯ ಕಲೆಯನ್ನೆಲ್ಲ, ಕಲೆಯ ರಾಜ ಲಕ್ಷಣಗಳೆಲ್ಲ ಅವರಲ್ಲಿ ಒಂದು ಕಡೆ ಸೇರಿದೆ. ಲಲಿತಾಂಗದಿಂದ ಕೂಡಿದ್ದಾರೆ, ಕುಶಲವರು ಕುಶಲರಾಗಿ ಅಲ್ಲಿ ವರ್ಧನರಾಗಿ ರಂಜಿಸ್ತಾ ಇದ್ದಾರೆ. ಹೀಗೆ ಆ ಮಕ್ಕಳ ಒಂದು ಚೆಲುವನ್ನ ಹೇಗೆ ಹೇಗೆ ವರ್ಣಿಸಿದ್ರು ಕವಿಗೆ ಸಾಲ್ತಾ ಇಲ್ಲ. ಮತ್ತೆ ಅವರ ಚೆಲ್ವಿಕೆಯನ್ನ

ಶೈಶವ ಕಳೆದಿದೆ, ಬಾಲಕರಾಗ್ತಾ ಇದ್ದಾರೆ, ಆ ಬಾಲಲೀಲೆಗಳನ್ನು ಕೂಡ ಆಡ್ತಾ ಇದ್ದಾರೆ, ಹಾಗೆ ಚೌಲ ಕರ್ಮವನ್ನು ಮಾಡುವಂತಹ ಒಂದು ಸಮಯ ಕೂಡ ಬಂದಿದೆ. ಶಾಸ್ತ್ರೋಕ್ತವಾಗಿ ವಾಲ್ಮೀಕಿ ಮುನಿ ಅವರಿಗೆ ಚೌಲ ಕರ್ಮವನ್ನ ಮಾಡಿಸಿ ಅಕ್ಷರಾಭ್ಯಾಸವನ್ನ ತೊಡಗಿಸ್ತಾರೆ. ಮತ್ತೆ ಅವರು ಅನೇಕ ವಿಧವಾದಂತಹ ಜಾಣ್ಮೆಯ ಕಲೆಯನ್ನೆಲ್ಲ, ಕಲೆಯ ರಾಜ ಲಕ್ಷಣಗಳೆಲ್ಲ ಅವರಲ್ಲಿ ಒಂದು ಕಡೆ ಸೇರಿದೆ. ಲಲಿತಾಂಗದಿಂದ ಕೂಡಿದ್ದಾರೆ, ಕುಶಲವರು ಕುಶಲರಾಗಿ ಅಲ್ಲಿ ವರ್ಧನರಾಗಿ ರಂಜಿಸ್ತಾ ಇದ್ದಾರೆ. ಹೀಗೆ ಆ ಮಕ್ಕಳ ಒಂದು ಚೆಲುವನ್ನ ಹೇಗೆ ಹೇಗೆ ವರ್ಣಿಸಿದ್ರು ಕವಿಗೆ ಸಾಲ್ತಾ ಇಲ್ಲ. ಮತ್ತೆ ಅವರ ಚೆಲ್ವಿಕೆಯನ್ನ, ಮೋಹನದ ರೂಪವನ್ನ ವರ್ಣನೆ ಮಾಡ್ತಾ ಇದ್ದಾನೆ ನೋಡಿ.

ಕವಿ ಇವರ ಚೆಲುವಿಕೆಯನ್ನು ವರ್ಣನೆ ಮಾಡೋದಿಕ್ಕೆ ಎಲ್ಲಿಯೂ ಹೋಲಿಕೆಯಾಗಲಿ ದೃಷ್ಟಾಂತವಾಗಲಿ ಕೊಡೋದಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಯಾವುದೇ ಹೋಲಿಕೆಯನ್ನ ಕೊಟ್ಟರೂ ಕೂಡ ಆ ಹೋಲಿಕೆಗೂ ಮೀರಿದಂತ ಮೋಹನದ ರೂಪ ಇವರದ್ದು. ಮತ್ತೆ ಆ ಕೊಡುವಂತಹ ಹೋಲಿಕೆಗಳಾದರೂ ಕಾವ್ಯದಲ್ಲಿ ಬಳಸಿ ಬಳಸಿ ಬಳಸಿ ಅದು ಪುನರುಕ್ತಿಯಾಗಿ ಪುನರುಕ್ತಿ ದೋಷವೇ ಆಗೋಗುತ್ತೆ ಹೊರತು ಆ ಕುಶಲವರ ಒಂದು ಮೋಹನಾಕಾರವನ್ನಾಗಲಿ ಅವರ ಸೊಬಗನ್ನಾಗಲಿ ಚೆಲ್ವಿಕೆಯನ್ನಾಗಲಿ ಪೂರ್ಣವಾಗಿ ವರ್ಣಿಸಿದಂತಹ ಒಂದು ಸಾರ್ಥಕ್ಯ ಬರುವುದಿಲ್ಲ ಅನ್ನುವಂತ ಅಭಿಪ್ರಾಯದ ಜೊತೆಗೆ ಈ ಷಟ್ಪದಿಯಲ್ಲಿ ಹೇಳ್ತಾ ಇದ್ದಾನೆ. ರಾಮಚಂದ್ರನು ರಾಮಣೀಯಕವಾದಂತಹ ರೂಪು ಇವರಲ್ಲಿ ಸಂದಳಿಸಿದೆ. ಯಾಕೆ ಅಂದ್ರೆ ರಾಮಚಂದ್ರನೇ ಇವರಿಗೆ ತಂದೆ. ಕಾಮನ ಜನಕ ಅಂದ್ರೆ ವಿಷ್ಣು, ಕಾಮನ ಜನಕ ಅಂದ್ರೆ ಮದನ, ಮದನನ ತಂದೆ ಅನ್ನೋದು ನಮಗೆ ಗೊತ್ತಿದೆ. ಮದನ ಸೌಂದರ್ಯಕ್ಕೆ ಪರಿಭಾಷೆ. ಅವನನ್ನ ಹೋಲಿಸೋಣ ಅಂದ್ರೆ ಎಲ್ಲರೂ ಹೋಲಿಸಿದರೆ ಅವರಿಗಿಂತ ಹೆಚ್ಚಿನ ರೂಪು ಇವನಿಗೆ. ಮಾಧವ ಲಕ್ಷ್ಮಿಗೆ ಒಡೆಯನಾದಂತ ಮಾಧವ, ಆ ಲಕ್ಷ್ಮಿಯೇ ಚೆಲುವಿನ ಒಂದು ಆಕರ, ಅವಳಿಗೆ ಇವನು ಒಡೆಯ, ಹೃತ್ಕಮಲದಲ್ಲಿ ಅವಳನ್ನ ಇಟ್ಕೊಂಡಿದ್ದಾನೆ. ಅಂತ ಅವನ ಮನೋಹರವಾದ ರೂಪನ್ನ ಇವರಿಗೆ ಹೋಲಿಸೋಣ ಅಂದ್ರೆ ಅದು ಕೂಡ ಹಳೆಯದಾದಂತ ಹೋಲಿಕೆನೇ ಆಗಿದೆ. ಹಾಗಾಗಿ ಚೆಲುವಿಕೆಗೆ ವಸಂತನನ್ನಾಗಲಿ ಮದನನ್ನಾಗಲಿ ಚಂದ್ರನನ್ನಾಗಲಿ ಯಾವುದನ್ನ ಹೋಲಿಸಿದ್ರೂ ಇವಕ್ಕೆ ಪುನರುಕ್ತಿ ದೋಷ ಅನ್ನೋದು ಸಲ್ಲಿಯೇ ಸಲ್ಲತ್ತೆ. ಅದೆಲ್ಲಕ್ಕೂ ಮೀರಿದ ಚೆಲುವು ಇವರದು ಅನ್ನೋದನ್ನ ಕವಿ ಹೇಳ್ತಾ ಇದ್ದಾನೆ. ಹೀಗೆ ಚೆಲುವಿಕೆಯೇ ಕವಲಾದ ರೀತಿಯಾಗಿ ಅವರು 12 ವರ್ಷಗಳನ್ನ ಕಳೀತಾರೆ. ಆಗ ಉಪನಯನ ಸಂಸ್ಕಾರದ ಒಂದು ವೇಳೆ ಬರ್ತಾ ಇದೆ.

ಇತ್ತು ಅಷ್ಟೇ ವೈಭವದಿಂದ ಇಲ್ಲಿ ಭೋಜನ, ಸುಗ್ರಾಸವಾದಂತ ಭೋಜನ, ಸುಗಂಧ, ಅಕ್ಷತೆ, ದಾನ ಧರ್ಮ ಎಲ್ಲದರಿಂದಲೂ ಕೂಡ ಸಂಭ್ರಮದಿಂದ ಉಪನಯನ ಸಂಸ್ಕಾರವನ್ನ ಮಾಡಿದ್ದಾರೆ. ಆ ಬಳಿಕ ಅವರಿಬ್ಬರು ಆದಿತ್ಯರಂತೆ, ಅಂದ್ರೆ ಸೂರ್ಯ ಜ್ಞಾನದ ಸಂಕೇತ. ಉಪನಯನ ಸಂಸ್ಕಾರ ಆದ ಮೇಲೆ ಅವರು ಗುರುಕುಲಕ್ಕೆ ಹೋಗ್ಬೇಕಾಗತ್ತೆ, ಅಲ್ಲಿ ಸಕಲ ವಿದ್ಯೆಗಳನ್ನ ಕಲಿಬೇಕಾಗತ್ತೆ. ಹಾಗೆ ಕಲಿತು ಜ್ಞಾನ ಸಂಪನ್ನರಾದಾಗ ಅವರು ಆದಿತ್ಯರಂತೆ ತೊಡಗುವುದಕ್ಕೆ ಸಿದ್ಧರಾಗಿದ್ದಾರೆ ಅನ್ನೋದನ್ನ ಸೂಚ್ಯವಾಗಿ ಹೇಳ್ತಾ ಇದ್ದಾನೆ. ಇದೆಲ್ಲ ಆದ ನಂತರ ಅವರಿಗೆ ಎಲ್ಲ ವಿದ್ಯೆಗಳನ್ನ ಹೇಳ್ಕೊಡ್ತಾ ಇದ್ದಾರೆ ನೋಡಿ.

ಹನ್ನೆರಡು ವರ್ಷ ಕಳೆದು ಹದಿಮೂರನೆಯ ವರ್ಷಕ್ಕೆ ಬಂದಾಗ ವೇದೋಕ್ತ ಕ್ರಮದಿಂದ ಉಪನಯನ ಸಂಸ್ಕಾರವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಉಪನಯನ ಸಂಸ್ಕಾರಕ್ಕೆ ಬೇಕಾದಂತಹ ದಾನ ಧರ್ಮಾದಿಗಳನ್ನ ಮಾಡಬೇಕಾಗತ್ತೆ. ಅದೆಲ್ಲದಕ್ಕೂ ವಸಿಷ್ಠನಿಂದ ಇವರು ವರ ಕಾಮಧೇನುವನ್ನ ಬೇಡಿ ತರ್ತಾ ಇದ್ದಾರಂತೆ ವಾಲ್ಮೀಕಿ ಋಷಿಗಳು. ಹಾಗೆ ತಂದು ಈ ದಶರಥನ ಮೊಮ್ಮಕ್ಕಳಾದಂತಹ ಲವಕುಶರಿಗೆ ಆ ದಶರಥನ ಅರಮನೆಯಲ್ಲಿ ಯಾವ ಮಟ್ಟದಲ್ಲಿ ನಡೀತಾ

ಒಂದು ಷಟ್ಪದಿಯಲ್ಲಿ ಕವಿ ರಾಜನಾಗುವವನಿಗೆ ಯಾವ ಯಾವ ರೀತಿಯ ವಿದ್ಯೆಗಳೆಲ್ಲ ಇರಬೇಕಾಗ್ತಿತ್ತು, ಹಿಂದೆ ನಮ್ಮ ಪರಂಪರೆಯಲ್ಲಿ ರಾಜರುಗಳಿಗೆ ಯಾವ ರೀತಿಯ ಶಿಕ್ಷಣಗಳನ್ನೆಲ್ಲ ನೀಡ್ತಾ ಇದ್ರು ಅನ್ನೋದನ್ನ ಸೂಚ್ಯವಾಗಿ ಹೇಳಿದ್ದಾನೆ. ಲವಕುಶರಿಗೆ ಉಪನಯನದ ನಂತರ ಸ್ವತಃ ವಾಲ್ಮೀಕಿ ಮಹರ್ಷಿಗಳೇ ಎಲ್ಲ ರೀತಿಯ ಕರ್ಮಕಾಂಡವನ್ನ ಹೇಳ್ಕೊಟ್ಟಿದ್ದಾರೆ. ಮತ್ತೆ ವೇದ ವೇದಾಂತಗಳನ್ನೆಲ್ಲ ಕೂಡ, ಅಂದ್ರೆ ಪೂರ್ವ ಮೀಮಾಂಸೆ ಉತ್ತರ ಮೀಮಾಂಸೆ ಇದೆಲ್ಲವನ್ನ ಕೂಡ ಹೇಳ್ಕೊಟ್ಟಿದ್ದಾರೆ. ಅನೇಕ ಬಗೆಯ ಶಾಸ್ತ್ರಗಳನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಧರ್ಮಶಾಸ್ತ್ರ, ಧರ್ಮದ ನೆಲೆ ಏನು, ಮತ್ತೆ ರಾಜನೀತಿ ಅಂದ್ರೆ ಏನು, ಇದೆಲ್ಲವನ್ನು ಸಾಂಗೋಪಾಂಗವಾಗಿ ಹೇಳ್ಕೊಟ್ಟಿದ್ದಾರೆ ಅವರಿಗೆ. ಅಂದ್ರೆ ಚತುರ್ದಶ ವಿದ್ಯೆಗಳು ಅಂತ ನಾವೇನು ಹೇಳ್ತೀವೋ ಆ ಎಲ್ಲ ಚತುರ್ದಶ ವಿದ್ಯೆಗಳನ್ನು ಕೂಡ ಸಾಂಗೋಪಾಂಗವಾಗಿ ಅವರಿಗೆ ಹೇಳಿಕೊಟ್ಟು ಆ ಬಳಿಕ ಆ ಕುಮಾರರುಗಳಿಗೆ ಅವರು ಧನುರ್ವೇದವನ್ನ ಕೂಡ ಹೇಳ್ಕೊಟ್ಟಿದ್ದಾರೆ. ಪಂಚಮ ವೇದ ಅಂತ ಕೂಡ ಕರೀತಾರೆ ಧನುರ್ವೇದವನ್ನ. ಆ ಧನುರ್ವೇದವನ್ನ ಹೇಳ್ಕೊಟ್ಟು ಆ ನಂತರ ತಾವೇ ಆ ಹೊತ್ತಿಗೆ ರಚಿಸಿದ್ದಂತಹ ರಾಮಾಯಣವನ್ನ ಅದರ ಗಾನವನ್ನ ಇಬ್ಬರಿಗೂ ಶಾಸ್ತ್ರೋಕ್ತವಾಗಿ ಸಂಗೀತ ಶಾಸ್ತ್ರದ ರಾಗ ತಾಳಗಳ ಜೊತೆ ಆರಂಭದಿಂದ ಅಂತ್ಯದವರೆಗಿನ ಅಕ್ಷರಗಳನ್ನ ಬಾಯಿ ಪಾಠ ಮಾಡಿಸಿದ್ದಾರೆ. ಆ ಕಾವ್ಯವನ್ನ ಎಲ್ಲಿ ಬೇಕಾದರೂ ಅವರು ಹಾಡಬಹುದು ಆ ರೀತಿಯಾಗಿ. ಅಂದ್ರೆ ನಮ್ಮ ಪರಂಪರೆಯಲ್ಲಿ ಒಬ್ಬ ರಾಜ ಆಗೋದು ಒಂದು ತಪಸ್ಸಿದ್ದಂತೆ ಇಷ್ಟು ಶಾಸ್ತ್ರಗಳನ್ನ, ಇಷ್ಟು ವಿದ್ಯೆಯನ್ನ ಎಲ್ಲವನ್ನೂ ಅವನು ಕಲಿತಿರ್ಲೇಬೇಕಾಗ್ತಿತ್ತು. ಪಂಡಿತರನ್ನ ಪೋಷಿಸುವಂತಹವರು, ಧರ್ಮದ ನೆಲೆಗಟ್ಟಿನಲ್ಲಿ ರಾಜ್ಯವನ್ನು ಆಳೋ ಅಂತವರೇ ಆಗಿರ್ತಾ ಇದ್ರು. ಅದನ್ನ ಬಲ್ಲವರು ನಮ್ಮ ಆರ್ಷ ಕವಿಗಳು, ಆ ಪರಂಪರೆಯಲ್ಲಿ ಬರುವಂತವನು ನಮ್ಮ ಲಕ್ಷ್ಮೇಶ. ಅದನ್ನ ಸೂಕ್ಷ್ಮವಾಗಿ ಸೂಚ್ಯವಾಗಿ ಒಂದು ಷಟ್ಪದಿಯಲ್ಲಿ ಹಿಡಿದಿಟ್ಟಿದ್ದಾನೆ. ಹೀಗೆ ಮಕ್ಕಳು ಸರ್ವಾಂಗ ಸುಂದರರಾಗಿ ಬೆಳೀತಾ ಇದ್ದಾರೆ. ಸೀತೆ ಅದನ್ನ ನೋಡಿ ಅಳಿತಾ ಇದ್ದಾಳೆ, ವಾಲ್ಮೀಕಿ ಮೆಚ್ಚುತ್ತಾ ಇದ್ದಾರೆ ನೋಡಿ.

ಪಾಠ್ಯೇ ಗೇಯೇ ಚ ಮಧುರವಾದಂತಹ ರಾಮಾಯಣವನ್ನ ಸೀತೆ ನಲಿಯುವ ರೀತಿಯಾಗಿ, ಆಹಾ ನನ್ನ ಮಕ್ಕಳು ಇಷ್ಟು ಚೆನ್ನಾಗಿ ಆಡ್ತಿದಾರಲ್ಲ ಅಂತ ಹೇಳಿ ಆನಂದದಿಂದ ನಲಿಯುವಂತೆ ತಾನೇ ಬರೆದಂತಹ ಕಾವ್ಯವನ್ನ ಮಕ್ಕಳು ಅಷ್ಟು ಚೆನ್ನಾಗಿ ಹಾಡಿದ್ದನ್ನ ನೋಡಿ ಕೇಳಿ ವಾಲ್ಮೀಕಿ ಮೆಚ್ಚುವ ರೀತಿಯಲ್ಲಿ ಆ ತಪೋವನದಲ್ಲಿ ಇದ್ದಂತಹ ಸಕಲ ಮುನಿಗಣಗಳೆಲ್ಲ ಕೂಡ ಕೇಳಿ ಬಂದು ತಾವೇ ಸ್ವತಃ ಆ ಮಕ್ಕಳನ್ನ ಕೊಂಡಾಡುವ ರೀತಿಯಲ್ಲಿ ಆ ತರುಣರಿ

0: ಎಲ್ಲರೂ ಕೂಡ ಮಧುರ ವೀಣೆಗಳ ಮೇಳಾಪ ಆಲಾಪಗಳಿಂದೆ ವೀಣೆಗಳ ಜೊತೆಯೇ ಹಾಡ್ತಾ ಇದ್ದಿದ್ದು ಅದನ್ನ ಅಂತ ಹೇಳಿ ರಾಮಾಯಣದಲ್ಲೂ ಕೂಡ ಬರುತ್ತೆ. ಆ ವೀಣೆಗಳನ್ನ ಇಟ್ಕೊಂಡು ಅದರ ಜೊತೆಗೆ ಆಲಾಪವನ್ನ ಮಾಡ್ತಾ ಅವರು ಆ ಗೀತವನ್ನ ಹಾಡ್ತಾ ಇದ್ರಂತೆ. ಯಾವ ಸಂಕೀರ್ಣವಾದಂತಹ ಶುದ್ಧವಾದಂತಹ ಸಾಳಗ ಅನ್ನುವಂತಹ ರಾಗದಲ್ಲಿ ಆ ಅತಿಶಯ ಮೇಲೆ ಪಾಡುವರು. ಅತಿಶಯ ಯಾರಿಗೂ ಇವತ್ತಿಗೆ ಸಾಳಗ ರಾಗವನ್ನ ಹೇಗೆ ಹಾಡಬೇಕು ಅನ್ನೋದು ಬಹುಶಃ ಯಾವ ಸಂಗೀತಗಾರರು ಇವತ್ತಿನವರೆಗೂ ಪ್ರಯತ್ನ ಮಾಡಿಲ್ಲ. ಅದು ಕೇವಲ ಶಾಸ್ತ್ರ ಗ್ರಂಥಗಳಲ್ಲಿ ಮಾತ್ರ ಉಲ್ಲೇಖ ಆಗಿರುವಂಥದ್ದು. ಆ ರೀತಿಯಾಗಿ ಅವರು ಶುದ್ಧ ಸಾಳಗದ ಜೊತೆಯಲ್ಲಿ ಸಾಳಗದ ರಾಗದಲ್ಲಿ ಆ ವೀಣೆಗಳ ಮೇಳದಲ್ಲಿ ತಂತ್ರೀಲಯ ಸಮನ್ವಿತರಾಗಿ ಅವರು ಹಾಡ್ತಾ ಇದ್ರೆ ಎಲ್ಲರೂ ಕೂಡ ಮೆಚ್ಚುತ್ತಾ ಇದ್ರಂತೆ. ಅವರು ಹಾಡ್ತಾ ಇದ್ದಿದ್ದು ರಾಮಾಯಣವನ್ನ, ಅದು ಶ್ರೀನಿ ದೇವನಗರಿ ನಿಕೇತನ ಶ್ರೀಪತಿಯ ಚಾರಿತ್ರ. ಲಕ್ಷ್ಮೀ ಕಾಂತ ಬೇರೆ ಅಲ್ಲ, ವಿಷ್ಣುವಿನ ಸ್ವರೂಪ ರಾಮ ಬೇರೆ ಅಲ್ಲ ಅನ್ನೋದು ನಮ್ಮ ಪರಂಪರೆಯ ನಂಬಿಕೆ. ಆ ರಾಮನ ಕಥೆಯಾದಂತಹ ರಾಮಾಯಣವನ್ನು ಮಧುರವಾಗಿ ಶ್ರುತಿ ಮಧುರವಾಗಿ ಹಾಡ್ತಾ ಇದ್ದದನ್ನ ಕೇಳಿ ಸಕಲರೂ ಮೆಚ್ಚುತ್ತಾ ಇದ್ರಂತೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 19ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯವಾಗಲಿದೆ 2 ಗಂಟೆ. ಇನ್ನು ಮುಂದೆ ಇಂಗ್ಲಿಷ್ ಹಾಗೂ ಹಿಂದಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ, ಹಲವೆಡೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಕೆಂಪೇಗೌಡರ ಹೆಸರು ಶಾಶ್ವತಗೊಳಿಸಲು ಸರ್ಕಾರದಿಂದ ಜನಪರ ಯೋಜನೆಗಳ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರನ್ನು ಕ್ರೀಡಾ ನಗರಿಯನ್ನಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಒತ್ತು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗ ತೆರವುಗೊಳಿಸಲು ಅಗತ್ಯ ಕ್ರಮ, ಸಚಿವ ಕೃಷ್ಣ ಬೈರೇಗೌಡ. ಇಂದು ವಿಶ್ವವಿಖ್ಯಾತಿ ಬೆಂಗಳೂರು ನಗರದ ನಿರ್ಮಾತೃ, ದೂರದೃಷ್ಟಿಯ ಆಡಳಿತಗಾರ, ಕೆರೆಕಟ್ಟೆಗಳ ಹರಿಕಾರ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ. ಇದರ ಅಂಗವಾಗಿ ವಿಧಾನಸೌಧ, ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ, ಮೆಜೆಸ್ಟಿಕ್ ಕೆಂಪೇಗೌಡ ನಿಲ್ದಾಣ ಸೇರಿದಂತೆ ಎಲ್ಲೆಡೆ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಸೇರಿದಂತೆ ವಿವಿಧ ಕಾರ್ಯಗಳು ಜರುಗುತ್ತಿವೆ. ಬೆಳಗ್ಗೆ ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬಳಿ ಇರುವ ನಾಡಪ್ರಭು ಕೆಂಪೇಗೌಡ ಅವರ ಪ್ರತಿಮೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಲಾರ್ಪಣೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ನಾಡಪ್ರಭು ಕೆಂಪೇಗೌಡರ ಪರಿಶ್ರಮವಿಲ್ಲದಿದ್ದರೆ ಇಂದು ಬೆಂಗಳೂರು ಇಷ್ಟು ಹೆಸರುವಾಸಿ ಆಗುತ್ತಿರಲಿಲ್ಲ. ಕೆಂಪೇಗೌಡರ ಹೆಸರು ಶಾಶ್ವತವಾಗಿ ಉಳಿಯಲು ಸರ್ಕಾರದಿಂದ ಯೋಜನೆಗಳನ್ನು ರೂಪಿಸುತ್ತಿದ್ದು, ಕೆಂಪೇಗೌಡರ ಹೆಸರಿನಲ್ಲಿ ಟೌನ್ ಪ್ಲಾನಿಂಗ್ ಕಾಲೇಜ್ ಮಾಡಲು ತೀರ್ಮಾನಿಸಲಾಗಿದೆ. ಕೆಂಪೇಗೌಡರ ಭವನ ಬಗ್ಗೆ ಹೊಸ ನೀಲನಕ್ಷೆ ಸಿದ್ದ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು.
1: ಸಂದರ್ಭದಲ್ಲಿ 517ನೇ ವರ್ಷದ ಶುಭವನ್ನ ಈ ಜಯಂತಿ ಸಂದರ್ಭ

0: ಶಿವ ನಾಗರಿಕರಿಗೆ ಸಂಕಲ್ಪವಾಗಿ ನಾನು ಬಹಳ ಸಂತೋಷ ಆಗ್ತಾ ಇದೆ. ದೂರದೃಷ್ಟಿಯ ಮಹಾಚೇತನ ಕೆಂಪೇಗೌಡರನ್ನ ಸ್ಮರಿಸಿಕೊಳ್ಳುವಂತ ಪವಿತ್ರವಾದಂತಹ ಭಾಗ್ಯ ನಮ್ಮೆಲ್ಲರೂ ಕೂಡ ಇವತ್ತು ದೊರೆತಿದೆ. ಇವತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಕೆಂಪೇಗೌಡರ ಚಿಂತನೆ, ಕೆಂಪೇಗೌಡರ ಆಚಾರ, ಕೆಂಪೇಗೌಡರ ವಿಚಾರ ಎಲ್ಲ ಕೂಡ ಗಮನದಲ್ಲಿಟ್ಕೊಂಡು ಇವತ್ತು ಕೆಂಪೇಗೌಡರ ಬಡಾವಣೆಯಲ್ಲಿ ಸುಮಾರು 15 ಲಕ್ಷ ಅವರ ಹೆಸರಿನ ಪ್ರಯುಕ್ತ ಸುಸಿ ನಡೆದಂತ ಈ ಹಸಿರು ಸುಸಿಯನ್ನ ಈಗ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ.
1: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 2 ದಿನಗಳ ಕಾಲ ಕರ್ನಾಟಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪ್ರವಾಸದ ಅಂಗವಾಗಿ ಉಪರಾಷ್ಟಪತಿ ಅವರು ಇಂದು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿರುವ ನಾಡ ಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಅಭಿವೃದ್ದಿ ಹಾಗೂ ಟೌನ್ಶಿಪ್ಗಳ ನಿರ್ಮಾಣದ ಹೆಸರಿನಲ್ಲಿ ರೈತರಿಗೆ ತೊಂದರೆ ನೀಡದೆ ಹಠಮಾರಿ ಧೋರಣೆ ಕೈಬಿಟ್ಟು ಜನರ ಭಾವನೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಂದಿಸಬೇಕು ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ 7.5 ಕೋಟಿ ಕನ್ನಡಿಗರ ಮುಖ್ಯಸ್ಥರ ಸ್ಥಾನದಲ್ಲಿರುವ ಮುಖ್ಯಮಂತ್ರಿಯವರು ವಾಸ್ತವಾಂಶದ ಮಾಹಿತಿಯನ್ನು ತರಿಸಿಕೊಂಡು ಪರಿಶೀಲಿಸಬೇಕು. ಯಾವುದೋ ಒಂದು ವಿಷಯಕ್ಕೆ ಹಠ ಹಿಡಿದು ಕೂರಬಾರದು. ಮುಖ್ಯಮಂತ್ರಿಯವರು ಬೆಂಗಳೂರು ಆನೇಕಲ್ ತಾಲೂಕಿನ ಜಿಗಣಿ ಸರ್ಜಾಪುರ ಭಾಗಕ್ಕೆ ಒಮ್ಮೆ ಭೇಟಿ ನೀಡಿ ವಸತಿ ಸಚಿವರಾಗಿದ್ದಾಗ ನಾವು ಮಾಡಿರುವ ಸೂರ್ಯನಗರ 4ನೇ ಹಂತದ ಪ್ರಧಾನಮಂತ್ರಿಗಳ ಟೌನ್ಶಿಪ್ ಅನ್ನು ವೀಕ್ಷಿಸಬೇಕು. ಅಂದು ಜನರ ಭಾವನೆಗಳಿಗೆ ನಾವು ಹೇಗೆ ಸ್ಪಂದಿಸಿದ್ದೆವು ಎಂಬುದನ್ನು ಗಮನಿಸಬೇಕು ಎಂದು ತಿಳಿಸಿದರು. ಯಾವುದೇ ಕಾರಣಕ್ಕೂ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನದೇ ನಡೆಯಬೇಕು ಎಂಬ ಹಠಕ್ಕೆ ಬೀಳಬಾರದು. ಜನರ ದುಃಖ ದುಮ್ಮಾನಗಳು ಹಾಗೂ ಅವರ ನಿರೀಕ್ಷೆಗಳಿಗೆ ಧಕ್ಕೆಯಾಗದಂತೆ ಜನರಿಗೆ ಅನಾನುಕೂಲವಾಗದ ರೀತಿಯಲ್ಲಿ ಆಡಳಿತ ನಡೆಸುವಂತೆ ಕೇಂದ್ರ ಸಚಿವರು ಸಲಹೆ ನೀಡಿದರು. ಶೈಕ್ಷಣಿಕ ನಗರಿಯಾಗಿರುವ ತುಮಕೂರನ್ನು ರಾಜ್ಯದ ಪ್ರಮುಖ ಕ್ರೀಡಾ ನಗರಿಯಾಗಿ ಅಭಿವೃದ್ದಿಪಡಿಸುವ ನಿಟ್ಟನಲ್ಲಿ ಸರ್ಕಾರ ವಿವಿಧ ಕ್ರೀಡಾ ಮೂಲಸೌಕರ್ಯಗಳನ್ನು ಕಲ್ಪಿಸುತ್ತಿದ್ದು ಕ್ರೀಡಾಪಟುಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಕ್ರೀಡೆಗೆ ಹೆಚ್ಚಿನ ಉತ್ತೇಜನ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಒಲಿಂಪಿಕ್ ದಿನದ ಅಂಗವಾಗಿ ಇಂದು ತುಮಕೂರಿನಲ್ಲಿ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಹಾಗೂ ಜಿಲ್ಲಾಡಳಿತ ಆಯೋಜಿಸಿದ್ದ ಒಲಿಂಪಿಕ್ ಓಟ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಉಪಮುಖ್ಯಮಂತ್ರಿ, ತುಮಕೂರಿನಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣಕ್ಕಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ 42 ಎಕರೆ ಭೂಮಿಯನ್ನು ನೀಡಲಾಗಿದ್ದು ಈಗಾಗಲೇ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಎಂದರು. ಇದಲ್ಲದೆ ಜಿಲ್ಲೆಯ ಕ್ರೀಡಾಪಟುಗಳ ತರಬೇತಿಗಾಗಿ ರಾಷ್ಟೀಯ ಮಟ್ಟದ ಜಿಮ್ನೇಷಿಯಂ ನಿರ್ಮಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಅಂತಾರಾಷ್ಟೀಯ ಮಟ್ಟದ ಹಾಕಿ ಕ್ರೀಡಾಂಗಣ ಹಾಗೂ ಅತ್ಯಾಧುನಿಕ ಈಜುಕೊಳವನ್ನು ನಿರ್ಮಿಸಲಾಗುವುದು. ಈಗಾಗಲೇ ಅಮಾನಿಕೆರೆಯಲ್ಲಿ ಕಯಾಕಿಂಗ್ ಅಕಾಡೆಮಿ ಆರಂಭಿಸಲಾಗಿದ್ದು ಇಲ್ಲಿನ ತರಬೇತಿಯಿಂದ ಜಿಲ್ಲೆಯ ಮಕ್ಕಳು ರಾಷ್ಟೀಯ ಮಟ್ಟದಲ್ಲಿ ಸಾಧನೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಂತಸ ವ್ಯಕ್ತಪಡಿಸಿದರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮುತ್ತತ್ತಿಯ ಕಾವೇರಿ ನದಿಯಲ್ಲಿ ಈಜಲು ಹೋಗಿ 5 ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುರಕ್ಷತಾ ಕ್ರಮವಾಗಿ ಬ್ಯಾರಿಕೇಡ್ಗಳನ್ನು ಅಳವಡಿಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ನೀಡಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಒಂದೇ ಕುಟುಂಬದ 5 ಮುತ್ತತ್ತಿಯಲ್ಲಿ ಜಲಸಮಾಧಿಯಾಗಿದ್ದರು. ಭವಿಷ್ಯದಲ್ಲಿ ಈ ರೀತಿಯ ಅವಘಡಗಳು ಸಂಭವಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಸಾರ್ವಜನಿಕರು ನೀರಿಗಿಳಿಯಲು ನಿರ್ದಿಷ್ಟ ಸ್ಥಳ ಗುರುತಿಸಬೇಕು. ಅದನ್ನು ಹೊರತುಪಡಿಸಿ ಬೇರೆಡೆ ನೀರಿಗಿಳಿಯದಂತೆ ಕ್ರಮ ವಹಿಸಬೇಕು. ಎಚ್ಚರಿಕಾ ನಾಮಫಲಕಗಳನ್ನು ಹಾಕಿ ಗೈಡ್ಗಳನ್ನು ನಿಯೋಜಿಸುವಂತೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗಗಳಲ್ಲಿ ಉಂಟಾಗಿರುವ ಒತ್ತುವರಿಗಳನ್ನು ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಿಕೊಳ್ಳಲು ಜುಲೈ 1ರವರೆಗೆ ಅವಕಾಶ ನೀಡಲಾಗುವುದು. ನಂತರದಲ್ಲಿ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನವನ್ನು ಆರಂಭಿಸಲಾಗುವುದು ಎಂದು ಬೆಂಗಳೂರು ನಗರಾಭಿವೃದ್ಧಿ

0: ಅಭಿವೃದ್ಧಿ ಸಚಿವ ಕೃಷ್ಣ ಭೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಹಾಗೂ ದುರಸ್ತಿ ಕಾಮಗಾರಿಗಳ ಕುರಿತು ಇಂದು ನಡೆದ ಸಭೆಯ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ಪಾದಚಾರಿ ಮಾರ್ಗದಲ್ಲಿ ನಡೆಯುವುದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು ಎಂದು ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟಪಡಿಸಿದ್ದು, ಅದನ್ನು ಅನುಷ್ಠಾನಗೊಳಿಸಲು ಎಲ್ಲ ರಾಜ್ಯಗಳ ಸ್ಥಳೀಯ ಸಂಸ್ಥೆಗಳಿಗೆ ನಿರ್ದೇಶನ ನೀಡಿದೆ. ಅದರಂತೆ ಮುಖ್ಯಮಂತ್ರಿಯವರು ಕೂಡ ಈ ವಿಷಯದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ಹಲವು ನಿರ್ದೇಶನಗಳನ್ನು ನೀಡಲಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಭಾರತೀಯ ಚಾರ್ಟರ್ಡ್ ಅಕೌಂಟೆಂಟ್ಸ್ ಸಂಸ್ಥೆಯ ಜಿಲ್ಲಾ ಘಟಕ ಮತ್ತು ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಜಂಟಿಯಾಗಿ ಬಳ್ಳಾರಿಯಲ್ಲಿಂದು ಅಂತಾರಾಷ್ಟೀಯ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಎಂಎಸ್ಎಂಇ ದಿನಾಚರಣೆಯನ್ನು ಹಮ್ಮಿಕೊಂಡಿತು. ಕಾರ್ಯಕ್ರಮ ಉದ್ಘಾಟಿಸಿದ ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷ ಅವ್ವಾರು ಮಂಜುನಾಥ, ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಆರ್ಥಿಕ ಅಂತರವನ್ನು ಕಡಿಮೆ ಮಾಡಿ ಉದ್ಯೋಗ ಸೃಷ್ಟಿಸುವಲ್ಲಿ ಎಂಎಸ್ಎಂಇಗಳ ಪಾತ್ರ ಮಹತ್ತರವಾದದ್ದು ಎಂದು ಹೇಳಿದರು. ಹಿರಿಯ ಲೆಕ್ಕ ಪರಿಶೋಧಕ ಸಿರಿಗೇರಿ ಪನ್ನರಾಜ್, ದೇಶದ ಒಟ್ಟು ಜಿಡಿಪಿಯಲ್ಲಿ ಶೇಕಡಾ 30% ಕೈಗಾರಿಕೆಗಳ ಒಟ್ಟು ಉತ್ಪಾದನೆಯಲ್ಲಿ, ಶೇಕಡಾ 36% ರಫ್ತಿನಲ್ಲಿ, ಶೇಕಡಾ 50% ಪಾಲು ಎಂಎಸ್ಎಂಇ ಉದ್ಯಮಗಳದ್ದಾಗಿದೆ ಎಂದು ತಿಳಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಪಿಡಿಪಿಎಸ್ಅಡಿ ಪ್ರತಿ ಕ್ವಿಂಟಾಲ್ ತೋತಾಪುರಿ ಮಾವಿಗೆ 1,750 ರೂಪಾಯಿ ಬೆಲೆ ವ್ಯತ್ಯಾಸದ ಮೊತ್ತವನ್ನು ನಿಗದಿಪಡಿಸಿದ್ದು, ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಇಂದಿನಿಂದಲೇ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕೋಲಾರದಲ್ಲಿಂದು ಸುದ್ದಿಗಾರರೊಂದಿಗೆ ಅವರು, ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾದ ತೋತಾಪುರಿ ಮಾವು ಬೆಳೆದ ರೈತರು ತಮ್ಮ ಆಧಾರ್ ಸಂಖ್ಯೆಯೊಂದಿಗೆ ಆನ್ಲೈನ್ ನೋಂದಣಿ ಮಾಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಜಾಗತಿಕ ಕಚ್ಚಾ ತೈಲದ ಬೆಲೆಗಳು ಇಳಿಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಇದ್ದ ಮಟ್ಟಕ್ಕೆ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ತಕ್ಷಣ ಇಳಿಸಬೇಕು ಎಂದು ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದೆ. ಸಂಘದ ಅಧ್ಯಕ್ಷ ಜಿಕೆ ಶೆಟ್ಟಿ ಮಾತನಾಡಿ, ಅಮೆರಿಕ ಇರಾನ್ ಸಂಘರ್ಷದ ಪರಿಣಾಮ ಕೆಲ ತಿಂಗಳಿನಿಂದ ಜಾಗತಿಕ ಅನಿಲ ಸರಬರಾಜು ತೀವ್ರವಾಗಿ ವ್ಯತ್ಯಯಗೊಂಡಿದ್ದು ಈಗ ಆ ಸಮಸ್ಯೆ ತಗ್ಗಿದೆ. ಜೊತೆಗೆ ಜಾಗತಿಕ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ಮರುಪರಿಶೀಲಿಸಿ ಜುಲೈ ತಿಂಗಳಿನಿಂದಲೇ ಫೆಬ್ರವರಿ ತಿಂಗಳಲ್ಲಿ ಇದ್ದ ಮಟ್ಟಕ್ಕೆ ಇಳಿಸಬೇಕು. ಇದರಿಂದ ಹೋಟೆಲ್ ಉದ್ಯಮಕ್ಕೆ ಅತ್ಯಗತ್ಯವಾದ ಪರಿಹಾರ ದೊರೆಯಲಿದೆ ಎಂದು ಅವರು ಕೋರಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ, ಹಲವೆಡೆ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಕೆಂಪೇಗೌಡರ ಹೆಸರು ಶಾಶ್ವತಗೊಳಿಸಲು ಸರ್ಕಾರದಿಂದ ಜನಪರ ಯೋಜನೆಗಳ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರನ್ನು ಕ್ರೀಡಾನಗರಿಯನ್ನಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಒತ್ತು, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯ ಪಾದಚಾರಿ ಮಾರ್ಗ ತೆರವುಗೊಳಿಸಲು ಅಗತ್ಯ ಕ್ರಮ, ಸಚಿವ ಕೃಷ್ಣ ಬೈರೇಗೌಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ಪ್ರದೇಶ ಸಮಾಚಾರ ಸಂಜೆ 6:40.
1: ಆಕಾಶವಾಣಿ ದಿಸ್ ಇಸ್ ಆಲ್ ಇಂಡಿಯಾ ರೇಡಿಯೋ. Children's are

ಚಿಲ್ಡ್ರನ್ಸ್ ಆರ್ ನಲ್ಲಿ ಇದುವರೆಗೂ ಯುವ ನೃತ್ಯಗಾರ ಶೌರ್ಯ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಆಶಾ.

0: ಇದುವರೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದೀರಿ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಸಮಯ 5:41. ಆತ್ಮೀಯ ಕೇಳುಗರಿಗೆಲ್ಲ ನೀತಾ ನಾಯ್ಕ ಹೇಳುವ ನಮಸ್ಕಾರಗಳು ಹಾಗೂ ಸಂಜೆಯ ಪ್ರಸಾರ ಕಾರ್ಯಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭವಾಗುವುದು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: June 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ June 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. June 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ June 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕೇಳುಗರೆ, ಈಗ ಕಾರ್ಯಕ್ರಮ ಯಕ್ಷಲಹರಿ. ಯಕ್ಷಗಾನ ತಾಳಮದ್ದಲೆ. ಪ್ರಸಂಗ ಮಹಾಶೂರ ಭೌಮಾಸುರ. ನಡೆಸಿಕೊಡುವವರು ಯಕ್ಷಶ್ರೀ ಕಲಾ, ಯಕ್ಷಶ್ರೀ ಬಳಗ, ಮಾದಕಟ್ಟೆ ಬಂಟ್ವಾಳ್. ಭಾಗವತರು ಈಶ್ವರ್ ಭಟ್. ಕೇಳಿ ಯಕ್ಷಗಾನ ತಾಳಮದ್ದಳೆ, ಮಹಾಶೂರ ಭೌಮಾಶೂರ.

ಪ್ರಥಮ ಸೃಷ್ಟಿಯಲ್ಲಿ ನನ್ನನ್ನು ಗೆಲ್ಲುವ ಸುಭಟರಾರು ಸುಭಟರಾರು. ಜನ್ಮನೇ ಜಾಯತೆ ಜಂತು ಕರ್ಮಣೇ ದ್ವಿಜ. ಸಾಧನಾಕ್ಷೇತ್ರವಾದಂತಹ ಈ ಕರ್ಮಭೂಮಿಯಲ್ಲಿ ಸಾಧನೆಯ ಮೂಲಕ ಎಷ್ಟು ಎತ್ತರಕ್ಕೂ ಏರಬಹುದು ಎನ್ನುವುದಕ್ಕೆ ಈ ಭೌಮಾಸುರ ಜೀವನವೇ ಜ್ವಲಂತ ಸಾಕ್ಷಿ. ಎಲ್ಲರ ಬದುಕಿನ ಅಂತ್ಯ ಮಸಣದಲ್ಲಾಗುತ್ತದೆ, ನನ್ನ ಬದುಕಿನ ಆರಂಭವಾದದ್ದೇ ಮಸಣದಲ್ಲಿ. ಯಾರೋ ಬಿಸಾಡಿದ ಮಗು ನನಗೆ ಹಸಿವನ್ನು ತಡೆಯಬಾರದೆ ನರಕಪಾರದಲ್ಲಿ ಏನಾದರೂ ಸಿಕ್ಕೀತು ಅಂತ ತಲೆಯನ್ನು ತುರುಕಿದೆ, ಹೊರಬರಲಾರದೆ ಆರ್ತನಾದ ಕೈದಾವಾಗ ವಶಿಷ್ಠರು ಬಂದು ಪುನರ್ಜನ್ಮವನ್ನು ನೀಡಿದ್ರು, ಆಶ್ರಯ ಕೊಟ್ರು, ಬ್ರಾಹ್ಮಣ ಕುಮಾರನನ್ನು ಹೊಡೆದರು ಅಂತ ಕಾಲಕ್ಕೆ ನನ್ನನ್ನು ತ್ಯಜಿಸಿದ್ರು, ತೊಲಗುವಂತ ಶಪಿಸಿದರು. ಹಾಗೆ ಕೂಗುತ್ತಾ ಬರಬೇಕಿದ್ರೆ ಇನ್ನೊಬ್ಬ ಗುರುಗಳಾದಂತಹ ಶುಕ್ರಾಚಾರ್ಯರು ಆಶ್ರಯವನ್ನು ಕೊಟ್ರು. ಆಶ್ರಯವನ್ನು ಕೊಟ್ಟದ್ದು ಮಾತ್ರವಲ್ಲ, ಬೇಕಾದ ಶಿಕ್ಷಣವನ್ನು ನೀಡಿದ್ರು. ಅತ್ಯುನ್ನತಿಯಾದಂತಹ ಶಿಖರವನ್ನೇರಬೇಕು, ಸಾಮ್ರಾಜ್ಯನಾಗಬೇಕು ಎನ್ನುವ ಹಾಗೆ ಸೂಚನೆಯನ್ನು ಕೊಟ್ಟಂತ ಆ ಕಾಲ ನನ್ನ ತಾಯಿಯನ್ನು ಕಾಣಬೇಕು ಅಂತಾಯಿತು. ಭಜಿಸಿದೆ ಆ ಕಾಲಕ್ಕೆ ಭೂದೇವಿಯೇ ಪ್ರತ್ಯಕ್ಷರಾದರು. ನನಗೆ ಅನುಗ್ರಹವನ್ನು ಕೊಟ್ಟದ್ದು ಮಾತ್ರವಲ್ಲ, ನೀನು ತಪಸ್ಸನ್ನಾಚರಿಸಬೇಕು, ಬ್ರಹ್ಮದೇವರನ್ನು ಒಲಿಸಬೇಕಾದ ವರವನ್ನು ಪಡೆಯಬೇಕು ಅಂತ ಹೇಳಿದ್ದು. ಹಾಗೆ ಬ್ರಹ್ಮನನ್ನು ಒಲಿಸಿ ಬೇಕಾದ ವರವನ್ನು ಪಡೆದೆ. ಕೊನೆಗೊಂದು ಮಾತು ಹೇಳಿದ, ಮಾತಾಪಿತರು ಒಟ್ಟಿಗೆ ಇದ್ದ ಹೊತ್ತಲ್ಲಿ ನಿನ್ನೊಡನೆ ಹೋರಾಟ ಮಾಡಿದ್ರು ಅಂತಾದ್ರೆ ಆ ಕಾಲಕ್ಕೆ ನಿನಗೆ ಮರಣ, ಮರಣವೇ ಬಾರದ ವರವನ್ನು ಕೊಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಂತ ಆ ಬ್ರಹ್ಮದೇವ ಅಂತರ್ಧಾನನಾಗಿ ಹೋದ. ಕೊನೆಗೂ ನಮ್ಮವರೆಲ್ಲರೂ ಕೂಡ ದುರ್ಜಯನ ಆಳ್ವಿಕೆಯಲ್ಲಿದ್ದಂತ ಪ್ರಾಗ್ಜ್ಯೋತಿಷಪುರ ದೇವತೆಗಳ ದಾಳಿಯೊಳಗಾಗಿ ದುರ್ಜಯ ಸತ್ತ ಕಾಲಕ್ಕೆ ಪಿಂಗಳ ಎನ್ನುವಂತಹ ಕಿರಾತರೊಡೆಯ ಅದನ್ನು ಆಳುತ್ತಾ ಇದ್ದ, ಅವನನ್ನು ಹೊಡೆದು ಉರುಳಿಸಿ ದಾನವ ಸಾಮ್ರಾಟನಾಗಿ ಪ್ರಾಗ್ಜ್ಯೋತಿಷವನ್ನು ಆಳುವುದಕ್ಕೆ ನಾನು ತೊಡಗಿದೆ. ಪೀಠಾಸುರಾದಂತಹ ಸೇನಾಪತಿ ನನಗೆ ಉಪದೇಶ ಕೊಟ್ಟ, ದಿಗ್ವಿಜಯ ಮಾಡಬೇಕು, ಪ್ರಾಗ್ಜ್ಯೋತಿಷ ರಾಜಧಾನಿಯಾಗಿರಲಿ, ನಿನ್ನ ಕೈ ಎತ್ತ ಚಾಚಲು ಪಡ್ಕೋದು, ಅಲ್ಲೆಲ್ಲವೂ ನಿನ್ನ ಸಾಮ್ರಾಜ್ಯವಾಗಬೇಕು, ಚಕ್ರವರ್ತಿ ಆಗಬೇಕು, ಮಹಾಶೂರ ಭೌಮಾಸುರನಾಗಬೇಕು, ಭೂಮಿಗೆ ಒಡೆಯನಾಗಬೇಕು ಅಂತ ಹೇಳಿದ. ಹಾಗೆ ದಿಗ್ವಿಜಯಕ್ಕೆ ಹೊರಟಂತ ನಾನು ಕಾಂಭೋಜ, ಕಾಶಿ, ಕಾಮ್ಯ, ಕುಬ್ಜ, ಕಳಿಂಗ, ಕಾಶ್ಮೀರ, ಕೈರಾತ, ಕುಂತಳ, ಕುಳಿಂದ, ಕೊಂಕಣವೇ ಮೊದಲಾದ ಸಾಮ್ರಾಜ್ಯವನ್ನು ಜಯಿಸಿದೆ ಜಯಿಸಿದೆ. ಹಾಗೆ ಬಸವಳಿದ ನಾನು ಯಮುನಾ ತೀರದಲ್ಲಿ ಒಂದರಗಳಿಗೆ ವಿಶ್ರಾಂತಿ ಪಡೆಯೋಣ ಅಂತ ಹೇಳಿ ವಿಶ್ರಾಂತಿಯನ್ನ ಪಡೆಯುತ್ತಿರುವಂತಹ ಹೊತ್ತು ಸುಶ್ರಾವ್ಯವಾಗಿ ಬೀಸುತ್ತಾ ಇರುವಂತಹ ಗಾಳಿಗೆ ಧ್ವನಿಯೊಂದು ಕೇಳಿತ್ತು ಸಂಗೀತದ ಹಾಗೆ. ಏನು ಅಂತ ಅರಸಿ ಹೊರಟ್ರೆ ಅದು ಜ್ಞಾನಾಸಕ್ತಳಾದಂತಹ ಹುಡುಗಿಯೊಬ್ಬಳು ಜಪಿಸ್ತಾ ಇರುವುದು ಏನು ಅಂತ ಅರ್ಥ ಆಗಲಿಲ್ಲ. ಹತ್ತಿರ ಹೋದೆ, ವಿಚಾರಿಸಿದೆ, ಸೂರ್ಯದೇವರ ಕುಮಾರಿಯಾದಂತಹ ಕಾಳಿಂದಿ ಎನ್ನುವಳಂತೆ ನನ್ನನ್ನು ವಿವಾಹವಾಗುವಂತ ಕೇಳಿದೆ. ನಾನು ಶ್ರೀಕೃಷ್ಣನ ಕುರಿತಾಗಿ ಜಪ ಮಾಡುತ್ತಿರುವುದು ಅಂತ ವಿಷಯ ತಿಳಿಯಿತು. ಕೃಷ್ಣ ಅಂತ ಹೇಳಿದ ತಕ್ಷಣಕ್ಕೆ ಕೋಪ ನೆತ್ತಿಗೆ ಆಯ್ತು. ಇರ್ಲಿ, ನನ್ನನ್ನ ವಿವಾಹವಾಗಬೇಕು ಅಂತ ಕಾಡಿದೆ, ಹಿಡಿಯುವುದಕ್ಕೆ ಮುಂದಾದೆ. ಯಮುನೆಗೆ ಇಳಿದವಳು ಕೆಳಗೆ ಎಲ್ಲಿ ಹೋದ್ಲು ಅಂತ ಗೊತ್ತಾಗಲಿಲ್ಲ. ಕೊನೆಗೂ ಕೂಡ ಮಣಿನಿಲಯವನ್ನು ಸೇರಿಕೊಂಡಳು ಅಂತ ವಿಷಯ ಗೊತ್ತಾಯಿತು. ಅಲ್ಲಿ ಹೋಗಿ ಅವಳ ಕರ ಹಿಡಿದು ಕೇಳಿದೆ ಮದುವೆ ಆಗಬೇಕು ಅಂತ. ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಅಂತ ಹೇಳಿದ ಕಾಲಕ್ಕೆ ಆಕೆಯನ್ನು ಬಂಧಿಸಿ ನೀನು ಒಪ್ಪಿಗೆ ಕೊಟ್ಟ ಮೇಲೆ ನಿನ್ನನ್ನು ವಿವಾಹವಾಗುವುದು ಅಂತ ನಮ್ಮ ಪ್ರಾಗ್ಜ್ಯೋತಿಷದ ಕಾರಾಗ್ರಹದಲ್ಲಿ ಇದ್ದೇನೆ. ಆ ಕಾಲಕ್ಕೆ ಮದುವೆ ಆದ್ರೆ ಆಯಿತು ಅಂತ ಹೇಳಿ ಹಾಗೆ ಪುನಃ ನಾನು ನನ್ನದ್ದೇ ಆದಂತಹ ದಿಗ್ವಿಜಯವನ್ನು ಮುಂದುವರಿಸ್ತಾ ಮಾಳವ ದೇಶವನ್ನು ಹೊಕ್ಕೆ ಅಲ್ಲಿ ಬೇಕಾದಷ್ಟು ಕಾಂಚನ ಬೇಕಾದಂತಹ ಕಪ್ಪಕಾಡಿ ಕೇಳಲ್ಲ ನಮಗೆ ಸಿಕ್ಕಿತು. ಆ ಕಪ್ಪಕಾಡಿ

0: ನಂಬಿಕೆ ಎಲ್ಲವನ್ನು ಪಡೆದೆ ಸಂತೃಪ್ತನಾದೆ. ಮುಕ್ತಾಗುವಾಗ ಇನ್ನೂ ದಿಗ್ವಿಜಯ ಮುಂದುವರಿಸಬೇಕಲ್ಲ, ಎಲ್ಲಿಗೆ ಮುಕ್ತಾಯವಾಗುವುದಲ್ಲ, ನಮ್ಮ ದಿಗ್ವಿಜಯ ಯಾವ ಕಡೆ ಸಾಗಬೇಕು ಅಂತ ಯೋಚನೆ ಮಾಡಿದ್ರೆ
1: ಯಾವ ಕಡೆ,
0: ಸಾಗರ ತಟದಲ್ಲಿದ್ದಾನಂತೆ ಮುರಾಸುರನೆನ್ನುವವ, ಅವನನ್ನು ಜಯಿಸಿ ಆ ದೈತ್ಯಪೀಠವನ್ನು ಕೂಡ ವಿನಾಶ ಪಡಿಸಿಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಮಹಾವಿಕ್ರಮಿ ಇದ್ದಾನೆ, ಅವನನ್ನು ಗೆದ್ದೆ ಅಂತ ಎಲ್ಲರನ್ನು ಗೆದ್ದ ಹಾಗೆ. ಹಾಗಾಗಿ ನಮ್ಮ ಸೇನೆ ಸಾಯ

ಇದ್ರು. ಕಾಲಾಂತರದಲ್ಲಿ ಅವರ ಮಗನಾಗಿರುವಂತ ಮುರಾಸುರನಿಗೆ ಈ ಪಟ್ಟಣದ ಅಧಿಕಾರ ದಕ್ಕಿ ಹೋಯಿತು. ನೋಡಿದಿರಾ, ಮತ್ತಷ್ಟು ಈ ಪಟ್ಟಣವನ್ನು ವೃದ್ಧಿಗೊಳಿಸಿದೆ, ಸಂಪತ್ತನ್ನು ಶೇಖರಿಸಿಕೊಂಡೆ. ಮಾತ್ರವೇ ಅಲ್ಲ, ಐದು ಮುಖಗಳಿಂದ ಐದು ತಲೆಗಳಿಂದ ರಾರಾಜಿಸ್ತಾ ಇದ್ದಾನೆ ಈ ಮುರಾಸುರ. ಸಕಾಲಕ್ಕೆ ಸರಿಯಾಗಿ ಸುರುಚಿ ಎಂಬವರನ್ನು ನಾನು ಮದುವೆಯಾದೆ. ಮಾತ್ರವೇ ಅಲ್ಲ ನೋಡಿ, ನಮ್ಮೆಲ್ಲರ ದಾಂಪತ್ಯದ ಪ್ರತೀಕವಾಗಿ ಸುರವೆ ಎಂಬ ಮಗಳನ್ನೂ ನಾನು ಪಡ್ಕೊಂಡವನಿದ್ದೆ. ಬಾಲ್ಯಾವಸ್ಥೆಯನ್ನು ಕಳೆದು ಯೌವನದ ಹಂತಕ್ಕೆ ನನ್ನ ಮಗಳು ಕಾಲಿಡ್ತಾ ಇದ್ದಾಳೆ. ಹಾಗೆಂದು ನನ್ನಲ್ಲಿರುವಂತಹ ಸೌಭಾಗ್ಯವನ್ನು ಕಂಡಾಗ ಕೆಲವು ಮಂದಿ ಅರಸು ಮಕ್ಕಳು ನನ್ನನ್ನು ಸೇರಿಕೊಂಡ್ರು. ಮತ್ತಷ್ಟು ವೃದ್ಧಿಯಾಯಿತು ನನ್ನ ಸಂಪತ್ತು. ಜೊತೆಯಲ್ಲಿ ಬ್ರಹ್ಮದೇವರ ಕುರಿತು ಅಭೇದ್ಯವಾಗಿರುವ ತಪಸ್ಸನ್ನು ಮಾಡಿದೆ, ವರಬಲವನ್ನೂ ಪಡೆಕೊಂಡೆ. ಆಮೇಲೆ ನೋಡಿ, ನಮ್ಮ ಈ ಪಟ್ಟಣಕ್ಕೆ ಯಾರೂ ಕೂಡ ತಲೆ ಎಕ್ಕಿ ಮಲಗುವಂತಹ ಸಾಮರ್ಥ್ಯವನ್ನು ಮಾಡ್ತಾ ಇಲ್ಲ. ಸಂತೋಷದಿಂದ ಮೆರೆಯುತ್ತಿರುವ ಕಾಲಕ್ಕೆ ಅಘಾತಕರವಾಗಿರುವಂತಹ ಒಂದು ವಿಷಯ ಕೇಳಿ ಬಂತು. ಯಾವ ಬಹುಮನಂತೆ ನಮ್ಮ

ಅದಕ್ಕೆ ಬಹುಮನೆಂಬದ್ದೋ ಒಬ್ಬ ದಾನವ ದಾಳಿ ಮಾಡಿದ್ದಾನಂತೆ. ಅವನ ಸೇವೆಯನ್ನು ಕಂಡು ಅವನೇನೋ ಭೀತಿಗೊಳಪಟ್ಟಿದ್ದಾನೆ ಸತ್ಯ. ಅವನನ್ನು ಸಮಾಧಾನ ಪಡಿಸಿ ಇವಳ ಕಳುಹಿದೆ, ಜೊತೆಯಲ್ಲಿ ಅಖಂಡವಾಗಿರುವಂತಹ ಸೇನೆಯನ್ನು ಸಿದ್ಧಗೊಳಿಸಿದೆ. ಅವನಲ್ಲಿ ಕಾಳಗ ಮಾಡುವುದಕ್ಕೆ ಈ ಕೆಳದೆ ಸಾಗುತ್ತೇನಂತೆ.

సామర్థ్యంకి మెచ్చి మేకు ఇస్తు దినదలవరేగ ಐದು ತಲೆಗಳಿಂದ ರಾರಾಜಿಸ್ತಾ ಇದ್ದವ ಮೂರಾಸುರ ನಮ್ಮ ಕೂಡೆ ಯುದ್ಧವನ್ನು ಮಾಡುವುದಕ್ಕೆ ಯಾರೂ ಕೂಡ ಹವಣಿಸಲಿಲ್ಲ. ಇಂದಿನ ದಿನದಲ್ಲಿ ಸೇನಾ ಸಮೇತನಾಗಿ ನಮ್ಮ ನಗರಕ್ಕೆ ನೀನು ದಾಳಿಯನ್ನು ಮಾಡಿದೆಯಲ್ಲ, ನಿನ್ನ ಸಾಹಸಕ್ಕೆ ಮೆಚ್ಚಬೇಕಾದ್ದೇ ಮೆಚ್ಚಬೇಕಾದ್ದೇ. ಯಾವ ಕಾಲಕ್ಕಾದರೂ ಕೂಡ ಆನೆ ಎಂದು ಸಿಂಹದ ಕೂಡೆ ಯುದ್ಧವನ್ನು ಮಾಡಿ ಗೆಲ್ಲುವುದಕ್ಕೆ ಸಾಧ್ಯ ಉಂಟೇ ಹೇಳು? ನನ್ನ ವಿಕ್ರಮ ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತದೆ. ಈ ಕ್ಷಣಕ್ಕೆ ನೀನು ಹಿಂದೆ ಸರಿದ್ರಲ್ಲೇಸು, ಅಲ್ಲದೇ ಇದ್ರೆ ಪರಿಣಾಮ ನಟ್ಟಲಾಗಲಿಲ್ಲ.

ನಮ್ಮಿನಿಂದ ಬೀಗ ಬೇಡ, ಎರಡು ಜನ ಗುರುಗಳಿಂದ ಬೇಕಾದ್ದನ್ನು ಕಲಿತುಕೊಂಡವ. ಸಾತ್ವಿಕರಾದಂತಹ ಶುಕ್ರಾಚಾರ್ಯರ ಅನುಗ್ರಹಕ್ಕೆ ಪಾತ್ರನಾಗಿ ನಾನು ಬಾಳಿ ಬದುಕಿದವ. ಅಂತಹ ವಿಕ್ರಮಿಯಾದಂತ ಈ ಭೌಮಾಸುರ ಈ ಹೊತ್ತು ಭೂಮಾಸುರನಾಗಿ ಭೂಮಂಡಲದಲ್ಲಿರುವಂತಹ ರಾಜ ಮಹಾರಾಜರುಗಳೆಲ್ಲೂ ಜಯಿಸಿದೆ. ಯಾರು ನನಗೆ ಉಳಿದದ್ದು ಕಾಣಲಿಲ್ಲ. ಹಾಗೆಯೇ ಭೂಮಿಯ ಅಂಚಿನಲ್ಲಿ ನೋಡಿದ್ರೆ ಸಾಗರದ ತಟದಲ್ಲಿ ನಗರವನ್ನು ನಿರ್ಮಿಸಿಕೊಂಡು ಮಹಾವಿಕ್ರಮಿಯಾಗಿ ಮರೆಯುತ್ತಾ ಇರುವವ ಮುರಾಸುರ ಎನ್ನುವ ವಿಚಾರವನ್ನು ನಮ್ಮ ಸೇನಾಪತಿಗಳಿಂದ ಕೇಳಿ ತಿಳಿದೆ. ನಿನ್ನನ್ನು ಜಯಿಸಬೇಕು ಎನ್ನುವ ಉದ್ದೇಶವನ್ನಿಟ್ಟುಕೊಂಡೇ ದಿಗ್ವಿಜಯವನ್ನು ಮುಂದುವರಿಸಿಕೊಂಡು ಬಂದವ ನಾನು. ನಾನು ದುರ ಸಮರ್ಥನಿದ್ದೇನೆ. ನನ್ನ ಅಡಿದಾವರಿಗಳಿಗೆ ಎರಗಿ ನನ್ನ ಚಕ್ರವರ್ತಿತ್ವವನ್ನು ಒಪ್ಪಿಕೊಂಡು ಕಪ್ಪ ಕಾಣಿಕೆಯನ್ನು ಕೊಟ್ಟು ನನ್ನ ದಾಸನಾದ್ರೆ ಉಳಿಯಾಗೊಡ್ತಾರೆ, ಅಲ್ಲದಿದ್ರೆ ನಿನ್ನನ್ನು ಪಡೆಯುತ್ತಾರೆ.

0: ಹರಿಯ ಬಾದ ಪಂಚ ಮುಖದ ಮಹಿಮೆ ನಾನಲ್ಲ ವರದ ಪರಮೆಯೊಂದು ಅಜಲ ಜನಗ ಕೇಳಲ ಒಡನ ಪಾಜ ಜವನ ಪಾಜ ಶಂಕ ಬೇಡಲ ಬರಿದ ಹರಣ ತೆರೆದೆ ನಿನ್ನ ಪುರಕೆ ಸಾರೆಲ
1: ಹುಡುಗಾಟವನ್ನು ಮಾಡ್ತಾ ಇದ್ದೀಯಾ ನೀನು? ಯಾರಾದರೂ ಕೂಡ ತಿಳಿದು ಬೆಂಕಿಯ ಕೂಡ ಸರಸವನ್ನು ಮಾಡ್ತಾರೇನೋ? ನನ್ನನ್ನು ಮುಟ್ಟುವುದಕ್ಕೆ ಪ್ರಯತ್ನ ಪಟ್ಟೆ ಎಂದಾಗಿದ್ರೆ ನಿನ್ನನ್ನು ಸುಡುವುದಕ್ಕೆ ಸಾಧ್ಯತೆ ಇದೆ. ಯಮನಗಿಂತಲೂ ಅಧಿಕವಾಗಿರುವ ಪಾಶ ನನ್ನ ಕೈಯಲ್ಲಿದೆ. 6,000 ಪಾಶವನ್ನು ಒಮ್ಮೆ ನಾನು ಪ್ರಯೋಗಿಸಿದ್ರೆ ಬೀಸಿದ್ರೆ ಸಾಕು, ನಿನ್ನ ಪ್ರಾಣ ಕ್ಷಣ ಮಾತ್ರ ಹಾರಿ ಹೋಗುವುದಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಇನ್ನು ಕೆಲವು ಸಮಯಗಳವರೆಗೆ ಬಾಳಿ ಬದುಕಬೇಕು ಎಂಬ ಆಸೆ ಇದ್ರೆ ನಿನ್ನ ಪುರಕ್ಕೆ ಹೊರಟು ಹೋಗಿ ಬಿಟ್ಟು ಬಿಡದೆ ನಿನ್ನನ್ನು ನಡೆಯಲಿಲ್ಲ.
2: ಸಿಂಹದ ಮುಂಭಾಗದಲ್ಲಿ ಆನೆಯ

0: ಗುರುಗಳೇ
1: ಸಾಕು ಸಾಕು,
2: ಗುರುಗಳಾದಂತಹ ಶುಕ್ರಾಚಾರ್ಯರ ಅಡಿದಾವರೆಗಳಿಗೆ ಎರಗಿದ್ದೇನೆ.
1: ಓ, ಅಷ್ಟು ನೆನಪು ಉಂಟಲ್ಲ.
2: ಹೌದು ಗುರು,
1: ಈಗ ನಾನು ಗುರು ಎಂಬುದು ಗೊತ್ತಾಯ್ತಲ್ಲ.
2: ಸತ್ಯ
1: ಮುರಾಸುರ, ನೀನ್ ಯಾರು? ನಿನಗಿಷ್ಟು ಪ್ರಾಯ ಆಯ್ತು, ಈ ಹುಡುಗನೊಟ್ಟಿಗೆ ನಿನ್ನ ಜಗಳವ ಹೋರಾಟವ? ಮಾನನಿಧಿಗಳು ನೀವು, ರಕ್ಕಸ ಕುಲಕ್ಕೆ ಎರಡು ಮಣಿಶಿಖರದಂತೆ ಇರುವಂತಹ ನೀವು ನೀವೇ ಹೊಡೆದಾಡಿಕೊಂಡ್ರೆ ರಾಕ್ಷಸ ಕುಲ
0: ಏನಾಗಬೇಕು? ಯುದ್ಧಕ್ಕೆ ಆಹ್ವಾನಿಸಿದ ಮಾಮ.
1: ಹೌದು ಹೌದು, ಅವನೇನೋ ಯುದ್ಧಕ್ಕೆ ಆಹ್ವಾನಿಸಿದ, ಅವನದು ಹುಡುಗ ಬುದ್ಧಿ, ನಾಲ್ಕು ಬುದ್ಧಿ ಮಾತು ಹೇಳಿ
0: ಕಳುಹಿಸಿಕೊಡಬೇಕಲ್ಲ.
1: ಆದ್ರೆ ಈಗ ನೀವು ನೀವೇ ಹೊಡೆದಾಡಿಕೊಂಡ್ರೆ ಏನಾಗುತ್ತದೆ? ನಿಮ್ಮಿಬ್ಬರ ಗುರುವಾದಂತಹ ನಾನು, ರಕ್ಕಸ ಕುಲೋದ್ಧಾರವನ್ನೇ ವಹಿಸುವವನು ನಾನು, ನೀವಿಬ್ಬರೇ ಹೊಡೆದಾಡಿಕೊಂಡ್ರಿ ಅಂತೇಳಿ ಆದ್ರೆ, ಈಗ ಎಲ್ಲಿಯಾದರೂ ಕೇಸರಿ ಕೇಸರಿಯೊಂದಿಗೆ ಹೊಡೆದಾಡುವುದುಂಟ ಇಲ್ವಲ್ಲ? ಹಾಗಾದ್ರೆ ನಿಮ್ಮೀ ಜಗಳ ದೇವತೆಗಳಿಗೆ ನಗುವುದಕ್ಕಾದೀತಷ್ಟೇ, ಹೊರತು ನಿಮ್ಮವರನ್ನೇ ನೀವು ಕೊಲ್ಲುವುದು. ಈಗ ಅವನ ಪಾಳಯದಲ್ಲಿರುವಂತಹ ರಕ್ಕಸರನ್ನು ನೀನು ಕೊಲ್ಲುವುದು, ನಿಮ್ಮ ಪಾಳಯದವರನ್ನು ಅವನು ಕಡಹುವುದು. ನಷ್ಟ ಯಾರಿಗೆ? ನಿನಗೂ ನಷ್ಟ, ಅವನಿಗೂ ನಷ್ಟವೇ, ರಕ್ಕಸ ಕುಲಕ್ಕೆ ನಷ್ಟ. ಆದ್ರಿಂದ ನಿಮ್ಮೊಳಗೆ ಯುದ್ಧ ಸಲ್ಲದು. ಈ ಯುದ್ಧ ನಿಲ್ಲಿಸಬೇಕು ಅಂತೇಳಿ ಆದ್ರೆ, ಅವನಿಗೆ ನೀನು ಹೊಡೆದಿದ್ದಿ, ನಿನಗೆ ಅವನು ಹೊಡೆದಿದ್ದಾನೆ, ಇದು ಸೌಹಾರ್ದಯುತವಾಗಿ ಮುಗಿಯಬೇಕು ಅಂತೇಳಿ ಆದ್ರೆ ಒಂದು ಪರಿಹಾರ ಉಂಟು.
0: ಏನು ಸ್ವಾಮಿ?
1: ಈಗ ನಿನಗೆ ಮಗಳಿದ್ದಾಳು.
0: ಇದ್ದಾಳೆ, ಸುರಮ ಎಂಬವಳು.
1: ಸುರಮ ಎಂಬವಳಲ್ವ, ಇವನಿಗೆ ಮದುವೆ ಆಗಲಿಲ್ಲ. ಸರಿಯಾದಂತಹ ವರ, ನಿನ್ನ ಮಗಳಾದಂತಹ ಸುರಮಯ್ಯನ್ನು ಈ ಭೌಮಾಸುರನಿಗೆ ಕೊಟ್ಟು ಮದುವೆ ಮಾಡಿದೆ ಅಂತೇಳಿ ಆದ್ರೆ ನಿಮ್ಮೊಳಗೆ ಸಂಬಂಧ ಏರ್ಪಟ್ಟಿತು, ಸಂಘರ್ಷ ಅಲ್ಲಿಗೆ ನಿಂತಿತು. ಹೇಗೆ, ನಿನಗೊಪ್ಪಿಗೆಯ?
0: ಗುರುಗಳೇ,
1: ಏನು
0: ಇದು? ಸುಖಾಂತ್ಯವಾಗಬೇಕು ಎಂದಾಗಿದ್ರೆ
1: ಹೌದೌದು,
0: ನಮ್ಮಲ್ಲಿಯೇ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕು.
1: ಹೌದು,
0: ಬಲಾಢ್ಯನಿದ್ದಾನೆ, ಗುಣವಂತನಿದ್ದಾನೆ, ಇಂತಹ ಹುಡುಗ ನಮ್ಮ ಅಳಿಯನಾಗಿ ಬರುವುದಿದ್ರೆ ನನ್ನ ಆಕ್ಷೇಪ ಖಂಡಿತ.
1: ಈಗ ನಿನ್ನ ಆಕ್ಷೇಪ ಏನಾದ್ರೂ
2: ಉಂಟಾ?
1: ಏನು
2: ತಪ್ಪಾಗಿ ಹೋಯಿತು, ನಮ್ಮವರೇ ಮುರಾಸುರ.
1: ಹೌದು,
2: ಈಗ ತಿಳಿಯಿತು ನನಗೆ. ದಿಗ್ವಿಜಯಕ್ಕೆ ಹೊರಟ ಕಾಲಕ್ಕೆ ನೀವು ಆಶೀರ್ವಾದ ಮಾಡಿದವರೇ, ದಾನವ ಸಾಮ್ರಾಜ್ಯ ಬೆಳಗಬೇಕು, ವಿಸ್ತಾರವಾಗಬೇಕು ಅಂತ ಹೇಳಿ ಹಾಗೆ ದಿಗ್ವಿಜಯವನ್ನು ಮುಂದುವರಿಸ್ತಾ ಇಲ್ಲಿವರೆಗೆ ಬಂದೆ. ಈಗ ಹೆಣ್ಣು ಕೊಡ್ತಾರೆ, ಹೆಣ್ಣಿನ ಜೊತೆಯಲ್ಲಿ ಭೂಮಿಯೂ ನನಗೆ.
1: ಹೌದು ಹೌದು, ಹೆಣ್ಣಿನ ಜೊತೆಗೆ ಭೂಮಿಯೂ ನಿನಗೆ, ಅವನ ಇರುವಲ್ಲಿವರೆಗೆ ಅವನೇ, ಆಮೇಲೆ ನೀನೇ
2: ಅಲ್ವಾ?
1: ಅಲ್ವಾ?
2: ಹಾಗಾದ್ರೆ ನಮ್ಮ ಪುರದ ರಕ್ಷಣೆ ಹೊಣೆ ನಮ್ಮ ಮಾವನಿಗೆ ಇರ್ತದೆ.
1: ಇರ್ತದೆ, ಅದು ನಿಮ್ಮ ನಿಮ್ಮೊಳಗಿನ ಒಪ್ಪಂದ, ನಾನು ಅದಕ್ಕೆ ತಲೆ ಹಾಕುವುದಿಲ್ಲ. ನನಗೇನಾದ್ರೂ ಮದುವೆ ಮಾಡಿಸಿ ನಿಮ್ಮಿಬ್ಬರನ್ನು ನಿಮ್ಮಷ್ಟಕ್ಕೆ ಬಿಡುವುದು, ಇನ್ನು ಜಗಳ ಇಲ್ಲ.
2: ತಪ್ಪಾಗಿ ಹೋಯಿತು ನನ್ನಿಂದ, ನಿಮ್ಮದ್ದಾದಂತ ಮುರಪಾಶ ಏನಿದೆ ಅದು ನಿಮಗೆ ಮಾತ್ರ ರಕ್ಷೆ ಅಲ್ಲ, ಇನ್ನು ಮುಂದಕ್ಕೆ ನನಗೂ ರಕ್ಷೆ ಆಗುತ್ತದೆ.
0: ನಿನ್ನ ಪಟ್ಟಣಕ್ಕೆ ವಿರೋಧಿಗಳು ದಾಳಿ ಮಾಡುವುದಿದ್ರೆ ಅದಕ್ಕೆ ಆಸ್ಪದ ಇಲ್ಲ, ನನ್ನ ಮುರಪಾಶವಿದೆ,
2: ಅದು ರಕ್ಷಣೆಗೆ ನಿಲ್ಲುತ್ತದೆ. ಹಾಗಾಗಿ ಹೆಣ್ಣು ಜೊತೆಗೆ ನಿಮ್ಮ ಸಹಾಯ ಎಲ್ಲವೂ ಸಿಕ್ಕಿತು ಅಂತಾದ್ರೆ, ಗುರುಗಳಾದಂತಹ ಶುಕ್ರಾಚಾರ್ಯರ ಆಶಯದಂತೆ ಈ ಭೂಮಂಡಲದಲ್ಲಿ ಭೂಮಾಸುರನಾಗಿ ಮಹಾಶೂರ ಭೂಮಾಸುರನಾಗಿ ನಾನು ಮರೆಯುತ್ತೇನೆ.
1: ನಿಮ್ಮ ಇಬ್ಬರಿಗೂ ಶುಭವಾಗಲಿ.
0: ಸಂತೋಷ.

ಗೆದ್ದ ಹಾಗಾಯಿತು. ಹಾಗೆ ಹಲವು ಸಮಯ ಕಳೆದು ಹೋದಾಗ ನಮ್ಮವರಿಂದ ಕೇಳಿದ ವಾರ್ತೆ ಏನು? ಪೌಂಡ್ರ ದೇಶದಲ್ಲಿದ್ದ ವಸುದೇವನಿಗೆ ಕಾಶಿರಾಜನಾದ ಸುಬಂಧುವಿನ ಮಗಳು ಸುತನು ಎಂಬವಳಲ್ಲಿ ಜನಿಸಿದ ವಸುದೇವ, ಪೌಂಡ್ರಕ ವಸುದೇವ ಅಳುತ್ತಾ ಇದ್ದವ. ಮತ್ಸರಿಯಾದಂತ ಕೃಷ್ಣ ಆ ಪೌಂಡ್ರಕ ವಾಸುದೇವನನ್ನೇ ಕೊಂದ ಎನ್ನುವಂತ ವಿಚಾರ ಕೇಳಿ ತಿಳಿದೆ. ಅವನನ್ನು ಬಿಡಬಾರದು, ನನ್ನ ಮಿತ್ರನನ್ನು ಕೊಂದಪ್ಪ ಕೃಷ್ಣನನ್ನು ಕೊಲ್ಲಬೇಕು ಅಂತ ಹೇಳಿ ಸರ್ವ ಸೇನೆಯನ್ನ ಒಟ್ಟುಗೂಡಿಸಿ ಹೊರಟು ನಿಂತ ಕಾಲಕ್ಕೆ ಸುರಮುನಿಗಳಾದಂತ ನಾರದರು ಬಂದು ಹೇಳಿದರು, ಕೃಷ್ಣನನ್ನು ಜಯಿಸುವ ದೊಡ್ಡ ಸಂಗತಿಯಲ್ಲ, ಅವ ಏನು ನಿನಗೆ ಲೆಕ್ಕವೇ ಅಂತ ಹೇಳಿದರು. ಆದ್ರೆ ಇನ್ನು ಗೆಲ್ಲಬೇಕಾದ್ದು ದೇವಲೋಕವನ್ನು, ದೇವಲೋಕವನ್ನು ಗೆದ್ದೆ ಅಂತ ಆದ್ರೆ ಎಲ್ಲವನ್ನೂ ಗೆದ್ದ ಹಾಗೆ ನಿನ್ನದ್ದಾದಂತ ದಿಗ್ವಿಜಯದ ಕೀರ್ತಿಯ ಕಿರೀಟಕ್ಕೊಂದು ಮುತ್ತಿನ ಮಣಿಯನ್ನಿರಿಸಿದ ಹಾಗಾಗುತ್ತದೆ. ಹಾಗಾಗಿ ದೇವಲೋಕವನ್ನು ಜಯಿಸಬೇಕು, ನಮ್ಮವರೆಲ್ಲರನ್ನು ಸೇರಿಸಿಕೊಂಡು ದೇವಲೋಕಕ್ಕೆ ತಾಳಿ.

0: ಶತೋತ್ತರ ವನ್ನ ನಡೆಸಿ ತ್ರಿಮೂರ್ತಿಗಳನ್ನ ಮೆಚ್ಚಿಸಿ ಸ್ವರ್ಗ ಲೋಕದ ಗದ್ದುಗೆ ಪಡೆದಿದ್ದೇನೆ ಎನ್ನುವಂತಹ ಹಮ್ಮು ನಿನಗಿದೆ.
1: ಹೌದು,
0: ನಮ್ಮವರ ಅನೇಕರು ಈ ಸ್ವರ್ಗವನ್ನು ಪಡೆಯಬೇಕು, ಇದರ ಅಧಿಪತ್ಯವನ್ನು ವಹಿಸಿಕೊಳ್ಳಬೇಕು ಅಂತ ಹೋರಾಟ ಮಾಡಿದವರು ಇದ್ದಾರೆ. ಅವರ ಹಾಗೆ ಈ ಭೌಮಾಸುರ ಅಂತ ತಿಳ್ಕೊಳ್ಬೇಡ, ವರಬಲಾನಿತನಿದ್ದೇನೆ, ಶಕ್ತಿ ಸಂಪನ್ನನಿದ್ದೇನೆ. ನನ್ನದ್ದಾದ ಚಕ್ರವರ್ತಿತ್ವವನ್ನು ಒಪ್ಪಿಕೊಂಡು ಶರಣಾದ್ರೆ ನಿನ್ನನ್ನು ಬಾಳಗೊಡುತ್ತೇನೆ.
1: ಓಹೋ,
0: ಇಲ್ಲದೇ ಇದ್ರೆ ಶಿಕ್ಷಿಸ್ತೇನೆ.
1: ಅಸುರಾಧವನೇ.

0: 来人了呀！我昨天就在那堵了，昨天你在那喝着呢，那个准备你来呀？
1: ಎಲ್ಲವ ನರಕ
2: ಏನಲ್ಲದೆ
1: ದುರ್ಮದದಿಂದ ಮುಂದುವರಿದೆ ಅಂತಾದರೆ ನಿನ್ನನ್ನು ಈಗಲೇ ಸದೆಬಡಿದು ಬಿಡುತ್ತೇನೆ. ಒಂದು ಮಾತು ಹೇಳುತ್ತೇನೆ, ವರಬಲವು ಇದ್ದೆ ಅಂತಾದ್ರೆ ನೀನು ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿತ್ತು. ಅದು ಬಿಟ್ಟು ನಮ್ಮದಾದಂತಹ ಧರ್ಮ ರಕ್ಷಣೆಯಲ್ಲಿ ತೊಡಗಿರುವಂತಹ ನಮ್ಮನ್ನು ಕೆಣಕಿದೆ ಎಂದಾದರೆ ಇದೋ ನಿನಗೆ ಈಗಲೇ ನಿನ್ನನ್ನು ಶಾಸ್ತಿ ಮಾಡಿ ಬಿಡ್ತೇನೆ.
2: ದೇವಲೋಕ ನಿನಗಿರ್ಲಿ, ನನ್ನದ್ದಾದಂತ ಪ್ರಭುತ್ವವನ್ನು ಒಪ್ಪಿಕೊಂಡ್ರೆ ಉಳಗೊಡುತ್ತೇನೆ, ಇಲ್ಲದಿದ್ರೆ ನಿನಗೆ ಕಾಡೇವಾಸಿ ಕಾಡೇವಾಸಿ.
1: ಏನಿದು ನನ್ನ ವಜ್ರಾಯುಧದ ಘಾತವನ್ನು ನೋಡೋಣ.
2: ಓಡಿದ ಇಂದ್ರ, ಓಡಿದ್ರೆ ಏನಾಯ್ತಂತೆ, ವರುಣನದ್ದಾದಂತ ಪಾಶ, ಕುಬೇರನದ್ದಾದಂತ ಮಣಿಶೈಲ ಎಲ್ಲವನ್ನೂ ವಶಪಡಿಸಿದೆ. ಕೊನೆಗೆ ಹೋದ್ದು ಅಂತಃಪುರದಲ್ಲಿ ಇವನ ತಾಯಿ ಇದ್ದಂತ ಜಾಗ. ಇವಳಲ್ವ ಇವರನ್ನು ಸಾಕಿ ಬೆಳೆಸಿದ್ದು, ಇವಳದ್ದಾದಂತ ಸೌಭಾಗ್ಯದ

ಹಂಗೆ ಅಂತ ಕಿವಿ ಯೋಲೆಗಳನ್ನ ಹಾರು ತೆಗೆದಿದ್ದೇನೆ. ಅದೆಲ್ಲ ನನ್ನ ವಶವಾಗಿದೆ. ಯಾವನೇ ಮಗನಿರಬಹುದು, ತಾಯಿಯ ಕಿವಿಯೋಲೆಯನ್ನು ಮತ್ತೊಮ್ಮ ಕಿತ್ತು ತೆಗೀತಾನೆ ಅಂತಾದ್ರೆ ರಕ್ಷಣೆಗೆ ಬರಬೇಕಲ್ಲ. ಅಡಗಿ ಕೂತಿದ್ದಾರೆ ಪಾಪಿ, ಯಾರು ಬರ್ತಾರೆ ನೋಡ್ತೇನೆ ನಾನು.

0: ಹಾ ವಿಧಿಯೇ, ನರಕನೊಂದಿಗೆ ನಡೆದ ಯುದ್ಧದಲ್ಲಿ ಸೋಲು ನಮ್ಮ ಬಾಲಿಗೆ ಒದಗಿ ಹೋಯ್ತಲ್ಲ, ಏನು ಮಾಡಲಿ? ಧರ್ಮ ರಕ್ಷಣೆಗಾಗಿ ಪಣದೊಟ್ಟು ಈ ಇಂದ್ರಲೋಕವನ್ನು ನಿರ್ವಹಿಸ್ತಾ ಬಂದ ಈ ಕಾಲಕ್ಕೆ ಸೋಲು ಉಂಟಾಯಿತಲ್ಲ. ಧರ್ಮದ ಚ್ಯುತಿ ಉಂಟಾಗುವಾಗ ನಾನು ನೆನೆಯುವುದು ಆ ನಾರಾಯಣನನ್ನು. ಹಲವು ಅವತಾರಗಳಿಂದ ಬಂದು ಧರ್ಮ ಸ್ಥಾಪನೆಯನ್ನು ಗೈದುಕೊಟ್ಟಿದ್ದಾನೆ. ಪ್ರಸ್ತುತ ದ್ವಾರಕೆಯಲ್ಲಿ ಕೃಷ್ಣನಾಗಿದ್ದಾನೆ. ಅದಕ್ಕಾಗಿ ನನ್ನ ಈ ಪರಿತಪವನ್ನು ಅವನಲ್ಲಿ ಬಿನ್ನಡಿಸುತ್ತೇನೆ, ದ್ವಾರಕೆಯತ್ತ ತೆರಳುತ್ತೇನೆ. ದೇವರೇ ವಂದಿಸಿಕೊಂಡಿದ್ದೇನೆ.
1: ಯಾರು? ದೇವೇಂದ್ರನ?
0: ಹೌದು.
1: ಏನು ಬಂದೆ?
2: ಶೇಷ ನೀ
0: ಲಾಲಿಸಬೇಕು.

0: వసుదేవ సుతందేవం కంసచాణూరమర్దనము దేవకి పరమానందం కృష్ణం ఉందే జగద్గురు కృష్ణానమును కాపాడవేకు.
1: ఏదాయ్తు
0: ಈ ಮೊದಲು ಅದೆಷ್ಟೋ ಬಾರಿ ರಾಕ್ಷಸರು ಸ್ವರ್ಗದ ಕಡೆಗೆ ದಾಳಿ ಇತ್ತಾಗ ಆಕ್ರಮಣಗೈದಿದ್ದಾಗ ಅವರನ್ನು ಸೋಲಿಸಿ ಹಿಮಸದನಕ್ಕೆ ಅಟ್ಟುವಲ್ಲಿ ನಿನ್ನದಂತಹ ಮಹಾಪಾತ್ರ ವೇದೇಸ್ವಾಮಿ ಈ ಸಲವು ನರಕನೆಂಬ ಆತ್ಮವ ಬಂದಿದ್ದಾನೆ. ನಮ್ಮೊಡನೆಗೆ ಘನಘೋರವಾದಂತಹ ಯುದ್ಧವನ್ನು ಮಾಡಿ ಪರಿತಾಂಶವಾಗಿ ಸೋಲನುಭವಿಸಿ ಆಯಿತು ಸ್ವಾಮಿ. ಮಾತ್ರವಲ್ಲ ಸ್ವರ್ಗ ಸಂಪತ್ತನ್ನು ಸೂರೆಗೊಂಡಿದ್ದಾನೆ. ವರುಣನ ಪಾಶ, ಅತಿಥಿದೇವಿಯ ಕರ್ಣಕುಂಡಲಗಳು, ಕುಬೇರನ ಮಣಿಶೈಲವನ್ನು ದೋಚಿಕೊಂಡು ಹೋಗಿದ್ದಾನೆ. ರಕ್ಷಿಸಬೇಕು ತಂದೆ, ಕಾಪಾಡಬೇಕು.
1: ಹಾಗಾದ್ರೆ ಸ್ವರ್ಗದ ಅಧಿಕಾರ ಮಾತ್ರ ಅಲ್ಲ,
0: ಹೌದು
1: ಸುವಸ್ತುಗಳು ಮಾತ್ರವಲ್ಲ, ಮಹಾತಾಯಿಯ ಕರ್ಣಕುಂಡಲಗಳನ್ನು ಅಪಹರಿಸಿದ್ದಾನೆ.
0: ಹೌದು,
1: ಬೆದರಬೇಡಿ.

0: ಇಂದ್ರಾದಿ ದೇವತೆಗಳೇ
1: ದೇವ
0: ಸಂಕಷ್ಟ ಬಂದಾಗ ಈ ಬಾರಿ ದ್ವಾರಕೆಗೆ ಬಂದು ಸ್ತುತಿ ಮಾಡಿದಿರಿ.
1: ಹೌದು,
0: ನನ್ನಲ್ಲೇ ಭಿನ್ನವಿಸಿಕೊಂಡರಿ. ಸ್ವರ್ಗಲೋಕದ ಅಧಿಕಾರವನ್ನು ಕಳಕೊಂಡು ನರಕದಾನವ ನಿಮ್ಮನ್ನೆಲ್ಲ ಸೋಲಿಸಿ ಅಟ್ಟಿದ್ದಾನೆ ಅಂತೇಳಿ ಆದ್ರೆ ಒಂದೋ ದಾನ ಸುಮ್ಮನಾಗಬಹುದಿತ್ತು. ಆದ್ರೆ ಪೂಜ್ಯಳಾದಂತಹ ಅದಿತಿ ದೇವಿಯ ಕರ್ಣಕುಂಡಲಗಳನ್ನೇ ಅಪಹರಿಸಿದ್ದಾನೆ, ಇಂತಹ ದಾಷ್ಟ್ಯಕ್ಕೆ ನರಕ ಮುಂದಾಗಿದ್ದಾನೆ ಅಂತೇಳಿ ಆದ್ರೆ ನೀವಿನ್ನು ಹೆದರಬೇಕಾದಂತಹ ಅವಶ್ಯಕತೆ ಇಲ್ಲ. ಎಲ್ಲರೂ ಒಟ್ಟಾಗಿ ಸೇರಿ ಭಯಗೊಳ್ಳಬೇಡಿ. ಕಿರಿದು ದಿನದಲ್ಲಿ

0: ಕನಕಾಸುರನನ್ನು ಮರ್ದಿಸಿ ಆ ಮೂಲಕವಾಗಿ ಸ್ವರ್ಗದ ಅಧಿಕಾರವನ್ನು ನಿಮಗೆ ಸ್ಥಿರವಾಗಿ ನೀಡುತ್ತೇನೆ, ಭಯಪಡಬೇಡಿ ಭಯಪಡಬೇಡಿ. ನಿನಗೆ ಅಭಯವನ್ನು ಕೊಟ್ಟಂತಹ ನಾನು ಕಾರ್ಯಪ್ರವೃತ್ತನಾಗುತ್ತೇನೆ. ಗರುಡನನ್ನು ಕರೆದು ಸಕಲ ಸಿದ್ಧತೆಗಳೊಂದಿಗೆ ಸ್ವರ್ಗವೇರುತ್ತೇನೆ. ಎಂತದ್ದು ತಡೆಯೋ,
1: ಏನಿದು
0: ಭಾಮ
1: ಸ್ವಾಮಿ?
0: ನಾನು ಸ್ವರ್ಗಕ್ಕೆ ಹೊರಟು ನಿಂತವ, ಇಂದ್ರಾದಿ ದೇವತೆಗಳಿಗೆ ಅಭಯವನ್ನು ಕೊಟ್ಟಿದ್ದೇನೆ, ದುಷ್ಟನಾದಂತಹ ನರಕನನ್ನು ಮರ್ದಿಸುವುದಕ್ಕೆ ಹೊರಟವನು. ಈಗ ನೀನೇನು ಅಡ್ಡ ಬಂದದ್ದು
1: ಸ್ವಾಮಿ?
0: ಏನು
1: ಇಷ್ಟೊಂದು ಅವಸರವ, ಇಷ್ಟೊಂದು ಆತುರವ ನಿಮಗೆ?
0: ಆತುರವಲ್ಲದೆ ಪರಿಸ್ಥಿತಿ ಏನಾಗಿದೆ ಗೊತ್ತೋ ನಿನಗೆ?
1: ಮನೆಯಲ್ಲಿ ಹೆಂಡತಿ ಇದ್ದಾಳೆ ಎನ್ನುವ ನೆನಪೂ ಆಗುದಿಲ್ವಾ?
0: ಮನೆಯಲ್ಲಿ ಹೆಂಡತಿ ಇದ್ರೆ ಅಲ್ವಾ ಗಂಡಸರು ಹೊರಗೆ ಹೋಗೋದು?
1: ಹೌದು,
0: ಇಲ್ಲದಿದ್ರೆ ಹೊರಗಿಡುವುದಕ್ಕಾಗುತ್ತದೆ?
1: ಯಾರಲ್ಲೂ ಹೇಳದೆ ಇದ್ರು ಹೆಂಡತಿಯಲ್ಲಿ ಒಂದು ಮಾತನ್ನು ಹೇಳದೆ ಹೋಗುದು ಎಷ್ಟು ಸರಿ?
0: ಓ, ನಾನು ನಿನ್ನಲ್ಲಿ ಹೇಳಲಿಲ್ವಲ್ಲ.
1: ಹೌದು
0: ಹಾಮ,
1: ಓ
0: ನಾನೀಗ ಸ್ವರ್ಗ ಲೋಕಕ್ಕೆ ನರಕನನ್ನು ಒದಿಸುವುದಕ್ಕಾಗಿ ಹೊರಡುತ್ತೇನೆ, ಹೋಗಿ ಬರ್ತೇನೆ.
1: ನಿಲ್ಲಿ, ನಾನು ಬರ್ತೇನೆ ಜೊತೆಯಾಗಿ.

0: ಸ್ವಾಮಿ,
1: ಇದುವರೆಗೆ ನಾನು ನಿಮ್ಮ ಯಾವ ವ್ಯವಹಾರದಲ್ಲಿಯೂ ಕೂಡ ಆಕ್ಷೇಪಿಸಿದವಳಲ್ಲ.
2: ಇಲ್ಲ ಇಲ್ಲ, ಆಕ್ಷೇಪ ಇಲ್ಲ.
1: ಎಲ್ಲಿ ಹೋಗೋದಿದ್ರು ನಾನು ಜೊತೆಯಾಗಿ ಬರ್ತೇನೆ ಅಂತ ಹೇಳಿದ್ದೂ ಇಲ್ಲ. ಈಗ ನೀವು ಸ್ವರ್ಗಕ್ಕೆ ಹೊರಟದ್ದು ಅಂತ ಹೇಳಿದಾಗ ನನಗೂ ಉತ್ಸಾಹ ಉಂಟು.
2: ಸ್ವರ್ಗಕ್ಕೆ
1: ನಿಮ್ಮ ಜೊತೆಗೆ ನಮಗೂ ಬರಬೇಕು ಅಂತ ಆಸೆ ಉಂಟು.
2: ಅದ್ಯಾಕೆ?
1: ಈ ಹಿಂದೆ ಕೊಟ್ಟ ಮಾತನ್ನು ಮರೆತಿದ್ದೀರಾ?
2: ಯಾವುದದು?
1: ಸುರಮುನಿಗಳು ತಂದಂತಹ ಪಾರಿಜಾತದ ಹೂವು, ಅದನ್ನು ರುಕ್ಮಿಣಿಗೆ ಮುಡಿಸಿದ್ದು, ನನಗೆ ಕೊಡದೇ ಇದ್ದದ್ದು, ನಾನು ಬಾಗಿಲು ಹಾಕಿ ಸಿಟ್ಟಿನಿಂದ ಕೂತದ್ದು,
2: ಆಗ ನೀವು,
1: ಹೌದು, ನೀವು ಹೇಳಿದ್ದು, ನನಗೆ ಮಾತು ಕೊಟ್ಟದ್ದು, ನಿನಗೆ ಪಾರಿಜಾತದ ಮರವನ್ನೇ ತೋರಿಸ್ತೇನೆ ಅಂತ ಹೇಳಿದ್ದೀರಿ.
2: ಹೌದು, ಈಗ ಇಲ್ಲ ಅಂತ ಹೇಳಿ ಹೇಳಿದ್ನ ನಾನು.
1: ನಾನು ಜೊತೆಯಾಗಿ ಬರ್ತೇನೆ, ಈಗಲೇ ತೋರಿಸಿ ನನಗೆ.
2: ಈಗಲೇ ತೋರಿಸ್ತೇನೆ ಅಂತ ಹೇಳಿ ನಾನು ಹೇಳಿಲ್ವಲ್ಲ?
1: ಇಲ್ಲ,
2: ಪಾರಿಜಾತ ಮರವನ್ನು
1: ತೋರಿಸ್ತೇನೆ ಅಂತ ಹೇಳಿದ್ದೀರಿ.
2: ಈಗ ಪಾರಿಜಾತ ನೋಡ್ಲಿಕ್ಕೆ ಹೋಗುದ ನಾವು?
1: ಮತ್ತೆ
2: ಅಲ್ಲ,
1: ಮತ್ತೆ
2: ನಿನಗೆ ಕೊಟ್ಟ ಮಾತು ಮರೀಲಿಲ್ಲ ನಾನು.

0: ಸತ್ಯಭಾಮ
1: ಸ್ವಾಮಿ,
0: ನಾನು ಕೊಟ್ಟಂತಹ ಮಾತನ್ನು ನಾನು ಎಂದಿಗೂ ಮರೆಯುವವನಲ್ಲ. ಈ ಕೃಷ್ಣ ಎಂದಾದರೂ ಆಡಿದ ಮಾತನ್ನು ಮರೆತು ಕುಳಿತದ್ದುಂಟೋ ಹೇಳು?
1: ಇಲ್ಲವೇ ಇಲ್ಲ.
0: ಅದರಲ್ಲೂ ಕೂಡ ನನ್ನ ಪ್ರಿಯಕಾಂತೆಯಾದಂತಹ ನಿನಗೆ ನಾನೊಂದು ಮಾತು ಕೊಟ್ಟದ್ದು ಸರಿಯಾಗಿ ನೆನಪಿದೆ. ಪಾರಿಜಾತ ವೃಕ್ಷವನ್ನು ತೋರಿಸ್ತೇನೆ, ಈಗಲೂ ತೋರಿಸ್ತೇನೆ, ಮುಂದು ತೋರಿಸ್ತೇನೆ. ಆದ್ರೆ ಈಗ ನಾನು ಸ್ವರ್ಗಕ್ಕೆ ಹೋಗೋದು ಪಾರಿಜಾತದ ವೃಕ್ಷ ನೋಡುವುದಕ್ಕಲ್ಲ.
1: ಮತ್ತೆ
0: ಈಗ ದುಷ್ಟನಾದಂತಹ ನರಕಾಸುರ ದೇವಲೋಕವನ್ನು ಗೆದ್ದು ಅಲ್ಲಿ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿದ್ದಾನೆ. ಈಗ ನಿನಗೆ ದೇವಲೋಕದ ಸುವಸ್ತುಗಳು ಅಲ್ಲಿ ಇಲ್ವೇ ಇಲ್ಲ. ಕಾಮಧೇನು, ಕಲ್ಪವೃಕ್ಷ, ಐರಾವತ ಎಲ್ಲವನ್ನೂ ನರಕನ ಅಧೀನ ಉಂಟು. ಈಗ ನಿನ್ನನ್ನು ನಾನು ಕರ್ಕೊಂಡು ಹೋದ್ರೆ ನಿನಗೆ ಪಾರಿಜಾತ ಎಲ್ಲಿಂದ, ಅದಿತಿ ದೇವಿಯನ್ನು ತೋರಿಸುವುದು ಹೇಗೆ, ಸ್ವರ್ಗದಲ್ಲಿ ನೀನೇನನ್ನು ನೋಡುವುದು? ಹಾಗಾಗಿ ದುಷ್ಟನಾದಂತಹ ನರಕಾಸುರನನ್ನು ವಧಿಸಿ ನಾನು ಬರ್ತೇನೆ. ಆವಾಗ ಸಕಲ ಸುವಸ್ತುಗಳು ಸ್ವರ್ಗದಲ್ಲಿ ಇರ್ತವೆ. ಆ ಸಂದರ್ಭದಲ್ಲಿ ಮುಂದೊಮ್ಮೆ ನಿನ್ನನ್ನು ಜೊತೆಗೂಡಿಕೊಂಡು ನಾವಿಬ್ಬರೇ ದೇವಲೋಕಕ್ಕೆ ಹೋಗೋಣ, ನಂದನವನದಲ್ಲಿ ಸುತ್ತಾಡೋಣ, ಪಾರಿಜಾತ ವೃಕ್ಷವನ್ನು ಕಾಣೋಣ. ಈಗ ನೀನು ತಡ ಮಾಡಬೇಡ
1: ಸ್ವಾಮಿ,
0: ನನ್ನನ್ನು ಅಡ್ಡಿಪಡಿಸಬೇಡ.
1: ಹಾಗಾಗುವುದಿಲ್ಲ.
0: ಯಾಕಾಗುವುದಿಲ್ಲ?
1: ಒಂದು ಪಾರಿಜಾತವನ್ನು ನೋಡುವ ಆಸೆ.
0: ಹೌದು,
1: ದುಷ್ಟ ರಕ್ಕಸರನ್ನ ಎಷ್ಟೋ ಮಂದಿಯನ್ನು ನೀವು ಕೊಂದಿದ್ದೀರಿ.
0: ಹೌದು,
1: ಆದ್ರೆ ನಾನು ಕೇಳಿದ್ದು ಮಾತ್ರ ಆ ಕೊಂದದ್ದನ್ನು ನೋಡ್ಲಿಲ್ಲ, ನಿಮ್ಮ ಯುದ್ಧದ ರೀತಿಯನ್ನು ನೋಡ್ಲಿಲ್ಲ. ಆ ಯುದ್ಧವನ್ನೂ ನೋಡ್ಬೇಕು.
0: ಅದು ಬೇರೆ ಉಂಟಾ?

0: ರಮಣ,
1: ರಮಣಿ
2: ನನ್ನನ್ನು ತಡೆದು ನಿಲ್ಲಿಸಬೇಡಿ.
1: ನಾನು ಹಿಡ್ಕೊಳ್ಳಿಲ್ಲ, ನೀನಾಗಿಯೇ ನಿಂತದ್ದು, ನಾನು ಹೊರಟವನಷ್ಟೇ.
2: ಹೌದು, ಆದರೆ ನಿಮ್ಮ ಜೊತೆಯಾಗಿ ಬರುವಂತಹ ಉದ್ದೇಶ ಮತ್ತೇನು ಅಲ್ಲ.
1: ಆದ್ರೂ ಅದಕ್ಕೊಂದು ಕಾಲ ಬೇಕಲ್ಲ.
2: ಈಗ ಕಾಲ ಸರಿಯಾಗಿ ಒದಗಿ ಬಂದಿದೆ.
1: ಅದ್ಯಾಕೆ?
2: ಪ್ರಾಗ್ಜ್ಯೋತಿಷಪುರಕ್ಕೆ ಹೋಗಿ ನರಕಾಸುರನನ್ನು ವಧಿಸುವುದಕ್ಕೆ ಹೊರಟವರು. ಆ ನರಕ

0: ಅಸುರ ನೋಡಣೆ ಮಾಡುವಂತಹ ಹೋರಾಟ ಯಾವ ರೀತಿಯದ್ದು. ಯುದ್ಧ ಕ್ಷೇತ್ರದಲ್ಲಿ ನಿಮ್ಮ ಯುದ್ಧ ನೈಪುಣ್ಯತೆಯನ್ನು ನನಗೆ ನೋಡಬೇಕು. ಇದು ಬಹುದಿನದ ಆಸೆ.
1: ಅದು ಆಸೆಯೇ
0: ಮೊದಲೇ ಇತ್ತು, ಆದ್ರೆ ಅವಕಾಶ ಸಿಗಲಿಲ್ಲ. ಯಾವಾಗ ಅವಕಾಶ ಸಿಗುತ್ತದೆ ಎನ್ನುವುದಕ್ಕಾಗಿ ಕಾಯುತ್ತಾ ಇದ್ದೆ.
1: ನನಗೆ ಅನುಮಾನ ಬಂದದ್ದು ಏನು ಗೊತ್ತ?
0: ಏನು?
1: ಇಷ್ಟರವರೆಗೆ ಅದೆಷ್ಟೋ ದುಷ್ಟರನ್ನು ನಾನು ಕೊಂದಿದ್ದೇನೆ.
0: ಹೌದು,
1: ಯಾವ ರಕ್ಕಸನನ್ನು ಕೊಲ್ಲುವಾಗಲೂ ನಿನಗೆ ನೋಡಬೇಕು ಅನ್ನಿಸಿದ್ದಿಲ್ಲ.
0: ಇಲ್ಲ,
1: ಈ ನರಕಾಸುರನ ವಧೆಗಾಗಿ ನಾನು ಹೊರಡ್ತಾ ಇರುವಂತಹ ಸಂದರ್ಭದಲ್ಲಿ ನಿನಗೊಂದು ಆಸೆ ಹುಟ್ಟಿದ್ದಲ್ವ?
0: ಖಂಡಿತ.
1: ಈಗ ನರಕಾಸುರನೊಡನೆ ನಾನು ಮಾಡುವ ಯುದ್ಧವನ್ನು
0: ನೋಡಬೇಕು.
1: ನೀನು ನೋಡಬೇಕು.
0: ಹೌದು,
1: ಅಥವಾ ನನ್ನಿಂದ ಆಗ್ಲಿಕ್ಕಿಲ್ಲ ಅಂತೇಳಿ ಏನಾದ್ರೂ ಅನುಮಾನ?
0: ಆದ್ರೆ ನಾನು ಜೊತೆಯಾಗಿ ಇದ್ದೇನಲ್ಲ, ನಾನು ಹೋರಾಟವನ್ನು ಮಾಡುತ್ತೇನೆ.
1: ಒಳ್ಳೇದು, ಒಂದರ್ಥದಲ್ಲಿ ಒಬ್ಬರಿಗಿಂತ ಇಬ್ಬರು ಲೇಸು.
0: ಹೌದಲ್ಲ?
1: ಅಲ್ವಾ?
0: ಖಂಡಿತ.
1: ದಾರಿ ತಪ್ಪಿದ್ರೆ ತೋರಿಸ್ಲಿಕ್ಕೆ ಬೇಕಲ್ಲ.
0: ಅಗತ್ಯ.
1: ಹಾಗಾಗಿ ನೀನು ಬಂದದ್ದು ಒಳ್ಳೆಯದಾಯ್ತು. ಎರಡು ಕಾರ್ಯವಾಗುತ್ತದೆ.
0: ಹೌದು,
1: ಒಂದು ಪಾರಿಜಾತ, ಇನ್ನೊಂದು ನರಕಾಸುರ.
0: ಸತ್ಯ.
1: ಹಾಗಾದ್ರೆ ಗರುಡನನ್ನು ಏರೋಣ, ನಡೆಯೋಣ,
0: ಹೋಗೋಣ.
1: ಸತ್ಯಭಾಮ
0: ಸ್ವಾಮಿ,
1: ಸ್ವರ್ಗವನ್ನೇರಿದ್ದೇವೆ. ಅಷ್ಟು ಮಾತ್ರವಲ್ಲ, ಅಧಿಕಾರದಲ್ಲಿರುವಂತಹ ನರಕಾಸುರನನ್ನು ವಧಿಸಬೇಕು ಅಂತೇಳಿ ಬಂದಂತಹ ನಾವು ಮೊದಲಾಗಿ ಪಾಂಚಜನ್ಯನನ್ನು ಊದಿದ ಕ್ಷಣವೇ ದುಷ್ಟನಾದಂತಹ ಮುರಾಸುರ ಇದಿರಾಗಿದ್ದಾನೆ.
0: ಹೌದು,
1: ಐದು ಶಿರಗಳಿಂದೊಪ್ಪಿದಂತಹ ಆ ದುಷ್ಟನನ್ನು, ಅವನ ಮುರಪಾಶವನ್ನು ಬಗೆದು ಅಷ್ಟು ಮಾತ್ರವಲ್ಲ ರಣರಂಗದಲ್ಲಿ ಅವನನ್ನು ಕೊಂದು ಕಳೆದಿದ್ದೇನೆ. ಮುಂದೆ ಯಾರು ಬರ್ತಾರೋ ನೋಡೋಣ.

0: ಕೇಳ ಹುಡುಗ.
1: ಏನಲ್ಲ ಅಸುರ,
0: ಬಡ ಹಕ್ಕಿಯನ್ನ ಡರುತ್ತ ಹುಡುಗಿಯನ್ನ ಏತಕ್ಕೆ ತಂದೆ?
1: ಓಹ,
0: ಕಡೆಗೆ ನೀ ಏತಕ್ಕೆ ಇಲ್ಲಿಗೆ ಬಂದೆ?
1: ಓಹ,
0: ವಸುಂಧರಾದೇವಿ ಗಡಗಡನ ನಡುಗುವ ರೀತಿಯಲ್ಲಿ ಶಂಖಧ್ವನಿಯನ್ನು ಮಾಡಿ ನಮಗೆ ಎಚ್ಚರಿಕೆಯನ್ನು ಕೊಡುವುದರ ಮೂಲಕ ನಮ್ಮವರ ಅನೇಕರು ನಿನ್ನನ್ನು ಎದುರಿಸುವುದಕ್ಕೆ ಬಂದ ಕಾಲಕ್ಕೆ ನಮ್ಮವನೇ ಆದಂತ ಮುರಾಸುರನ ಮುರಭಾಷೆಗಳನ್ನು ತೆಗೆದು ಮುರಾಸುರನನ್ನು ಕೊಂದೆ ಎನ್ನುವಂತ ವಿಚಾರವನ್ನು ಕೇಳಿ ತಿಳಿದೆ. ಮಸಿವರ್ಣ, ಇಷ್ಟು ಸಣ್ಣ ಹುಡುಗ ಇಷ್ಟೆಲ್ಲವನ್ನು ಮಾಡುತ್ತೀ ನೀನು? ನಿನಗೂ ನನಗಿರುವಂತ ಹೊಗೆ ಏನು? ಯಾಕೆ ನನ್ನ ಪುರವನ್ನು ಮುತ್ತಿದೆ ಹೇಳು.
1: ಅಯ್ಯ ನರಕ, ನಾನು ಬಡ ಹಕ್ಕಿಯನ್ನೇರಿ ಬಂದದ್ದಲ್ಲ, ಇವನು ಗರುಡ, ಗರುಡ ಪಕ್ಷಿಯನ್ನೇರಿ ಬಂದವನು ನಾನು. ಇವಳು ಸಣ್ಣ ಹುಡುಗಿಯಲ್ಲ, ಇವಳು ನನ್ನ ಕೈ ಹಿಡಿದ ಹೆಂಡತಿ ಸತ್ಯಭಾಮೆ ಅಂತೇಳಿ ಇವಳ ಹೆಸರು. ಬಂದದ್ಯಾಕೆ ಗೊತ್ತಾ?

0: ಅಯ್ಯ ನರಕಾಸುರ, ದೇವಾದಿ ದೇವತೆಗಳ ಮೊರೆಯನ್ನು ಕೇಳಿ ಬಂದವನು ನಾನು. ದೇವಲೋಕವನ್ನು ವಶಪಡಿಸಿಕೊಂಡಿದ್ದೀಯಂತೆ ನೀನು. ಇದು ದೇವತೆಗಳು ವಾಸಿಸುವಂತಹ ಈ ಪಟ್ಟಣ, ನೀನು ಕೆಳಗಿನವನು, ನೀನಿಲ್ಲಿ ಬಂದು ನಿನ್ನ ಆಧಿಪತ್ಯವನ್ನು ಸ್ಥಾಪಿಸಿದೆ ಅಂತೇಳಿ ಆದ್ರೆ ಅಷ್ಟರಲ್ಲಿ ಬಿಡ್ಲಿಲ್ಲ. ನೀನು ಇಲ್ಲಿಯ ಸುವಸ್ತುಗಳನ್ನು ಕದ್ದೊಯ್ದೆ, ವರುಣನ ಮಣಿ ಗೆದ್ದ ಮೇಲೆ ಕದ್ದದ್ದು, ಯಾಕಂದ್ರೆ ಅದು ದೇವಲೋಕದಲ್ಲೇ ಇರಬೇಕು. ಇಲ್ಲಿಂದ ಹೋಗುವ ಅಧಿಕಾರ ಇಲ್ಲ, ನಿನಗೆ ಕೊಂಡು ಹೋಗುವ ಅಧಿಕಾರ ಇಲ್ಲ. ಅದೆಲ್ಲ ಬಿಡೋಣ. ಅದಿತಿ ದೇವಿಯ ಕರ್ಣಕುಂಡಲಕ್ಕೆ ಕೈ ಹಾಕಿದೀಯಲ್ಲ,
1: ಅದಕ್ಕೆ
0: ಇದಕ್ಕೆ ಮಿತಿ ಮೀರಿದ ಅಪರಾಧ ಅಂತೇಳಿ ಹೆಸರು. ಆದ್ದರಿಂದ ಒಳ್ಳೆ ಮಾತಿನಲ್ಲಿ ಹೇಳ್ತೇನೆ, ಇಂದ್ರಲೋಕದ ಅಧಿಕಾರವನ್ನು ಅವನಿಗೆ ಬಿಟ್ಟುಕೊಡು. ಮತ್ತೆ ನೀನು ಕೊಂಡು ಹೋದಂತಹ ಸುವಸ್ತುಗಳನ್ನೆಲ್ಲ ಒಪ್ಪಿಸು, ಕ್ಷಮಾಪಣೆ ಕೇಳಿದೆ ಅಂತೇಳಿ ಆದ್ರೆ ಉಳಿಯಿತಿ, ಇಲ್ಲದಿದ್ರೆ ಪೌಂಡ್ರಕ ಮುರಾಸುರನಿಗೆ ಆದಂತಹ ಗತಿ ನಿನಗೂ ಆದೀತು.
1: ಓಹೋ.

0: ಮುರಾಸುರನ್ನು ಕೊಂದವ ನೀನೇ ಅಂತ ಆಯ್ತು. ಕೃಷ್ಣ
1: ಏನು
0: ನೀನು ನನ್ನ ಹಗೆಯೇ ಸರಿ ಸಿಕ್ಕಿರಿ ನೀನು ನಾನು ನೋಡಿಬಿಡೋಣ.
2: ನೀವು ಸ್ವಲ್ಪ ಸುಮ್ಮನೆ ಇರಿ,
1: ನೀನೆಂತ ಮಾಡು,
2: ನಾನು ಯುದ್ಧ ಮಾಡ್ತೇನೆ, ಯುದ್ಧ ಮಾಡ್ತೇನೆ.
1: ನಿನಗೆ ಕೈಯಲ್ಲಿ ಹಿಡಿಯುವುದು ಆಯುಧ ಹೇಗೆ ಅಂತೇಳಿ ಗೊತ್ತೋ ನಿನಗೆ?
2: ನೋಡಿ ಧನುರ್ಬಾಣಗಳ

0: ಬಾಯಲ್ಲ ಹುಡುಗಿ
1: ಆಶ್ಚರ್ಯಗೊಂಡೆಯ,
0: ಇಷ್ಟು ಸ್ವರ ಉಂಟ ನಿನಗೆ?
1: ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡಿದ್ದೇನೆ, ಕೈಯಲ್ಲಿ ಧನುರ್ಬಾಣಗಳು, ಹೆಣ್ಣೆಂದರೇನೆಂದು ಭಾವಿಸಿಕೊಂಡೆ.

0: ಅಲ್ಲ ಹುಡುಗಿ,
1: ಆಶ್ಚರ್ಯಗೊಂಡೆಯ?
0: ಇಷ್ಟು ಸ್ವರ ಉಂಟ ನಿನಗೆ?
1: ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡಿದ್ದೇನೆ, ಕೈಯಲ್ಲಿ ಧನುರ್ಬಾಣಗಳು, ಹೆಣ್ಣೆಂದರೆ ಏನೆಂದು ಭಾವಿಸಿಕೊಂಡೆ. ಉದಯದಲ್ಲಿ ಉಷೆ, ಅಸ್ತದಲ್ಲಿ ನಿಶೆ, ದುಷ್ಟರಿಗೆ ದುರ್ಗೆ, ಕ್ರೂರಿಗಳಿಗೆ ಕಾಳಿ, ಸಾತ್ವಿಕರಿಗೆ ತಾಯಿ, ಮುನಿದವರಿಗೆ ಹೆಮ್ಮಾರಿ ಎನ್ನುವುದನ್ನು ಮರೆಯಬೇಡ.
0: ನಾವು ಸದಾಶಿವನ ಭಕ್ತರಿದ್ದೇವೆ.
1: ಹೌದಾ?
0: ನೀನು ಈಗ ರುದ್ರನಾಗುವುದಕ್ಕೆ ಹೊರಟಿಯೋ?
1: ಹೌದು.
0: ಅವನೇ ಬಿದ್ದಿದ್ದಾನೆ.

0: ನಿನ್ನ ಗಂಡನೇ ನೆಲಕ್ಕೆ ಬಿದ್ದಿದ್ದಾನೆ, ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅವನಿಂದ ಧನುಸನ್ನು ಪಡೆದಂತ ನೀನು ಯುದ್ಧಾಸಕ್ತಳಾಗಿ ನಿಂತಿದ್ದಿ. ಮಕ್ಕಳ ಲಾಲನೆ ಪಾಲನೆ ಮಾಡಬೇಕಾದ ಕೈಗಳು, ಅಡುಗೆ ಮನೆ ಸೇರಿ ಅಡುಗೆ ಮಾಡಬೇಕಾದ ಕೈ, ಸೌಟು ಹಿಡಿಯಬೇಕಾದಲ್ಲಿ ಕೈದುವನ್ನು ಹಿಡಿದುಕೊಂಡಿದ್ದೀಯಲ್ಲ. ನಿನ್ನಂತವಳಿಗೆ ನನ್ನನ್ನು ಜಯಿಸುವುದಕ್ಕೆ ಸಾಧ್ಯ ಉಂಟೇನೆ?
1: ಆನೆಯನ್ನು ಇರುವೆಯೂ ಕೊಲ್ಲುತ್ತದೆ ಎನ್ನುವುದನ್ನು ಮರೆಯಬೇಡ.
0: ಸರಿ, ಆದ್ರೆ ಇದು ಸಾಮಾನ್ಯ ಆನೆ ಅಂತ ತಿಳ್ಕೊಳ್ಬೇಡ. ಇದು ಮದವೇರಿದ ಮದ್ದಾನೆ, ಹೋದದ್ದೇ ದಾರಿ ನೆನಪಿಟ್ಟುಕೋ. ಹಾಗಾಗಿ ಹೇಳ್ತಾ ಇದ್ದೇನೆ, ಸಾರಿ ಹೇಳ್ತೇನೆ.
1: ಯಾಕೆ
0: ಹೆಣ್ಣನ್ನು ಕೊಲ್ಲಬಾರದು ಎನ್ನುವುದೊಂದು ನೀತಿ, ಅದು ನನಗೆ ಗೊತ್ತಿದೆ. ಶ್ರೀಹತ್ಯ ಮಹಾಪಾತ್ರ,
1: ನನ್ನ ಮೇಲಿನ ಅನುಕಂಪ ನಿನಗೆ.
0: ಎಷ್ಟೋ ಜನ ಹೆಣ್ಣು ಮಕ್ಕಳನ್ನು ಸೆರೆಮನೆ ಇರಿಸಿದ್ದೇನೆ, ಅವರ ಸಾಲಿಗೆ ನೀನು ಸೇರಬೇಡ.
1: ಅವರನ್ನು ಬಿಡಿಸುವುದಕ್ಕಾಗಿ ಬಂದಿದ್ದೇನೆ.
0: ಕುಳಿತ

0: ತಮ್ಮದೇ ವನವರವು ಇವತ್ತು ಫಲಿತವಾಯಿತು ಅಂತ ಹೇಳಿದ್ರೆ ತಪ್ಪಲ್ಲ. ಮರ್ಮಾಘಾತವನ್ನೇ ನೀಡಿದ್ದಾರೆ. ನಾನು ಇದರ ಮರ್ಮವನ್ನು ಅರಿತಿದ್ದೇನೆ. ತಂದೆ ತಾಯಿಗಳಿಂದಲೇ ಮರಣ ಹೌದು ಅಂತಾದ್ರೆ ಇವರೇ ನನ್ನ ತಂದೆ ತಾಯಿಗಳು ಅಂತಾಯ್ತು. ಶರಣಾಗುತ್ತೇನೆ, ಶರಣಾಗುತ್ತೇನೆ.
1: ಸತ್ಯಭಾಮ
2: ಸ್ವಾಮಿ,
1: ಇದು ಸುದರ್ಶನ, ನೀನು ಕೈ ಹಿಡಿ, ಇವನನ್ನು ಸ್ವರ್ಗ ಲೋಕಕ್ಕೆ ಕಳುಹಿಸೋಣ. ಆಗದೆ ಅಶ್ವೀಜ ಬಹುಳ ತ್ರಯೋದಶಿಯ ರಾತ್ರಿ, ನಾಳೆಗೆ ಚತುರ್ದಶಿ, ತೈಲಾಭ್ಯಂಗವನ್ನು ಮಾಡಿ ಯಾರು ದೇವರನ್ನು ಪೂಜಿಸ್ತಾರೋ ಅಂಥವರಿಗೆ ನರಕ ಚತುರ್ದಶಿ ಎಂದು ಮಿಂದಂತಹ ಪುಣ್ಯದ ಫಲ ದೊರಕುತ್ತದೆ ಎಂಬಲ್ಲಿಗೆ ಈ ನರಕಾಸುರನ ಹೆಸರು. ನಮ್ಮೀರ್ವರ ಮಗನಾದಂತಹ ಇವನ ಹೆಸರು ಸೂರ್ಯಚಂದ್ರರಿರುವಲ್ಲಿಯವರೆಗೆ ಸ್ಥಾಯಿಯಾಗಿ ಉಳಿಯುತ್ತದೆ ಎಂಬಲ್ಲಿಗೆ ಈ ನರಕಾಸುರ ವಧೆ ಎಂಬ ಈ ಕಥೆಗೆ ಮಂಗಳವನ್ನು ಹಾಡುತ್ತಾ ಇನ್ನು ಮುಂದೆ ನಿನಗೆ ಇಚ್ಛಿಸಿದಂತಹ ಸ್ವರ್ಗಲೋಕಯಾನ ಪಾರಿಜಾತ ವೃಕ್ಷ ಆ ಕಡೆಗೆ ತೆರಳೋಣ. ಅಷ್ಟು ಮಾತ್ರವಲ್ಲ, ಇವನ ಮಗನಾದಂತಹ ಭಗದತ್ತನಿಗೆ ಇಲ್ಲಿಯ ಪಟ್ಟವನ್ನೂ ವಿರಚಿಸಿದ್ದಾಗಿದೆ. ಎಲ್ಲವೂ ಶುಭವಾಗಲಿ.
2: ಭದ್ರಂ ಶುಭಂ ಮಂಗಳಂ.

0: ಇದುವರೆಗೆ ಶ್ರೀ ಅಮೃತ ಸೋಮೇಶ್ವರ ವಿರಚಿತ ಪ್ರಸಂಗ ಮಹಾಶೂರ ಭೌಮಾಸುರ ಪ್ರಸಂಗದ ಎರಡನೆಯ ಭಾಗ ಕೇಳಿದಿರಿ. ನಡೆಸಿಕೊಟ್ಟವರು ಬಂಟ್ವಾಳ ತಾಲೂಕು ಮಾದಕಟ್ಟೆಯ ಯಕ್ಷಶ್ರೀ ಬಳಗದ ಸದಸ್ಯರು. ಹಿಮ್ಮೇಳದಲ್ಲಿ ಭಾಗವತರಾಗಿ ಮಾದಕಟ್ಟೆ ಈಶ್ವರ ಭಟ್, ಮದ್ದಳೆ ದಂಬೆ ಈಶ್ವರ ಶಾಸ್ತ್ರಿ, ಚೆಂಡೆ ಜಯಪ್ರಕಾಶ ನಾಕೂರು. ಪಾತ್ರ ಪರಿಚಯ ಭೂದೇವಿ ಮತ್ತು ಸತ್ಯಭಾಮ, ಸಿದ್ದಕಟ್ಟೆ ಸದಾಶಿವ ಶೆಟ್ಟಿ, ವಸಿಷ್ಠ ವಿಠಲ ಮೊಗಸಾಲೆ, ಭೌಮ ಬಳ್ಳಮಂಜ ಉಮಾಮಹೇಶ್ವರ ಶರ್ಮ, ಶುಕ್ರಾಚಾರ್ಯ ಮತ್ತು ಭಾರ್ಗವ, ಗುಂಡ್ಯಡ್ಕ ಈಶ್ವರ ಭಟ್, ಮುರಾಸುರ ಗುಂಡಿಮಜಲು ಗೋಪಾಲ ಭಟ್, ನರಕಾಸುರ ಪುಷ್ಪರಾಜ ಕುಕ್ಕಾಜೆ, ದೇವೇಂದ್ರ ಪ್ರಸನ್ನ ಬಲ್ಲಾಳ್ ಪುತ್ತೂರು, ಕೃಷ್ಣ ಗುಂಡ್ಯಡ್ಕ ಈಶ್ವರ ಭಟ್.
1: ಯಕ್ಷಲಹರಿ ಯಕ್ಷಗಾನ ತಾಳಮದ್ದಲೆ ಇದುವರೆಗೆ ಪ್ರಸಾರವಾಯಿತು.

0: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ. ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ಮುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆಯಿಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು. ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು. ಅಂದ್ರೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ. ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
7: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಜೂನ್ 28 ಪೋಲಿಯೋ ಭಾನುವಾರ. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ. ಆದರೆ ಅಪಾಯ ಇನ್ನೂ ತಪ್ಪಿಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಿರಬೇಕು. 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕಿಸಿದ್ದರೂ ಜೂನ್ 28 ಭಾನುವಾರದಂದು ಮತ್ತೊಮ್ಮೆ ಪೋಲಿಯೋ ಲಸಿಕೆ ಹಾಕಿಸಿ. ನಿಮ್ಮ ಮನೆಯ ಹತ್ತಿರದ ಪೋಲಿಯೋ ಬೂತ್ನಲ್ಲಿ ತಪ್ಪದೇ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು, ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
8: ಆಕಾಶವಾಣಿ ಕಾರವಾರ.
9: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು
10: 2253452,
9: ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರ.

0: reached the quarterfinals of the Badminton Asia Junior Mixed Team Championships with a convincing 2-0 victory over Kazakhstan in their opening Group C match in Yatsushiro, Japan. The girls' doubles pair of Durga Isha Kandrapu and Kirti Manjala gave India a strong start. Puneet Suresh and Deepthi Raj Aditi then extended India's lead. The Indian team went on to dominate the remaining matches and comfortably sealed the tie. India are placed in Group C alongside Chinese Taipei, Kazakhstan and the Philippines. Their next match against Chinese Taipei will decide the group winner. And with that, we end this news bulletin.
1: Akashavani Karavara, FM Kampananka, 102.3 MHz. ಕೇಳುಗರೆ, ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಕೇಳುಗರೆ ಗಮನಿಸಿ, ನಾಳೆ ಬೆಳಿಗ್ಗೆ 11 ಗಂಟೆಗೆ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ನಂತರ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಮನದ ಮಾತು, ಕನ್ನಡಕ್ಕೆ ಅನುವಾದ ಕೆ ಸತ್ಯಪ್ರಸಾದ್ ಹಾಗೂ ರಾಧಾ ಪ್ರಸಾದ್, ನಿರ್ಮಾಣ ಜ್ಯೋತಿದಾಸ್ ಆಶಾ, ಪ್ರಸ್ತುತಿ ಬಿಎಸ್ ಸುಬ್ರಹ್ಮಣ್ಯ, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇದರ ಮರುಪ್ರಸಾರ ನಾಳೆ ರಾತ್ರಿ 8 ಗಂಟೆಗೆ. ಇನ್ನುಳದಂತೆ ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ, 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಭತ್ತದ ಕೃಷಿ ಅನುಭವ ಕುರಿತು ಯಲ್ಲಾಪುರದ ಪಂಚಾಕ್ಷರಿ ಎಸ್ ಹಿರಮಠ್, ಮಂಜುನಾಥ್ ಎಂ ಜೋಗಾರ್ ಶೆಟ್ಟರ್ ಮತ್ತು ಬಸವರಾಜ್ ಸಂಗಯ್ಯ ನಂದೋಳಿ ಮಠ್ ಅವರೊಡನೆ ಸಂದರ್ಶನ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸೋಬಾನೆ ಪದಗಳು ಮಾದೇವಿ ಫಕೀರಯ್ಯ ತೆರಗಾವಿ ಮತ್ತು ಸಂಗಡಿಗರಿಂದ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 7:45 ಸಮಾಚಾರ ದರ್ಶನ, 8 ಗಂಟೆಗೆ ರೇಡಿಯೋ ಸ್ಪಂದನ. ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತು ಕೇಳುಗರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ. 8:15 ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀ ರಾಮಶ್ವ ಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಜಯಂತಿ ಹೆಬ್ಬಾರ್, ವ್ಯಾಖ್ಯಾನಕಾರರು ರವಿ ಅಲೆವುರಾಯ ವರ್ಕಾಳಿ. 8:30 ಚಿತ್ರಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಜನತೆ ಮತ್ತು ಆನ್ಲೈನ್ ವಂಚನೆ, ಈ ಕುರಿತು ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಯಾ ರಾಮನ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ರಾತ್ರಿ 10 ಗಂಟೆಗೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭಾತ್ ಮುಖ್ಯೋಪಾಧ್ಯಾಯ ಅವರಿಂದ ಸಂತೂರ್ ವಾದನ. ಇದು ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ. ಇವು ಇಂದಿನ ಕಾರ್ಯಕ್ರಮಗಳು.

ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ನಾಳೆ ಬೆಳಿಗ್ಗೆ 6:10 ಕರುಣಾಳು ಬಾಬಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಸತ್ಯನಾರಾಯಣ ಸಿದ್ದೇಶ್ವರ್ ಅವರಿಂದ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆಗಳು, 6:40 ಗಾನಸುದೆ ಭಕ್ತಿಗೀತೆಗಳ ಕಾರ್ಯಕ್ರಮ, 7:15 ಅಂತಾರಾಷ್ಟೀಯ ಯೋಗ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಬಾನುಲಿ ಸರಣಿ ಯೋಗಾಮೃತ. ಪ್ರಸ್ತುತಪಡಿಸುವವರು ಗಾಯತ್ರಿ ಹರಿಕಾಂತ್, ಸಮಗ್ರ ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. 7:45 ಚಿತ್ರಗೀತೆಗಳು, 8:30 ಭಾವಗೀತೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 8:35 ನಾದಪ್ರಭು ಶ್ರೀ ಕೆಂಪೇಗೌಡ ಇವರ 517 ಜನ್ಮದಿನೋತ್ಸವದ ಸಂದರ್ಭದಲ್ಲಿ ಭಾರತದ ಗೌರವಾನ್ವಿತ ಉಪಾಧ್ಯಕ್ಷರು ಬೆಂಗಳೂರಿಗೆ ಭೇಟಿ ನೀಡಲಿರುವ ಕಾರ್ಯಕ್ರಮದ ಬಾನುಲಿ ವರದಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಹಾಡಿಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮ. 10:02 ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ನಾಳೆ ಬೆಳಿಗ್ಗೆ 11:00 ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟದ

ಜನತೆಯೊಡನೆ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ನಂತರ ಇದರ ಕನ್ನಡ ಅವತರಣಿಕೆ ಮನದ ಮಾತು ಮೂಡಿಬರಲಿದೆ. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳಾ ಸಬಲೀಕರಣದ ಧ್ವನಿ ಡಾಕ್ಟರ್ ಮಾನಸಾ ನಾಗಭೂಷಣ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರೊಸ್ಟೇಟ್ ಕ್ಯಾನ್ಸರ್ ಬಗ್ಗೆ ಕಾರಣಗಳು ಮತ್ತು ಪರಿಹಾರಗಳು ಕುರಿತು ಡಾಕ್ಟರ್ ಅಚ್ಯುತ್ ನಾಯಕ್ ಇವರೊಂದಿಗೆ ಲತೀಶ್ ಪಾಲ್ದಾನೆ ನಡೆಸಿರುವ ಸಂದರ್ಶನ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕುರಿತು ಮಾತನಾಡುತ್ತಾರೆ ನಿವೃತ್ತ ಅಧಿಕಾರಿ ಮಹಾಬಲೇಶ್ವರ್ ಶಾಸ್ತ್ರಿಯವರು. ಪ್ರಸ್ತುತಿ ತಿಮ್ಮಪ್ಪ ಎಚ್ಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಒಂದು ಗಂಟೆ 20 ನಿಮಿಷಕ್ಕೆ ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ರಸಮಂಜರಿ. 3 ಗಂಟೆಯಿಂದ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಮಂಚ ಹೆಗೀತ್. 3:30 ನಾಟ್ಯ ತರಂಗ್. 4 ಗಂಟೆಗೆ ಉಜಾಲೆ ಉನ್ಕಿ ಯಾದೊಂಕಿ. ನಿಲಯದಿಂದ ಸಂಜೆ 5 ಗಂಟೆಗೆ ಭಕ್ತ ಪ್ರಹ್ಲಾದ ಕಿರುನಾಟಕ ಕೇಳಲಿದ್ದೀರಿ. ಪ್ರಸ್ತುತಪಡಿಸುವವರು ಯಲ್ಲಾಪುರ ತಾಲೂಕು ಬಾರೆಯ ರಾಜಾರಾಮ್ ಕೆ ಗಾಂವ್ಕರ್ ಮತ್ತು ಸಂಗಡಿಗರು. ನಂತರ ಭಕ್ತಿಗೀತೆಗಳನ್ನು ಆಲಿಸುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 5:30 ನಶಾಮುಕ್ತ ಭಾರತ ಸಮಾವೇಶ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ದುರ್ಬಳಕೆ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನಾಚರಣೆ ಸಂದರ್ಭದಲ್ಲಿ ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಬೆಂಗಳೂರಿಗೆ ಭೇಟಿ ನೀಡಲಿರುವ ಬಾನುಲಿ ವರದಿ. 5:45 ಚಿತ್ರಗೀತೆಗಳು. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 6:30 ವಿಜ್ಞಾನದ ಮುನ್ನಡೆ. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯಲಿರುವ ಐಸಿಸಿ ಟಿ20 ಮಹಿಳಾ ಕ್ರಿಕೆಟ್ ಪಂದ್ಯಾವಳಿ 2026 ವೀಕ್ಷಕ ವಿವರಣೆ ಮುಖ್ಯವಾಹಿನಿಯಲ್ಲಿ 6:50 7:34 7:45 8:00 8:30 9:15 ಆಟದ ಮುಕ್ತಾಯದವರೆಗೆ ಕೇಳಲಿದ್ದೀರಿ. ಇನ್ನುಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಯಕ್ಷಗಾನದ ಹಾಡುಗಳು, ಪ್ರಸಂಗ, ಕವಿ ದೇವಿದಾಸ್ ವಿರಚಿತ ಅಭಿಮನ್ಯು ಕಾಳಗ, ಭಾಗವತರು ಎಚ್ ಸುಜಯೇಂದ್ರ ಹಂದೆ. ನಂತರ ಕೃಷಿ ಮಾಹಿತಿ ಹಾಗೂ ಆರೋಗ್ಯ ಮಾಹಿತಿ. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ನೈತಿಕ ಶಿಕ್ಷಣ ಕುರಿತು ಚಳ್ಳಿಕೇರೆ ವಿ ವಿಜಯಮ್ಮ ಅವರಿಂದ ಭಾಷಣ. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ರಾತ್ರಿ 8:00 ಮನದ ಮಾತು ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ. ಎಂಟು ಗಂಟೆ 30 ನಿಮಿಷಕ್ಕೆ ಚಿತ್ರಗೀತೆಗಳು. 9:15 ಹಿಂದಿ ಚಿತ್ರಗೀತೆಗಳು. 9:30 ರಾಷ್ಟೀಯ ವಿಜ್ಞಾನ ಸಂಚಿಕೆ ರೇಡಿಯೋ ಸ್ಕೋಪ್. ರಾತ್ರಿ 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ. ಪಂಡಿತ್ ಸುಧೀರ್ ಪಾಂಡೆ ಅವರ ತಬಲಾವಾದನ, ನಂತರ ವಿದ್ವಾನ್ ಎನ್ಎಸ್ ಕಲ್ಯಾಣರಾಮ ಅವರ ಮೃದಂಗಂ ವಾದನವನ್ನು ಆಲಿಸಲಿದ್ದೀರಿ. ಇದು ಆಕಾಶವಾಣಿ ವಿಜಯವಾಡ ಕೇಂದ್ರದ ಕೊಡುಗೆ. ಆಕಾಶವಾಣಿ ಕಾರವಾರ. ಈಗ ಸಮಯ 6:20 ಆಗುತ್ತಲಿವೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: देविका सिहागः रौनक चौहानः च स्वस्ववर्गेषु विजयम् अवाप्य प्रागुपान्त्य चक्रे प्रविष्टवन्तौ। फीफा विश्वकप स्पर्धायां मिस्र देशः ईरान देशेन सह अंतिमे जी समूहस्य द्वन्द्वे एकम एकम इति अंकैः समता अवाप्य प्रथमतया फीफा विश्वकप स्पर्धायाः नॉकआउट इति चरणे प्रविष्टः। अस्मिन् द्वन्द्वे ईरान देशस्य रामिन डिजाइन क्रीडायाः नायकत्वेन उद्घोषितः। अधुना राउंड ऑफ 32 चरणे तस्य सम्मुखीकरणं ऑस्ट्रेलिया दलेन सह भविष्यति इति वार्ताः।
1: ಆಕಾಶವಾಣಿ ಸಮಯ 6:30. ಇನ್ನು ಮುಂದೆ ಕೇಳಿ ವಿಜ್ಞಾನದ ಮುನ್ನಡೆ ದೀಪಾ ಎಂಬಿ ಅವರಿಂದ.
2: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ ಸಾಮಾನ್ಯ ಕಲ್ಲಿನೊಳಗೂ ಗಣಿತದ ಸೌಂದರ್ಯ ಅಡಗಿದೆ. ಪ್ರಕೃತಿಯಲ್ಲಿರುವಂತಹ ಅನೇಕ ಅದ್ಭುತಗಳನ್ನು ಗಮನಿಸಿದಾಗ ಅದರ ಹಿಂದೆ ಒಂದು ಕ್ರಮ ಮತ್ತು ನಿಯಮ ಇರುವುದನ್ನು ನಾವು ಕಾಣಬಹುದು. ಹೂವಿನ ತೆನೆಗಳ ವಿನ್ಯಾಸದಿಂದ ಹಿಡಿದು ಜೇನುಗೂಡಿನ ಆಕಾರದವರೆಗೆ ಪ್ರಕೃತಿ ಗಣಿತದ ನಿಯಮಗಳನ್ನು ಅನುಸರಿಸುತ್ತದೆ. ನಾವು ಕೂಡ ಅಡುಗೆ ಮನೆಯಲ್ಲಿ ಚಪಾತಿ ರೊಟ್ಟಿಗಳನ್ನು ವೃತ್ತಾಕಾರದಲ್ಲಿಯೇ ಲಟ್ಟಿಸಲು ಪ್ರಯತ್ನಿಸುತ್ತೇವೆ. ಇದೇ ರೀತಿ ಸಾಮಾನ್ಯ ಕಲ್ಲುಗಳ ಒಳಗಿರುವ ಸ್ಫಟಿಕಗಳ ಆಕಾರದಲ್ಲಿಯೂ ಗಣಿತದ ಅದ್ಭುತವೇ ಅಡಗಿದೆ. ಈ ಕಲ್ಲುಗಳನ್ನ ಒಡೆದಾಗ ಕೆಲವೊಮ್ಮೆ ಒಳಗೆ ಚೌಕ, ಷಟ್ಕೋನ, ಉದ್ದವಾದ ಕಡ್ಡಿಯಂತಹ ಅಥವಾ ಸಮಮಿತಿಯ ಆಕಾರಗಳಲ್ಲಿ ಹೊಳೆಯುವ ಸ್ಫಟಿಕಗಳು ಕಾಣಿಸುತ್ತವೆ. ಇವು ಕೇವಲ ಯಾದೃಚ್ಛಿಕವಲ್ಲ, ಇದರ ಹಿಂದೆ ಪ್ರಕೃತಿಯ ಗಣಿತದ ನಿಯಮಗಳೇ ಕಾರ್ಯನಿರ್ವಹಿಸುತ್ತವೆ. ಈ ಸ್ಫಟಿಕಗಳು ರೂಪುಗೊಳ್ಳುವುದು ಪರಮಾಣುಗಳು ಅಥವಾ ಅಣು ಸಮೂಹಗಳು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸಲ್ಪಡುವುದರಿಂದ. ಪ್ರತಿಯೊಂದು ಖನಿಜದ ಅಣುಗಳು ತಮ್ಮದೇ ಆದಂತಹ ವಿನ್ಯಾಸವನ್ನ ಹೊಂದಿರುತ್ತವೆ. ಉದಾಹರಣೆಗೆ, ಸಮುದ್ರದ ಉಪ್ಪು ನೀರನ್ನ ಆವಿಯಾಗಲು ಬಿಡಿ, ಶುದ್ಧ ನೀರು ಆವಿಯಾಗಿ ಉಪ್ಪಿನ ಕಣಗಳು ಚೌಕಾಕಾರದ ಸ್ಫಟಿಕಗಳನ್ನ ರಚಿಸುತ್ತವೆ. ಇನ್ನು ಮ್ಯಾಗ್ಮದ ಅಂದರೆ ಘನೀಭವಿಸುವ ಮುನ್ನಿನ ಶಿಲಾದ್ರವವು ಒಮ್ಮೆಗೆ ಉಷ್ಣವು ನಷ್ಟವಾದಂತೆ ಹೆಪ್ಪುಗಟ್ಟಿ ಅಕ್ಕಪಕ್ಕದ ಸಂಸ್ಥರಗಳ ಒತ್ತಡದಿಂದ ಮೈದೆಳೆದ ಶಿಲೆಗಳಲ್ಲಿ ಕಂಡುಬರುವ ಕ್ವಾರ್ಟ್ಸ್ ಎಂಬ ಖನಿಜವು ಸಾಮಾನ್ಯವಾಗಿ ಷಟ್ಕೋನಾಕಾರದ ಸ್ಫಟಿಕಗಳನ್ನು ರಚಿಸುತ್ತದೆ. ಇನ್ನು ಅಣುಗಳ ನಡುವಿನ ಅಂತರ, ರಾಸಾಯನಿಕ ಬಂಧ ಮತ್ತು ಅಣುಗಳು ಒಂದರ ಮೇಲೊಂದು ಜೋಡಣೆಗೊಳ್ಳುವ ದಿಕ್ಕು, ಈ ಎಲ್ಲವೂ ಸೇರಿ ನಿರ್ದಿಷ್ಟ ಜ್ಯಾಮಿತಿಯ ಆಕಾರವನ್ನು ಸೃಷ್ಟಿಸುತ್ತವೆ. ತನ್ನ ಮೇಲೆ ಬಿದ್ದ ಬೆಳಕನ್ನ ಪ್ರತಿಫಲಿಸುವ ಬೆಳಕಿನಿಂದ ನಮ್ಮೆಲ್ಲರ ಕಣ್ಣನ್ನ ಕೋರೈಸುವಂತಹ ವಜ್ರ ಮಾಡಲ್ಪಟ್ಟಿರುವುದು ಕಾರ್ಬನ್ ಪರಮಾಣುಗಳಿಂದ. ಆದರೆ ನಾವು ನಮ್ಮ ಮಕ್ಕಳು ಬರೆಯುವ ಪೆನ್ಸಿಲ್ನಲ್ಲಿರುವ ಗ್ರಾಫೈಟ್ ಕೂಡ ಇದೇ ಕಾರ್ಬನ್ನಿಂದನೇ ಮಾಡಲ್ಪಟ್ಟಿರುವುದು. ಆದರೆ ಗ್ರಾಫೈಟ್ ಮತ್ತು ವಜ್ರಗಳು ಒಂದೇ ಬಗೆಯ ಧಾತುಗಳಿಂದ ಮಾಡಲ್ಪಟ್ಟಿದ್ದರೂ ಸಹ ಗ್ರಾಫೈಟ್ ಹೊಳೆಯುವುದಿಲ್ಲ, ವಜ್ರದ ಮೇಲೆ ಬೆಳಕು ಬಿದ್ದಾಕ್ಷಣ ಕಣ್ಣು ಕೋರೈಸುವಂತೆ ಹೊಳೆಯುತ್ತದೆ. ಕಾರಣ, ಕಾರ್ಬನ್ ಪರಮಾಣುಗಳು ರೂಪುಗೊಂಡಿರುವಂತಹ ನಿರ್ದಿಷ್ಟ ರಚನೆ ಮತ್ತು ಆಕಾರ, ಇದರೊಳಗೂ ಗಣಿತದ ನಿಯಮಗಳಿವೆ. ಪ್ರತಿ ಕಲ್ಲಿನಲ್ಲಿನ ಸಣ್ಣ ಘಟಕದ ಒಂದು ಪರಮಾಣುವು ಮತ್ತೊಂದು ಪರಮಾಣುವಿನೊಟ್ಟಿಗೆ ಹೇಗೆ ಯಾವ ಕೋನದಲ್ಲಿ ಜೋಡಿಸಲ್ಪಟ್ಟಿವೆ ಎಂಬುದು ಗಮನಾರ್ಹ ಅಂಶ. ಒಂದಕ್ಕೊಂದರ ನಡುವಿನ ಅಂತರವನ್ನ ಸೂಕ್ಷ್ಮದರ್ಶಕದಿಂದಷ್ಟೇ ನೋಡಲು ಸಾಧ್ಯ. ಹೀಗೆ ಸ್ಫಟಿಕಗಳಲ್ಲಿರುವಂತಹ ಸಿಮೆಟ್ರಿ ಅಥವಾ ಸಮಮಿತಿ ಬರಿಯ ವಿಜ್ಞಾನಿಗಳಿಗಷ್ಟೇ ಅಲ್ಲದೆ ಜನಸಾಮಾನ್ಯರಿಗೂ ವಿಶೇಷ ಕುತೂಹಲವನ್ನು ಉಂಟು ಮಾಡುತ್ತದೆ. ಒಂದೇ ವಿನ್ಯಾಸ ಪುನಃ ಪುನಃ ಕಾಣಿಸಿಕೊಳ್ಳುವುದು ಗಣಿತದ ಮಾದರಿಯಂತೆ ತೋರುತ್ತದೆ. ಕೆಲವೊಮ್ಮೆ ಹಿಮದ ತುಂಡುಗಳಲ್ಲಿಯೂ ಅದ್ಭುತ ಷಟ್ಕೋನ ವಿನ್ಯಾಸ ಕಾಣಬಹುದು. ಇದರಿಂದ ಪ್ರಕೃತಿ ಎಷ್ಟು ನಿಖರವಾಗಿ ಗಣಿತವನ್ನ ಅನುಸರಿಸುತ್ತದೆ ಎಂಬುದು ತಿಳಿಯುತ್ತದೆ. ಭೂವಿಜ್ಞಾನಿಗಳು ಈ ಸ್ಫಟಿಕಗಳ ಆಕಾರಗಳನ್ನ ಅಧ್ಯಯನ ಮಾಡಿ ಈ ಕಲ್ಲು ಹೇಗೆ ನಿರ್ಮಾಣವಾಯಿತು, ಯಾವ ಪರಿಸ್ಥಿತಿಯಲ್ಲಿ ರೂಪುಗೊಂಡಿತು ಎಂಬುದನ್ನ ತಿಳಿದುಕೊಳ್ತಾರೆ. ರತ್ನಗಳು, ಉಪ್ಪು, ಹಿಮ, ವಜ್ರ ಎಲ್ಲವೂ ಕೂಡ ಸ್ಫಟಿಕಗಳು.

0: ಇವುಗಳ ಸೌಂದರ್ಯಕ್ಕೆ ಅವುಗಳ ಅತ್ಯಂತ ಸಣ್ಣ ಘಟಕಗಳ ಕ್ರಮಬದ್ಧ ವಿನ್ಯಾಸವೇ ಕಾರಣ. ಕಲ್ಲುಗಳ ಒಳಗಿನ ಸ್ಫಟಿಕಗಳು ಕೇವಲ ಪ್ರಕೃತಿಯ ಅಲಂಕಾರವಷ್ಟೇ ಅಲ್ಲ, ಬದಲಾಗಿ ಹಲವಾರು ಸಾಧನಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸಲಾಗ್ತದೆ. ಸಿಲಿಕಾನ್ ಸ್ಫಟಿಕಗಳನ್ನು ಕಂಪ್ಯೂಟರ್ ಚಿಪ್ ಮತ್ತು ಸೆಮಿಕಂಡಕ್ಟರ್ಗಳಾಗಿ ಬಳಸಿದರೆ, ಕ್ಯಾಲ್ಸೈಟ್ ಮತ್ತು ಕ್ವಾರ್ಟ್ಸ್ ಖನಿಜಗಳನ್ನು ಲೆನ್ಸ್ಗಳು ಮತ್ತು ಲೇಸರ್ಗಳ ತಯಾರಿಕೆಯಲ್ಲಿ ಬಳಸುವರು. ಹಲವು ರತ್ನಗಳನ್ನು ಅಲಂಕಾರಕ್ಕಾಗಿಯಷ್ಟೇ ಅಲ್ಲದೆ ಕೆಲವು ಸಮಸ್ಯೆಗಳ ಉಪಶಮನ ಮಾಡುವುದೆಂಬ ನಂಬಿಕೆಯ ಮೇಲೆ ಧರಿಸುವುದು ಕೂಡ ಚಾಲ್ತಿಯಲ್ಲಿದೆ. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಡಾಕ್ಟರ್ ದೀಪಾ ಎಂಬಿ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದಿರಿ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:35. ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಮಹದೇವ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಸುನಿತಾ ಬೋನಾಜ್ ಎಂಬ 19 ವರ್ಷದ ಯುವತಿ ಕಾಣೆಯಾಗಿದ್ದಾರೆ. ಎತ್ತರ 5.3 ಅಡಿ, ಸಾಧಾರಣ ಮೈಕಟ್ಟು, ಕಪ್ಪು ಕೂದಲನ್ನ ಹೊಂದಿದ್ದಾರೆ. ಕನ್ನಡ ಹಿಂದಿ ಭಾಷೆಯನ್ನ ಮಾತನಾಡುತ್ತಾರೆ. ಇವರು ಕಾಣೆಯಾದಾಗ ಕಪ್ಪು ಬಣ್ಣದ ಟೀಶರ್ಟ್ ಅನ್ನ ಧರಿಸಿರುತ್ತಾರೆ. ಈ ಮಹಿಳೆಯ ಬಗ್ಗೆ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ಗೆ ತಿಳಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದರೆ

0: ಶ್ರೋತೃಗಳೇ ಗಮನಿಸಿ, ಇಂದು ರಾತ್ರಿ 9:30 ಯುವವಾಣಿಯಲ್ಲಿ ಯುವಜನತೆ ಮತ್ತು ಆನ್ಲೈನ್ ವಂಚನೆಗಳು ಈ ಬಗ್ಗೆ ಅಲ್ಫಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿಆರ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ಮಾಯಾ ರಾಮನ್. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. ಸಮಯ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದ ಆಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಉಪರಾಷ್ಟಪತಿ ಬೆಂಗಳೂರಿಗೆ ಭೇಟಿ, ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವದಲ್ಲಿ ಭಾಗಿ. ಮುಂದೆ ಎದುರಾಗುವ ಬರ ಪರಿಸ್ಥಿತಿ ಎದುರಿಸಲು ರಾಜ್ಯ ಸನ್ನದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸಲಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಳೆ ಪಲ್ಸ್ ಪೋಲಿಯೋ ಅಭಿಯಾನ, ರಾಜ್ಯದೆಲ್ಲೆಡೆ ಆರೋಗ್ಯ ಇಲಾಖೆಯಿಂದ ಅಗತ್ಯ ಸಿದ್ದತೆ. ಹಾಗೂ ನಾಳೆ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳೊಂದಿಗೆ ಮನದಾಳದ ಮಾತು ಹಂಚಿಕೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬೆಂಗಳೂರಿಗೆ ಭೇಟಿ ನೀಡಿದ್ದು, ಅವರನ್ನು ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆರೋಗ್ಯ ಸಚಿವ ಯುಟಿ ಖಾದರ್ ಮತ್ತಿತರರು ಆತ್ಮೀಯವಾಗಿ ಬರಮಾಡಿಕೊಂಡರು. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರುಗಳಾದ ಎಚ್ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವ ನಶಾಮುಕ್ತ ಭಾರತ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಭಾಗವಹಿಸಲಿದ್ದಾರೆ. ಈ ಸಮಾವೇಶವನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಅಂತಾರಾಷ್ಟೀಯ ಮಾದಕ ವಸ್ತು ವಿರೋಧಿ ಮತ್ತು ಅಕ್ರಮ ಸಾಗಾಣೆ ತಡೆ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ಉತ್ತಮವಾಗಿ ಮಳೆಯಾಗಿದೆ. ಆದರೆ ಈ ವರ್ಷ ಇಡೀ ದೇಶದಲ್ಲಿ ಬರಗಾಲ ಸಂಭವಿಸಿದೆ. ಎಲ್ಲರೂ ಸೇರಿ ಬರಗಾಲ ಎದುರಿಸಬೇಕು, ರೈತರನ್ನು ಉಳಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿ ನಡೆದ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ, ತುಂಗಭದ್ರಾ ಅಣೆಕಟ್ಟು ಉಳಿಸಲು 3 ರಾಜ್ಯದ ಮುಖ್ಯಮಂತ್ರಿಗಳು ಸೇರಿ ಕೇಂದ್ರ ಜಲಶಕ್ತಿ ಸಚಿವರ ಸಮ್ಮುಖದಲ್ಲಿ ತೀರ್ಮಾನ ಮಾಡಿದ್ದೇವೆ. ಈ ಹಿಂದೆ ಇಂದಿರಾಗಾಂಧಿ ಅವರ ನೇತೃತ್ವದಲ್ಲಿ ಕಾವೇರಿ ಕುಡಿಯುವ ನೀರಿನ ಬಗ್ಗೆ ತೀರ್ಮಾನ ಮಾಡಲಾಗಿತ್ತು. ಅದೇ ರೀತಿ ಕೇಂದ್ರ ಜಲಶಕ್ತಿ ಸಚಿವರ ನೇತೃತ್ವದಲ್ಲಿ ಆಂಧ್ರಪ್ರದೇಶ, ತೆಲಂಗಾಣ ಮುಖ್ಯಮಂತ್ರಿಯರನ್ನೊಳಗೊಂಡಂತೆ ಸಭೆ ನಡೆಸಿ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ. ಈ ನೆಲ ಜಲಕ್ಕಾಗಿ ನಾವುಗಳೇ ಸಂಘರ್ಷ ಮಾಡಿಕೊಳ್ಳಬಾರದು. ನಾವೆಲ್ಲರೂ ಭಾರತೀಯರು, ಮಣ್ಣಿನ ಮಕ್ಕಳು ಎಂದು ಹೇಳಿದರು. ವಿಶ್ವವಿಖ್ಯಾತ ಬೆಂಗಳೂರು ನಗರದ ನಿರ್ಮಾತೃ, ದೂರದೃಷ್ಟಿಯ ಆಡಳಿತಗಾರ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನು ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಹಾಸನದಲ್ಲಿ ನಡೆದ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಉದ್ಘಾಟಿಸಿದರು. ಬಳಿಕ ಶ್ರೀಗಳು ನಾಡಪ್ರಭು ಕೆಂಪೇಗೌಡರ ಆದರ್ಶ, ಆಡಳಿತ ವೈಖರಿ ಹಾಗೂ ಸಮಾಜಮುಖಿ ಚಿಂತನೆ ಇಂದಿನ ಪೀಳಿಗೆಗೆ ದಾರಿದೀಪ ಎಂದರು. ಚಿತ್ರದುರ್ಗದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಸಮಾರಂಭದಲ್ಲಿ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ ಹಾಗೂ ವ್ಯವಸ್ಥಿತ ಆಡಳಿತ ವೈಖರಿ ಅನುಕರಣೀಯ ಎಂದು ಹೇಳಿದರು. ಕಾರವಾರದಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಕೆಂಪೇಗೌಡರ ಜಯಂತಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಸಾಜೀದ್ ಮುಲ್ಲಾ ಮತ್ತಿತರರು ಭಾಗವಹಿಸಿದ್ದರು. ಕಾರವಾರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಕೆ ಹೇಮಲತಾ ಕೆಂಪೇಗೌಡರ ಕುರಿತು ಉಪನ್ಯಾಸ ನೀಡಿದರು. ಕೊಪ್ಪಳದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಕರ್ಣಕುಮಾರ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಕೋಲಾರ ತಾಲೂಕಿನ ವೇಮಗಲ್ ಪಟ್ಟಣದಲ್ಲಿ ನಡೆದ ಕೆಂಪೇಗೌಡರ ಜಯಂತಿಯಲ್ಲಿ ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿ ಕೆಂಪೇಗೌಡರ ದೂರದೃಷ್ಟಿ, ಆಧುನಿಕ ಸ್ಪರ್ಶ ಹಾಗೂ ಜಾತ್ಯಾತೀತ ದೃಷ್ಟಿಕೋನವನ್ನು ಇಂದಿನ ರಾಜಕಾರಣಿಗಳು ಮತ್ತು ಯುವ ಜನರು ಅನುಕರಿಸಿದಾಗ ಮಾತ್ರ ಅಭಿವೃದ್ಧಿ

0: ಸಾಧ್ಯ ಎಂದರು. ತುಮಕೂರು ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಬಿ ಸುರೇಶ್ ಗೌಡ, ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ, ಅವರ ಜನಪರ ಆಡಳಿತ ಇಂದಿನ ರಾಜಕಾರಣಿಗಳಿಗೆ ಮಾದರಿಯಾಗಿದೆ ಎಂದು ತಿಳಿಸಿದರು. ಬಾಗಲಕೋಟೆಯಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ತಹಶೀಲ್ದಾರ ವಾಸುದೇವ ಸ್ವಾಮಿ ಅವರು ನಾಡಪ್ರಭು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಪುಷ್ಪನಮನ ಸಲ್ಲಿಸಿದರು. ಚಿಕ್ಕಮಗಳೂರಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ಶಾಸಕ ಎಚ್ಡಿ ತಮ್ಮಯ್ಯ ಚಾಲನೆ ನೀಡಿದರು. ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ಸೇರಿ ಹಲವು ಗಣ್ಯರು ಕೆಂಪೇಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಮೈಸೂರಿನಲ್ಲಿ ನಡೆದ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಶಾಸಕ ಕೆ ಹರೀಶ್ ಗೌಡ ಉದ್ಘಾಟಿಸಿದರು. ಕೆಂಪೇಗೌಡರ ಆದರ್ಶಗಳ ಬಗ್ಗೆ ವಿವರಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಮಳೆಯ ಕೊರತೆಯಿಂದ ಬರದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದ್ದು, ಇನ್ನೊಂದು ವಾರದೊಳಗೆ ಸಮರ್ಪಕ ಮಳೆಯಾಗದಿದ್ದರೆ ಕರ್ನಾಟಕ ಸಂಪೂರ್ಣ ಬರಗಾಲದತ್ತ ಸಾಗುವ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸುವಂತೆ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಈವರೆಗೆ ಕೇವಲ 30% ಮಾತ್ರ ಬಿತ್ತನೆಯಾಗಿದ್ದು 70% ಪ್ರದೇಶಗಳಲ್ಲಿ ಇನ್ನೂ ಬಿತ್ತನೆ ಪ್ರಾರಂಭವಾಗಿಲ್ಲ. ಮಳೆಯ ಕೊರತೆಯಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಮುಂದಿನ ಒಂದು ವಾರದಲ್ಲಿಯೂ ಮಳೆ ಬಾರದಿದ್ದರೆ ಕುಡಿಯುವ ನೀರಿನ ಸಮಸ್ಯೆಯೂ ಗಂಭೀರ ಸ್ವರೂಪ ಪಡೆಯಲಿದೆ ಎಂದು ಹೇಳಿದರು. ಇಂತಹ ಗಂಭೀರ ಪರಿಸ್ಥಿತಿಯಲ್ಲಿ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಳಬೇಕಿದ್ದು, ಎಲ್ಲಾ ಜಿಲ್ಲಾಧಿಕಾರಿಗಳ ಸಭೆ ನಡೆಸಿ ವಾಸ್ತವ ಸ್ಥಿತಿಯ ವರದಿ ಪಡೆಯಬೇಕು. ಬರ ಪರಿಹಾರ ಕ್ರಮಗಳನ್ನು ತುರ್ತಾಗಿ ಜಾರಿಗೊಳಿಸಬೇಕು. ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಲ್ಲಿ ಹಣ ಲಭ್ಯವಿದ್ದು, ಅದನ್ನು ಸಮರ್ಪಕವಾಗಿ ಬಳಕೆ ಮಾಡಿದರೆ ಕೇಂದ್ರ ಸರ್ಕಾರದಿಂದ ಹೆಚ್ಚುವರಿ ನೆರವು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ರಾಜ್ಯಾದ್ಯಂತ ನಾಳೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಲಿದ್ದು, 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಧಾರವಾಡ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಭಾನುವಾರ ಹಮ್ಮಿಕೊಳ್ಳಲಾಗಿದ್ದು, 5 ವರ್ಷದೊಳಗಿನ 208,779 ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದ್ದು, 889 ಲಸಿಕಾ ಕೇಂದ್ರಗಳಿವೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಪರಶುರಾಮ ಎಫ್ಕೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
4: ಪೋಲಿಯೋ ಭಾನುವಾರ June 28 4 ದಿನದ ಕಾಲ, ಅರ್ಬನ್ ದಲ್ಲಿ 4 ದಿನ, ರೂರಲ್ ನಲ್ಲಿ 3 ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 0-5 ವರ್ಷದ ಮಕ್ಕಳು 208,779 ಮಕ್ಕಳಿಗೆ ನಾವು ಪೋಲಿಯೋ ಹನಿಯನ್ನು ಹಾಕಬೇಕು. ಈ ಒಂದು 4 ದಿವಸದ ಅಭಿಯಾನದಲ್ಲಿ ಎಲ್ಲಾ ಮಕ್ಕಳಿಗೆ ಪೋಲಿಯೋನ ಹಾಕಿ 100% ನಾವು ಸಾಧಿಸುವಂತ ಹೇಳಿಕೆ ಇಷ್ಟಪಡ್ತೀನಿ. ಸಾರ್ವಜನಿಕರನ್ನ ಇನ್ನೊಮ್ಮೆ ವಿನಂತಿ ಮಾಡಿಕೊಳ್ಳುವುದರಿಂದ ನಾಳೆ ತಮ್ಮೆಲ್ಲ 0-5 ವರ್ಷದ ಮಕ್ಕಳಿಗೆ ದಯವಿಟ್ಟು ಬೂಟಿಗೆ ಬಂದು ಪೋಲಿಯೋ ಹನಿಯನ್ನು ಹಾಕಿಸಿಕೊಳ್ಳಿ.
0: ವಿಜಯನಗರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನದ ಅಂಗವಾಗಿ ಜಿಲ್ಲಾಡಳಿತ, ರೋಟರಿ ಕ್ಲಬ್, ಭಾರತೀಯ ವೈದ್ಯಕೀಯ ಸಂಘ ಮತ್ತಿತರ ಸಂಸ್ಥೆಗಳು ಸಿದ್ದತೆ ಕೈಗೊಂಡಿವೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಿರುವ ಅಡ್ಡ ಮತದಾನ ವಿದ್ಯಮಾನವನ್ನು ಬಿಜೆಪಿ ಪಕ್ಷದ ವರಿಷ್ಠರು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದ ರಾಷ್ಟೀಯ ಅಧ್ಯಕ್ಷರು ಹಾಗೂ ಕೇಂದ್ರದ ನಾಯಕರು ಈ ಇಡೀ ಬೆಳವಣಿಗೆಯನ್ನು ತೀಕ್ಷ್ಣವಾಗಿ ಗಮನಿಸುತ್ತಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೇ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಲಾಗಿದ್ದು, ಇದರಿಂದ ಆಗಿರುವ ಸಾಧಕ ಬಾಧಕಗಳ ಕುರಿತು ಈಗಾಗಲೇ ಪಕ್ಷದ ವಲಯದಲ್ಲಿ ಸುದೀರ್ಘ ವಿಶ್ಲೇಷಣೆ ನಡೆದಿದೆ. ತಪ್ಪಿತಸ್ಥರ ವಿರುದ್ದ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಈಗಾಗಲೇ

ಚಿಂತನೆ ನಡೆದಿದೆ. ಮುಂದಿನ ದಿನಗಳಲ್ಲಿ ಪಕ್ಷದ ವರಿಷ್ಠರು ಕೈಗೊಳ್ಳಲಿರುವ ಶಿಸ್ತು ಕ್ರಮದ ನಿರ್ಧಾರವನ್ನು ಕಾದು ನೋಡಬೇಕಿದೆ ಎಂದು ಹೇಳಿದರು. ರಾಜ್ಯದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇಂದು ಬೆಂಗಳೂರಿನ ಎಂಎಸ್ ಬಿಲ್ಡಿಂಗ್ನಲ್ಲಿರುವ ಪೊಲೀಸ್ ಕಂಪ್ಯೂಟರ್ ವಿಭಾಗಕ್ಕೆ ಭೇಟಿ ನೀಡಿ ಇಲಾಖೆಯ ಕಾರ್ಯಚಟುವಟಿಕೆಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಹಾಗೂ ಪೊಲೀಸ್ ಕಂಪ್ಯೂಟರ್ ವಿಭಾಗದ ಹಿರಿಯ ಅಧಿಕಾರಿಗಳು ಸಚಿವರಿಗೆ ವಿಭಾಗದ ವಿವಿಧ ಕಾರ್ಯತಂತ್ರಗಳು, ತಾಂತ್ರಿಕ ಮೂಲಸೌಕರ್ಯ ಮತ್ತು ಪ್ರಗತಿಯ ಕುರಿತು ವಿವರವಾದ ಮಾಹಿತಿ ನೀಡಿದರು.

0: ರಾಜ್ಯ ಸರ್ಕಾರ ತಕ್ಷಣವೇ ಬರಗಾಲ ಘೋಷಿಸಲಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಳೆ ಪಲ್ಸ್ ಪೋಲಿಯೋ ಅಭಿಯಾನ, ರಾಜ್ಯದೆಲ್ಲೆಡೆ ಆರೋಗ್ಯ ಇಲಾಖೆಯಿಂದ ಅಗತ್ಯ ಸಿದ್ಧತೆ. ಹಾಗೂ ನಾಳೆ ಮನ್ ಕಿ ಬಾತ್ ಕಾರ್ಯಕ್ರಮ, ದೇಶವಾಸಿಗಳೊಂದಿಗೆ ಮನದಾಳದ ಮಾತು ಹಂಚಿಕೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.
2: ಕೇಳುಗರೆ, ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
3: ಪಕ್ಷಿಯೋ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾಯೆ.
4: ಮತಲಬ್
3: ದೇಖ್ ಬೇಟಾ, ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮ್ಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ, ಶುದ್ಧತಾ ಝಲಕ್ತಿ ಥೀ, ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ ಭೀ. पहली वाली बात कहाँ,
4: पर हम तो सभी डाले
3: सब नहीं. आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं.
4: सच
3: रे बेटे, एक्सपीरियंस से बता रहे हैं, धूप में बाल सफेद नहीं किए हैं.
4: ठीक है भाई, मैं भी आज से जैविक खेती शुरू करूँगा.
5: माटी से प्रेम की परंपरा है परंपरागत खेती.

0: ಸಮೃದ್ಧಿ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಕೆಳಗ್ರೆ ಈಗ ಭತ್ತದ ಕೃಷಿ ಅನುಭವ ಈ ಕುರಿತು ಯಲ್ಲಾಪುರದ ಪಂಚಾಕ್ಷರಿ ಎಸ್ ಹಿರೇಮಠ್, ಮಂಜುನಾಥ್ ಎಂ ಜೋಗಾರ್ ಶೆಟ್ಟರ್ ಮತ್ತು ಬಸವರಾಜ್ ಸಂಗಯ್ಯ ನಂದೊಳ್ಳಿ ಮಠ್ ಇವರೊಂದಿಗೆ ಸಂದರ್ಶನವನ್ನ ಕೇಳಿ.
3: ಆತ್ಮೀಯ ಕೇಳುಗರೆ, ಇವತ್ತು ನಾವು ಯಲ್ಲಾಪುರದಲ್ಲಿದ್ದೀವಿ. ಇಲ್ಲಿಯ ಸುತ್ತಮುತ್ತದ ಗ್ರಾಮದ 3 ಉತ್ಸಾಹಿ ರೈತರು ನಮ್ಮ ಜೊತೆಗಿದ್ದಾರೆ. ಕೃಷಿಯ ಕಷ್ಟ ಸುಖಗಳನ್ನ ಅವರನ್ನ ಕೇಳಿ ನಾವು ತಿಳ್ಕೊಳ. ನಮಸ್ಕಾರ, ಮೊದಲಿಗೆ ನಿಮ್ಮ ಪರಿಚಯವನ್ನ ಮಾಡ್ಕೊಳ್ಳಿ.
4: ನಮ್ಮದು ಮಂಜುನಾಥ್ ಎಂ ಜೋಗಾರ್ ಶೆಟ್ಟರ್ ಅಂತ, ಯಲ್ಲಾಪುರ.
5: ಪಂಚಾಕ್ಷರಿ ಶಾಂತಯ್ಯ ಹಿರೇಮಠ ಅಂತೇಳಿ, ರಾಮಾಪುರ.
6: ಬಸವರಾಜ್ ಸಂಗಯ್ಯ ನಂದೊಳ್ಳಿ ಮಠ, ಹುಬ್ಳಿ ಮಾವಳಿ, ಕನ್ನಡಿ ಗ್ರಾಮ.
3: ಮೂರನಿಗೂ ಕೇಳುವಂತ ಒಂದು ಪ್ರಶ್ನೆ ಅಂತಂದ್ರೆ, ಸಾಮಾನ್ಯವಾಗಿ ಈ ಕೃಷಿಯಲ್ಲಿ ಯುವಕರ ಪಾಲ್ಗೊಳ್ಳುವಿಕೆ ಕಡಿಮೆ ಆಗ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ. ಸ್ವಲ್ಪ 50-60 ವರ್ಷದ ಮೇಲ್ಪಟ್ಟವರೇ ಕೃಷಿಯಲ್ಲಿ ಅನಿವಾರ್ಯವಾಗಿ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿ, ನಿಮ್ಮ ಒಂದು ಅನುಭವ ಏನು ಮಂಜುನಾಥ್ ಅವರೇ?
4: ಇವತ್ತಿನ ಪರಿಸ್ಥಿತಿನೇ ಹಾಗಿದ್ರಿ. ಯಾಕಂದ್ರೆ ಈ ಮೊಬೈಲ್ ಯುಗಕ್ಕೆ ಯಾರಿಗೂ ಕೃಷಿ ಮಾಡುದಂದ್ರೆ ಮೊದ್ಲು ಬೇಡ ಹೋಗಿದ್ರೆ. ಹಳೆ ಜನರು ಏನಿದ್ದಾರೆ ಅವರೇ ಮೇಂಟೈನ್ ಮಾಡ ಹೋಗ್ತಾ ಇದ್ದಾರೆ. ಮತ್ತೆ ಎಷ್ಟು ಇವರಿಗೆ ಮಷಿನರಿ ಸಾಮಾನು ಸವಲತ್ತು ಇದ್ರು ಸುದಾ ಅಷ್ಟು ಇದನ್ನೇ ಮಾಡೋದಿಲ್ಲ. ಹಿಂಗಾಗಿ ಕೃಷಿ ಬಹಳ ಇದು ಆಗ್ತಾ ಇದ್ದಾರೆ.
3: ಪಂಚಾಕ್ಷಿ ಹಿರೇಮಠ ಅವರು, ನೀವೇನ್ ಹೇಳ್ತೀರಿ?
5: ಕೃಷಿ ಇದರೊಳಗೆ ಹೈನುಗಾರಿಕೆ ಅಂತೂ ಮಾಡ್ತಾ ಇದ್ದೇವೆ. 5 ರೂಪಾಯಿ ಲೀಟರ್ ಹಾಲಿನಿಂದ ಮಾಡ್ತಾ ಇದ್ದು ಇಲ್ಲಿ ತನಕನು ಮಾಡ್ತಾ ಇದ್ದೇವೆ. ಈಗ ನನಗೆ 60-70 ವರ್ಷ. ಮತ್ತೆ ರೈತಾಪಿ ಕೃಷಿನು ಮಾಡ್ತಾನೆ.
3: ಈಗ ಒಂದು 30 ವರ್ಷ ಹಿಂದೆ ಕೃಷಿ ಮಾಡುವುದಕ್ಕೂ ಇವತ್ತು ಮಾಡ್ತಾ ಇರೋದಕ್ಕೆ ಏನಾದ್ರೂ ವ್ಯತ್ಯಾಸ ಇದೆ?
5: ಬಹಳ ವ್ಯತ್ಯಾಸ ಉಂಟು.
3: ಏನಿದೆ
5: ಅಂದ್ರೆ, ಈಗಿನ ಹಿಂಡಿ ಮತ್ತೆ ಮೇವು, ಈಗಂತೂ ಕೃಷಿ ಒಳಗೆ ಕೃಷಿನ ಮಾಡೋರು ಇಲ್ಲ. ಮೇವು ಹೊರಗಿಂದ ಕೊಂಡು ತಗೊಳ್ಬೇಕು.

0: ಹಿಂಗೆಲ್ಲ ಉಂಟು, ಅದರೆಲ್ಲ ಸ್ವಲ್ಪ ದುಬಾರಿ ಬೀಳುತ್ತೆ. ಅದು ಕೃಷಿ ಒಳಗೆ ಲಾಭ ಉಂಟು ಮಾಡಿಕೊಂಡು ಹೋದ್ರೆ.
1: ಬಸವರಾಜ್ ಏನು ಹೇಳ್ತೀರಿ?
2: ಹೈನುಗಾರಿಕೆ ಮಾಡ್ಬೇಕಂತ ಇದ್ದೀನಿ.
1: ಇವಾಗ
2: ಇವಾಗ ಅಲ್ಲಿ ನಂದು 5 ಎಕರೆ 34 ಗುಂಟೆ ಇದೆ ಹಾವಳ್ಳಿಯಲ್ಲಿ. ಅಲ್ಲಿ ನನಗೆ ಕೊಟ್ಟಿಗೆ ಅನುದಾನ ಒಂದು ಬೇಕು. ಆಮೇಲೆ ಹಸು ಅಥವಾ ಖರೀದಿ ಮಾಡಲಿಕ್ಕೆ ಸ್ವಲ್ಪ ಸರ್ಕಾರದಿಂದ ಸಹಾಯ ಬೇಕಾಗ್ತದೆ. ಯಾವುದೂ ಇನ್ನೂ ತನಕ ಮಂಜೂರಾಗಿಲ್ಲ. ಅದಕ್ಕೊಂದು ಕ್ರಮಕ್ಕೆ ಒಂದು ಕೈಕೊಳ್ಬೇಕಂತ ನಾನು ಮನವಿ ಮಾಡ್ಕೊತೇನೆ.
1: ಮಂಜುನಾಥ್ ಅವರು ಹೇಳಿಗ ಸಾಂಪ್ರದಾಯಿಕವಾಗಿ ಕೃಷಿ ಮಾಡಿಕೊಂಡು ಬರುವಂತಕ್ಕೂ ಈಗ ಇತ್ತೀಚಿನ ಒಂದು ಸುಧಾರಿತ ರೀತಿಯಲ್ಲಿ ಕೃಷಿ ಮಾಡೋದಕ್ಕೂ ಏನ್ ವ್ಯತ್ಯಾಸ ಕಾಣ್ತಾ ಇದೆ? ಯಾವುದು ನಿಮಗೆ ಸುಲಭ ಅಂತ ಅನಿಸ್ತಾ ಇದೆ?
3: ಸುಲಭ ಅಂದ್ರೆ ಸಾಂಪ್ರದಾಯದಿಂದ ಬಂದಿದ್ದೇನೆ ವಿಚಾರ ಮಾಡಿದ್ರೆ ಸುಲಭ ರೀ. ಇತ್ತಿತ್ತಾಗಿ ಯಾಂತ್ರಿಕ ಯುಗ ಇದ್ರೂ ಸುಧಾರಿ, ಆದ್ರೆ ಸಾಂಪ್ರದಾಯದಷ್ಟು ಸುಖ ಅದರಲ್ಲಿ ಇರುದಿಲ್ಲ ರೀ. ಬೇಗ ಆಗ್ತದೆ ಅನ್ನೋದಷ್ಟೇ ಹೊರತು ರೀ, ಸ್ವಲ್ಪ ಆಳಿನ ಸಮಸ್ಯೆಯಿಂದ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಹೊರತು ಸಾಂಪ್ರದಾಯದನ್ನೇ ವಿಚಾರ ನೋಡಿದ್ರೆ ಚಲೋ ಅನಿಸ್ತದೆ ರೀ.
1: ಈಗ ನಿಮ್ಮ ದೃಷ್ಟಿಯಲ್ಲಿ ಸಾಂಪ್ರದಾಯಿಕ ಕೃಷಿ ವಿಧಾನ ಅಂದ್ರೆ ಏನು, ಏನೇನು ಮಾಡ್ತಾ ಇದ್ರಿ, ಏನೇನು ಮಾಡ್ತಾ ಇಲ್ಲ?
3: ನಾವು ಮೊದಲಿಂದಾದ್ರೂ ಸಾಂಪ್ರದಾಯಿಕವಾಗಿ ಭತ್ತವನ್ನೇ ಮೂಲ ಬೆಳೆಯಾಗಿ ಮಾಡ್ತಾ ಇದ್ದೀವಿ. ಇತ್ತಿತ್ತಾಗಿ ಸ್ವಲ್ಪ ತೋಟ ಮಾಡ್ಲಿಕ್ಕೆ ಸ್ವಲ್ಪ ಇದನ್ನ ಮಾಡಿ ಈಗ ಒಂದು 3 ವರ್ಷದಿಂದ ಈ ಕಡೆ ಸ್ಟಾರ್ಟ್ ಮಾಡಿದೀವಿ ರೀ. ಆದರೆ ಇನ್ನೊಂದು ಹೇಳ್ಬೇಕಂದ್ರೆ ಭತ್ತದಷ್ಟು ಮೊದಲಷ್ಟು ಬರುವಂತ ಇಳುವರಿ ಇವಾಗ ಬರ್ತಾ ಇಲ್ಲ ರೀ. ಅವಾಗ ಸಗಣಿ ಗೊಬ್ಬರ ಎಲ್ಲ ಸಾಕಷ್ಟು ಸಿಗ್ತಿತ್ತು ರೀ, ಮನೆದೂ ಹಂಗೆ ಇರ್ತಿತ್ತು. ಹಿಂಗಾಗಿ ನಮ್ಗೆ ಅಷ್ಟು ಕಂಡು ಬರಲಾಗಿತ್ತು ರೀ. ಇವಾಗ ಎಲ್ಲ ಹೊರಗಿಂದನೇ ತಗೊಳ್ಳೋದು ಕೂಡ ಸ್ವಲ್ಪ ಸಮಸ್ಯೆ ಆಗ್ಬಿಡ್ತದೆ ರೀ. ಆಳೆಲ್ಲ ಈಗ ಲೋಕಲ್ ಆಳ ಅಂತೂ ಯಾರೂ ಸಿಗುದಿಲ್ಲ. ಎಷ್ಟಾದ್ರೂ 45 ಕಿಲೋಮೀಟರ್ ದೂರಿಂದಾನೇ ಆಳ ತಗೊಂಡೇ ದುಡಿಸ್ಕೊಳ್ಬೇಕಂತ ಪರಿಸ್ಥಿತಿ ಉಂಟ್ರಿ. ಅವ್ರು ಹೇಳದಷ್ಟು ಪಗಾರ ಕೊಟ್ಟರು ಮತ್ತೆ ಅವ್ರಿಗೆ ಮತ್ತು ಸವಲತ್ತು ಬೇಕೇ ಅನ್ನೋ ಮಟ್ಟಕ್ಕೆ ಹೇಳ್ತಾರೆ. ಆ ಲೆಕ್ಕದ ನೋಡಿದ್ರೆ ಸಾಂಪ್ರದಾಯದ ಸುಖ ಅನ್ನುವಂಗ ಇದೆ ರೀ.
1: ಈಗ ಮೊದಲೆಲ್ಲ ಎತ್ತುಗಳನ್ನ ಇಟ್ಟುಕೊಂಡು ಉಳುಮೆ ಎಲ್ಲ ಮಾಡ್ತಾ ಇದ್ರು, ಇವಾಗ ಪವರ್ ಟಿಲ್ಲರ್ ಎಲ್ಲ ಬಂದಿದೆ. ಇದರ ಒಂದು ಬಾಡಿಗೆ ಆಧಾರಿತವಾಗೂ ಕೂಡ ಪವರ್ ಟಿಲ್ಲರ್ ಅನ್ನು ಒದಗಿಸುವಂತ ಒಂದು ವ್ಯವಸ್ಥೆ ಇದೆ, ಇದರ ಸದುಪಯೋಗ ಎಲ್ಲ ಪಡಿಸಿಕೊಳ್ತಾ ಇದ್ರ ನೀವು?
3: ಸದುಪಯೋಗ ಮಾಡ್ತಾ ಇದ್ದೇವೆ.
1: ಸ್ವಲ್ಪ ಹೇಳಿ, ಈಗ ಪವರ್ ಟಿಲ್ಲರ್ ಇಂದ ನಿಮ್ಗೆ ಯಾವ ರೀತಿ ಉಪಯೋಗ ಆಯ್ತು, ಸರಿಯಾದಂತ ಒಂದು ಉಳುಮೆ ಆಗ್ತಾ ಇದೆಯಾ ಹೇಗೆ?
3: ಅದ್ರೆ ಪವರ್ ಟಿಲ್ಲರ್ ಅಲ್ಲಿ ಹೆಂಡೆ ಗಿಂಡೆ ಎಲ್ಲ ಕರಗಿ ತಿಳಿ ಆಗ್ತದ್ರಿ. ಮತ್ತೆ ಇನ್ನೊಂದೇನಂದ್ರೆ ಎತ್ತಿಂದ ಎಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಹಿಂಗೆ ಟೈಮ್ ಬಿಡ್ತಾ ಇರ್ಬೇಕಾಗ್ತಿತ್ರಿ. ಅದು ಹೆಂಡೆ ಎಲ್ಲ ಕರಗ್ಲಿಕ್ಕೆ ಹಿಂಗ ವಾರಗಟ್ಟಲೆ ಎಲ್ಲ ಬಿಡ್ತಿದ್ರು. ಇವಾಗ ಒಂದ್ 2 ದಿನದಲ್ಲೇ ಮುಗಿಸ್ಬೋದು ಅನ್ನೋ ಮಾತು, ಅದು ಒಂದು ಧೈರ್ಯ ಇರ್ತದೆ.
1: ಸರಿ ಹೇಳಿ ಪಂಚಾಕ್ಷರ, ನಿಮ್ಮ ಅನುಭವ ಹೇಳಿ.
0: ನಮ್ಮ ಅನುಭವ ಪವರ್ ಟೆಲ್ಲರಿಂದ ಬಾಡಿಗೆನೂ ಹೊಡಿಬಹುದು, ಸ್ವಂತ ಕೆಲಸನೂ ಮಾಡಬಹುದು. ಮತ್ತೆ ಈಗೆಲ್ಲ ನಾವೆಲ್ಲ ತಗೊಂಡಿದ್ದೇವೆ, ಮಾಡಿದ್ದೇವೆ ಅದು ಪವರ್ ಟೆಲ್ಲರ್. ಮತ್ತೆ
1: ಮೊದಲೆಲ್ಲ ಎತ್ತಿನ ಉಳುಮೆಯನ್ನು ಕೂಡ ಮಾಡಿದ್ರಿಂದ
0: ಸ್ವಲ್ಪ ಆಳಕ್ಕೆ ಹೋಗ್ತಿತ್ತು, ಅದರಿಂದ ಸ್ವಲ್ಪ ಫಲವತ್ತತೆ ಸ್ವಲ್ಪ ಹೆಚ್ಚು ಬರ್ತಿತ್ತು. ಈಗ ಇದು ಏನಾಗದೆ ಅಂದ್ರೆ ಬಹಳ ಆಳಕ್ ಬಿಟ್ರು ಬೀಳಲ್ಲ, ಹೊಸ ಮಣ್ಣು ಬರುತ್ತೆ. ಅದಾದ್ರೆ ಗಳೆಯದಿಂದ ಹೊಡೆದ್ರೆ ಬಿಸಿಲಿಗೆ ಕಾಸಿ ಬಿಟ್ಟು ಎಲ್ಲ ಇದು ಮಾಡಿ ಉಳುಮೆ ಮಾಡಿ ಮೊದ್ಲೇನೆ ಇಡ್ತಿದ್ರು. ಈಗ ಹಂಗಲ್ಲ, ಈಗ ಅರ್ಜೆಂಟ್ ಪೌಟ್ ಎಲ್ಲ ಬಂದ ಮೇಲೆ
1: ಮಳೆ ಬಂದ ಮೇಲೆ
0: ಸ್ಟಾರ್ಟ್ ಮಾಡೋದು ಹಿಂಗಾಗ. ಅವಾಗಾದ್ರೆ ಮೊದ್ಲು ಹೂಡಿ ಇಡ್ತಿದ್ರು, ಹೂಡಿಟ್ಟು ಏನಾದ್ರು ಉದ್ದು ಅಲಸಂದಿ ಇದೆಲ್ಲ ಹಾಕಿಡ್ತಿದ್ರು, ಆ ನೆಲ ಕಾಯ್ತಿತ್ತು. ಅವಾಗ ಸ್ವಲ್ಪ ಫಲವತ್ತತೆ ಬರ್ತಿತ್ತು, ಫಲವತ್ತೆ ಹೆಚ್ಚಾಗ್ತಿತ್ತು ಮಣ್ಣಿನ ಅಂಶ, ಅದರಿಂದ ಭತ್ತನು ಇಳುವರಿ ಸ್ವಲ್ಪ ಚಲೋ ಬರುತ್ತಿತ್ತು. ಈಗ ಸ್ವಲ್ಪ ಏನಾಗದ, ಈಗ ಮಳೆ ಬಿದ್ದುಕೊಳ್ಳೆ ಉಳುಮೆ ಚಾಲು.
1: ಅಂದ್ರೆ ಬೇಸಿಗೆಯಲ್ಲಿ ಏನು ಬೆಳೆ ಬೆಳೆಯುವುದಿಲ್ಲ?
0: ಬೇಸಿಗೆಲ್ಲ ಹುರುಳಿ ಹಾಕಿದ್ದೇನೆ. ಹುರುಳಿ ಹಾಕಿದ್ದೇನೆ.
1: ಏನ್ ಉಪಯೋಗ ಆಗ್ತದೆ ಹುರುಳಿ ಹಾಕಿದ್ರೆ?
0: ಹುರುಳಿ ಹಾಕಿದ್ರೆ ದನಕ್ಕೆ ಮೇವ್ ಆಗುತ್ತೆ, ದನಕ್ಕೆ ಹಸಿ ಮೇವು. ಮತ್ತೆ ಅದೇ ನಾವು ಗಿಡ ಕಿತ್ತಾಕ್ತೇವೆ, ಹಾಲಿಗೆಲ್ಲ ಸ್ವಲ್ಪ ಚಲೋ ಆಗುತ್ತೆ, ತಂಪಾಗುತ್ತೆ.
1: ಆಮೇಲೆ ಈಗ ಹುರುಳಿ ಉದ್ದು ಇಂಥದ್ರಲ್ಲಿ ಎಲ್ಲ ಅಲ್ಲಲ್ಲ, ಮಣ್ಣಿನಲ್ಲಿ ಸಾರಜನಕದ ಅಂಶ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರಲ್ಲ.
0: ಅದೇ ಸಾರಜನಕ ಹೆಚ್ಚಾಗುತ್ತೆ ಅಂದ್ರೆ ಈ ಉಳುಮೆ ಮಾಡಿದ್ರೆ ನೆಲ ಸೂರ್ಯನ ಪ್ರಕಾಶದಿಂದ ಬಿಸಿಲು ಕಾದಿ ಅದರಿಂದ ಸ್ವಲ್ಪ ಉಳುಮೆ ಇದು ಚಲೋ ಆಗುತ್ತೆ, ನೆಲ ಫಲವತ್ತತೆ ಆಗುತ್ತೆ.
1: ಬಸವರಾಜ, ನೀವು ಭತ್ತದ ಕೃಷಿ ಮಾಡ್ತೀರಾ?
2: ಕೃಷಿ ಮಾಡ್ತೇವೆ ನಾವು, ಪವರ್ ಟಿಲ್ಲರ್ ಉಪಯೋಗಿಸ್ಕೋತೇವೆ. ನಂತರ ಒಂದು ಆಳಿಗೆ, ಗಂಡ ಆಳಿಗೆ 1,000 ರೂಪಾಯಿ, ಹೆಣ್ಣಾಳಿಗೆ 800 ರೂಪಾಯಿ. ಬೆಳಿಗ್ಗೆ 8 ಗಂಟೆಯಿಂದ ಹೋದ್ರೆ 1:30 ಬಿಡಬೇಕು, ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆಯಿಂದ ಬಿಟ್ಬಿಡ್ ಹೋಗ್ಕೋಬೇಕೆ. ಮತ್ತು ಅವ್ರಿಗೆ ಹೇಳಿದಷ್ಟು ಪಗಾರ ಕೊಡ್ಬೇಕಿಲ್ಲ, ಬರುದಿಲ್ಲ. ಆಳಿನ ಸಮಸ್ಯೆ ಅಂತೂ ಸಖತ್ತಿದೆ ಇಲ್ಲಿ. ಹೀಗಾಗಿ ನಾವು ಇವ್ರು ಹೇಳ್ದಂಗೆ ಹೊರಗಿಂದ ಬೇರೆ ಕಡೆಯಿಂದ ಆಳ್ಗಳಂತ ಹೂ ಬರು ಖರ್ಚು ಕೊಟ್ಟು ಆಮೇಲೆ ಪಗಾರ ಕೊಟ್ಟು ಅವ್ರು ಹೇಳಿ ತಂದು ಬಿಡ್ಬೇಕಾಗ್ತದೆ. ಆಗ ಅದು ಏನಾಗ್ತದೆ ನಿಮ್ಗೆ ಹೇಳ್ತೇವೆ. ಈಗ ಬೇಸಿಗೆಗಾಲದಲ್ಲಿ ನಾವು ಕತ್ತಿನಿಂದ ಹೂಡಿದ್ರೆ ಮಣ್ಣುಗಳು ಹಂಚಗಣ್ಣುಗಳು ಬರ್ತವೆ, ಅದು ಬಿಸಿಲಿನ ಪ್ರಖರತೆಯಿಂದ ಅದರಲ್ಲಿ ಇರುವಂತ ರೋಗಾಣುಗಳು ಸಾಯ್ತವೆ, ಅದರಿಂದ ಫಲವತ್ತತೆಗಳು ಭಾಳ ಆಗ್ತವೆ. ಈ ಪರ್ವತ ಖಾಲಿ ಅದು ಆಳಕ್ಕೆ ಹೋಗಲ್ಲ, ಹೆಂಚನೂ ಬರುದಿಲ್ಲ. ಮತ್ತು ಬಿಸಿಲು ಬಂದ್ರೂ ಸಮೇತ ಎಷ್ಟು ಬರುತ್ತೆ ಅಷ್ಟು ಅಂದ್ರೆ ಅಷ್ಟು ಪ್ರಖರವಾಗಿ ಕೃಷಿ ಮಾಡ್ಲಿಕ್ಕೆ ಆಗುದಿಲ್ಲ. ನಂಗೆ ಎತ್ತಿನಿಂದ ಗಳೆ ಮಾಡಿಕೊಂಡು ಹುಡಿದ್ರೆ ಅದು ನಮ್ಗೆ

0: ಅದಕ್ಕೆ ಭಾಳ ಬರ್ತದೆ. ಅದರಿಂದ ಮತ್ತು ಈ ಒಣ ಹುಲ್ಲು ಬರ್ತದೆ, ಅದನ್ನ ನಾವು ಮಾರ್ಬೋದು. ಈಗ ಮತ್ತೆ ಏನಾಗ್ತದೆ ಮತ್ತೊಂದು ಹೇಳ್ತೀನಿ ನಿಮಗೆ. ಈಗ ಎಲ್ಲರೂ ಒಂದು ಮಾತು ಹೇಳ್ತೇನೆ, ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಎಲ್ಲರೂ ಈಗ ತೋಟಗಾರಿಕೆ ಇಲಾಖೆಯಿಂದ ಅಡಿಕೆಯ ಹಸಿಮೆಣಸು ಕಾಳು ಏಲಕ್ಕಿ ಏಲಕ್ಕಿ ಎಲ್ಲ ಬೆಳೀತಾರೆ. ಕನಿಷ್ಠ ಒಂದು 70-80% ಈಗ ಆಗಿದೆ. ಇನ್ನು ಮುಂದೆ ಭತ್ತಕ್ಕೆ ಡಿಮಾಂಡ್, ಅಕ್ಕಿಗೆ ಡಿಮಾಂಡ್ ಬರೋದು ಅಕ್ಕಿಗೆ, ಅದು ಅದೇ. ಹಿಂಗಾಗಿ ನಾನು ತೋಟಗಾರಿಕೆ ಬಿಟ್ಟು ನಾನು ಬರೀ ಭತ್ತನೂ ಬೆಳೀತಾ ಇದ್ದೆ. ಈ ಹಿಂದೆ 1,000 ತಿಳಿದಿತ್ತು ಒಂದು ಕ್ವಿಂಟಲ್ ಭತ್ತಕ್ಕೆ, ಈಗ 2,500 ಹಿಂಗೆ ಬರ್ತದೆ. ಒಂದೊಂದ್ಸರಿ ಚಲೋ ಭತ್ತ ಬಂದರೆ 3,000 ತನಕ ಕ್ವಿಂಟಲ್ಗೆ ಹೋಗ್ತದೆ. ಅದರಿಂದ ನಮ್ಗೆ ಸ್ವಲ್ಪ ಲಾಭನೂ ಆಗ್ತದೆ. ಈ ಕಡೆ ಕೃಷಿ ಇದು ಭತ್ತ ಹುಲ್ಲು ಮಾರೋದ್ರಿಂದ ಅದಕ್ಕೆ ಅಲ್ಲಿಗೆ ಲೆವೆಲ್ ಆಗ್ತದೆ ಹೊರತು ನಮಗೆ ಇದು ಬರೋದಿಲ್ಲ, ಖರ್ಚು ಬರೋದಿಲ್ಲ ಅದಕ್ಕೆ. ಈಗ ಹುಲ್ಲಿಗೆ ಮೇಗಂತೂ ಸಖತ್ತಲ್ಲೂ ಡಿಮಾಂಡ್ ಇದೆ. ಹಿಂಗಾಗಿ ನಮ್ಗೆ ಕೆಲಸ ಅವರೇ ತೊಗೊಂಡೋಗ್ಬಿಡ್ತಾರೆ, ಗುತ್ತಿಗೆ ಹಿಡ್ಕೊಂಡು ಅವರೇ ತೊಗೊಂಡೋಗ್ಬಿಡ್ತಾರೆ. ಈಗ ನಮ್ಗೆ ಅನುಕೂಲ ಆಗ್ತದೆ.
1: ಅಂದ್ರೆ ಈಗ ತೋಟಗಾರಿಕೆಯಲ್ಲಿ ವಾಣಿಜ್ಯ ಬೆಳೆಗಳ ಬದಲಿಗೆ ಆಹಾರ ಬೆಳೆಯಾದಂತಹ ಭತ್ತವನ್ನು ಕೂಡ ಬೆಳೆದ್ರೆ ಲಾಭದಾಯಕ,
0: ಬಹಳ ಲಾಭದಾಯಕ. ಯಾಕಂದ್ರೆ ಎಲ್ಲರೂ ಈಗ ಅಕ್ಕಿ ಸಿಗೋದು ಎಲ್ಲಿ ಸಿಗುತ್ತಾ ಇಲ್ಲ. ಈಗ ಅಡಿಕೆ ಅಂತೂ ತಿನ್ಲಿಕ್ಕೆ ಆಗಲ್ಲ, ಕಾಳು ಮನ್ಸ ತಿನ್ಲಿಕ್ಕೆ ಆಗಲ್ಲ, ಹೌದಾ? ತಿನ್ಬೇಕು ಅಕ್ಕಿನೇ, ಹೌದಾ? ಅಕ್ಕಿ ಡಿಮಾಂಡ್ ಬಂದ ಸಹಜ ಅದು.
1: ಆಮೇಲೆ ಪಂಚಾಕ್ಷರಿ ಹಿರೇಮಠ ಅವರೇ ಹೇಳಿ, ಈ ಭತ್ತದಲ್ಲಿಯೂ ಕೂಡ ಸಾಕಷ್ಟು ತಳಿಗಳಿವೆ, ನಿಮ್ಮ ಸ್ಥಳೀಯವಾಗಿ ಏನ್ ತಳಿ ಇದೆ, ಮತ್ತೆ ನರ್ಸರಿ ಮಾಡುವಂತಹದ್ದು ಅಥವಾ ಒಂದು ಅಗೆ ಹಾಕುವಂತದ್ದೆಲ್ಲ ಹೇಗೆ?
2: ನರ್ಸರಿ ಮಾಡುವಂತದ್ದು ಅಂದ್ರೆ ನಾವು ಅಗೆ ಹಾಕೋದು ಮೊದ್ಲೇ ಉಳುಮೆ ಮಾಡಿ
1: ಗಡ್ಡೆ
2: ತಳೆ ಬಗ್ಗೆ, ಪದ್ಮರೇಖ, ಗಿಡ್ಡ ಮುಳಾರಿ, ಹೊನ್ನೆಕಟ್ಟು ಮತ್ತೆ ಅಲೋ ಸಣ್ಣ ಇವೆಲ್ಲ ಮೊದ್ಲು ಮಾಡ್ತಿದ್ರು. ಈಗ ಅದು ಅಲೋ ಸಣ್ಣ ಅಂತೂ ಬಂದಾಗದೆ
1: ಸರಿ
2: ಕಡಿಮೆ ಆಗಿ ಹೋಗ್ಬಿಟ್ಟದ, ಅದಕ್ಕೆ ಇದನ್ನೇ ಇಲ್ಲ. ಅಲೋ ಸಣ್ಣ ಅನ್ನೋದೇ ಇಲ್ಲ ಈಗ.
1: ಸರಿ,
2: ಈಗ ಪದ್ಮರೇಖವನ್ನು ನಾವು ಸ್ವಂತ ಮಾಡ್ತೇವೆ, ಸ್ವಂತ ಪದ್ಮರೇಖ ಗಿಡ ಭತ್ತ ಅಂದ್ರೆ ದನಕ್ಕೆ ಮೇವು ಈಡಾಗುತ್ತೆ, ಮೇವು ಹೆಚ್ಚು ಬರುತ್ತೆ, ಭತ್ತನೂ ಇಳುವರಿ ಬರುತ್ತೆ, ಮತ್ತೆ ಏನು ಅದರಿಂದ ಏನೋ ಲಾಸ್ ಇಲ್ಲ ನಮ್ಗೆ ಎರಡು ಭತ್ತದಿಂದ.
1: ಹೌದು,
2: ಬಾಕಿ ಎಲ್ಲ ಈ ನಮ್ಮ ಗಿಡ್ಡ ತಳಿ ಎಲ್ಲ ಈ ಸೋನಾ ಮಸೂರಿ ಅದೆಲ್ಲ ನಮ್ಗೆ ಹುಲ್ಲು ಈಡಾಗಲ್ಲ, ಮತ್ತೆ ಭತ್ತ ಇಳುವರಿ ಬರ್ಬೋದು, ಆದ್ರೆ ನಮ್ಗೆ ಅದು ಸರಿಯಲ್ಲ. ನಮ್ಗೆ ಊಟಕ್ಕೆ ಇದೆಯಾ ಪದ್ಮರೇಖ ಮತ್ತೆ ಗಿಡ್ ಮುಳಾರಿ
1: ಕುಚಿಲಕ್ಕಿ
2: ಅಲ್ಲ ಮೆಣ್ತಕ್ಕಿನೇ. ಹೌದು, ಊಟಕ್ಕೆ ಈಡು ಬರ್ತದೆ ಮತ್ತೆ ರುಚಿನೂ ಹಂಗೆ ಬರುತ್ತೆ. ಸಗಣಿ ಗೊಬ್ಬರ ಹಾಕ್ಬೇಕು, ಸಗಣಿ ಗೊಬ್ಬರ ಹಾಕಿದ್ರೆ ಅದಕ್ಕೆ ಹುಲ್ಲು ಒಂದು ಮನುಷ್ಯನಷ್ಟೇ ಎತ್ತರ
1: ಬರುತ್ತೆ.
2: ಹೌದು, ಒಂದು ಇಷ್ಟು ಮಠ ಪದ್ಮರೇಖ ಗಿಡ್ ಮುಳಾರಿ ಇಂಟಾನು ಇವೆಲ್ಲ ಲೆವೆಲ್ ಬರುವಂತ. ಬಾಕಿ ಎಲ್ಲ ಈಗಿನ ಹೈಬ್ರಿಡ್ ತಳಿ ಎಲ್ಲ ಇಷ್ಟೇ, ಒಂದೂವರೆ ಫುಟ
1: ಹೇಳ್ತಾರೆ. ಸಸಿ ಮಡಿ ಬಗ್ಗೆ ಹೇಳ್ತೀವಿ, ನರ್ಸರಿ ಮಾಡೋದು ಹೇಗೆ?
2: ನರ್ಸರಿ ಮಾಡೋದು ನಾವು ಮೊದ್ಲೆಲ್ಲ ಎಂತ ಮಾಡ್ತೀವಿ, ಪವರ್ ಟಿಲ್ಲರ್ ಹೊಡೆದು ಈಗ ಗಳೆಯದಿಂದ ಮಾಡಿದಾಗ ಅವಾಗ ಹಂಗೆ ಮತ್ತೆ ಗದ್ದೆಯೊಳಗೆ ನೀರು ಹಾಳಿ ಬದುವು ಎಲ್ಲ ಕಡ್ದು ನೀರು ಕಟ್ಟಿ ಅದಕ್ಕೆ 4 ದಿವಸ ಬಿಟ್ಟು ನೀರು ಕೊಳಸಿ ಅದರ ನಂತರ ಮತ್ತೊಮ್ಮೆ ಹೂಡ್ ಹಾಕಿ ಆ ನಂತರ ಮತ್ತೊಮ್ಮೆ 3ನೇ ಸಲಕ್ಕೆ ನೆಲ ಮಾಡಿ ಮೊಳಕೆ ಬರಲಿಕ್ಕೆ ಬೀಜ ನೆನೆಸಿಡ್ತೇವೆ. ಒಂದು ರಾತ್ರಿ 2 ರಾತ್ರಿ ನೀರೊಳಗೆ ಹಾಕಿಡ್ತೇವೆ. ಆಮೇಲೆ ಬೆಳಗ್ಗೆ ತೆಗೆದಿಡೋದು, ಮತ್ತೆ ರಾತ್ರಿ ಹಾಕೋದು. 2 ದಿವಸ ಮೊಳಕೆ ಆದ ನಂತರ ಮನೆ ಹತ್ರ ಒಯ್ದು ಗುಪ್ಪೆ ಹಾಕಿ ಮತ್ತೆ ಅದರ ನಂತರ ಮೊಳಕೆ ತೆಗೆದು ಬಿತ್ತು ಬಿಟ್ಟರೆ ಆಯಿತು, ರಾಡಿ ಒಳಗೆ ಒಂದಾಯ್ತು. ಕಡೆಗೆ ಅದರ ನಂತರ ಈಗ ಹೊಸ ಪದ್ಧತಿ ಅಂದ್ರೆ ಪ್ಲಾಸ್ಟಿಕ್ ಮೇಗೆ ಹಾಕುವ ಪದ್ಧತಿ ಬಂದದ. ಆ ಪ್ಲಾಸ್ಟಿಕ್ ಮೇಗೆ ಹಾಕಿ 1 ಇಂಚಷ್ಟು ಮಣ್ಣು ಹಾಕೋದು, ಅದು ಈ ರಾತ್ರಿ ನೆನೆಸಿ ಮಾರನೇ ದಿವಸ ಅದಕ್ಕೆ ಹಾಕಿ ಮೇಲಿಂದ ಮಾತ್ರ ಹುಲ್ಲು ಹಾಕಿ ತಳ್ಳು ಹುಲ್ಲು ಹಾಕಿ ಹುಟ್ಟು ಬರೋ ಮಟ್ಟ. ಕಡೆ ಸ್ವಲ್ಪ ನೀರು ಹೊಡಿತಾ ಹೊಳೆದ್ಬಿಟ್ಟು ಸ್ವಲ್ಪ ಸಣ್ಣ ಮಳೆಗೆ ಹುಟ್ಟು ಬಂದ್ಬಿಡ್ತದೆ. ಅದು 18 ದಿವಸಕ್ಕೆ ಕಿತ್ತನೆ ಇಡಬೇಕು. ಅದಕ್ಕೆ ನೀವು 4 ಸಸಿ ಹಾಕಿದ್ರೆ ಅದಕ್ಕೆ ಮತ್ತೆ ಹೆಣ್ಣು ಹೊಡಿತದೆ, ಮರಿ ಹೊಡಿತದೆ, ಅದನ್ನು ಅಡ್ಡಿಲ್ಲ. ಇದು ನೀವು ನಾವು ಏನು ದೊಡ್ಡ ಭತ್ತ ಮತ್ತು ಹೊನ್ನೆಕಟ್ಟು ಮತ್ತೆ ನಿಮ್ಮ ಪದ್ಮರೇಖ ಹೇಳಿದ್ರೆ ಆಲೋಸನ ಅದು ಮಾಡಿದ್ರು ಸುದಾ ಹೆಣ್ಣು ಹೊಡಿತದೆ. ಈಗ ಈ ಸೋನಾ ಮಸರಿ ಮಾಡಬೇಕು ಅದೇ ಮಾಡ್ಬೇಕಂತ ಏನಿಲ್ಲ, ಇದಾದ್ರೂ ಬರುತ್ತೆ.
1: ಈಗ ಕೈಯಿಂದ ನಾಟಿ ಮಾಡುವ ವ್ಯವಸ್ಥೆ ಇದೆಯೋ ಅಥವಾ ಮಿಷಿನ್ ನಾಟಿ ಅಂತದೇನಾದ್ರೂ ಬಂದಿದೆ?
2: ಕೈಯಿಂದೇ ಮಾಡ್ತೇನೆ.
1: ಎಷ್ಟು ಸವಾಲುದಾಯಕ ಅಂತಂದ್ರೆ, ಈಗ ನಾಟಿ ಮಾಡಬೇಕಿದ್ರೆ 1 ಎಕರೆ ಪ್ರದೇಶದಲ್ಲಿ ನಾಟಿ ಮಾಡಬೇಕಿದ್ರೆ ಎಷ್ಟು ಆಳುಗಳು ಬೇಕಾಗ್ತದೆ, ಶ್ರಮ ಬೇಕಾಗ್ತದೆ?
2: 1 ಎಕರೆಗೆ ಸಾಧಾರಣ
1: 8 ಆಳು
2: ಒಂದು 24 ಆಳು ಬೇಕು.
1: ಓಹೋ,
2: ನೆಟ್ಟಿ ಮಾಡ್ಲಿಕ್ಕೆ ಶಿಶಿ ಕಿತ್ತಿ ನೆಡ್ಲಿ
1: 1 ಎಕರೆ. ಅದು ಮಿಷಿನ್ ಆಗಿದ್ರೆ,
2: ಮಿಷಿನ್ ಆದ್ರೆ 2 ತಾಸೊಳಗೆ ಆಗ.
1: ಬೇರೆ ಯಾರಾದ್ರೂ ಪ್ರಯತ್ನ ಪಟ್ಟವರು ಇದ್ದಾರ?
2: ಮಿಷಿನ್ ಬಾಡಿಗೆ ಬಂದಾಗ ನಾವು ಒಂದ್ಸಲ ನೋಡಿದೆ. ಅದು ಅಷ್ಟೇ, ನಮ್ಗೆ ಪುರುಸುದಿಲ್ಲ. ಮತ್ತೆ ಈಗ ನಮ್ದೆಲ್ಲ ಗದ್ದೆ ಕಮ್ಮಿ ಆಗದೆ ಹಿಂಗ ಹಾಕೊಂಡು ಅದಕ್ಕಾಗಿ ನಾವು ಸ್ವಂತ ಕೊಯ್ತೇವೆ, ಸ್ವಂತ ಹಾಕೊಳ್ತೇವೆ, ಸ್ವಂತ ನಾವು ನಟ್ಟಿ ಮಾಡ್ತೇವೆ, ಹಿಂಗೆಲ್ಲ ಉಂಟು.
1: ಮಂಜುನಾಥ್ ಅವರು, ನಿಮ್ಮ ಕೃಷಿ ಅನುಭವ ಹೇಳಿ. ನೀವು ಭತ್ತ ಕೃಷಿ ಮಾಡುವವರ?
3: ಕೃಷಿ ಮಾಡುವ
1: ಹೇಳಿ.
3: ಇವಾಗ ಮಷೀನ್ ನಾಟಿ ಏನಾಗ್ತದ್ರಿ, ಬಹಳ ನೀರು ತಗ್ಗಿ ಪ್ರದೇಶಕ್ಕೆ ಸೆಟ್ ಆಗುದಿಲ್ಲ ರೀ, ಸ್ವಲ್ಪ ಹೈಟ್ ಪ್ರದೇಶಕ್ಕಾದ್ರೆ ಕಡಿಮೆ ನೀರಿದ್ದಲ್ಲೇ ಅದು ನಡೀತದ್ರಿ. ತಗ್ಗು ಪ್ರದೇಶ ಸಸಿ ಸಣ್ಣ ಇರೋದು

0: ಇದ್ರಿಂದ ಅದು ಮುಳುಗ ನಮ್ಮ ಕಡೆ ಮಳೆ ಸ್ವಲ್ಪ ಹೆಚ್ಚಿಗೆ ರೀ, ಹಿಂಗಾಗಿ ಅದಷ್ಟು ಇದು ಆಗುದಿಲ್ಲ ರೀ. ಮತ್ತೆ ಇನ್ನೊಂದೇನಂದ್ರೆ ವಿಭಕ್ತ ಕುಟುಂಬದಲ್ಲಿ ಏನಾಗ್ತೈತ್ರಿ, ಎತ್ತು ಕೋಣ ಎಲ್ಲ ಇದ್ದಾಗೆ ನೋಡೋರು ಜನ ಇರ್ತಿದ್ರಿ. ಇವಾಗ ಎಲ್ಲಾ ಕಡೆ ವಿಭಕ್ತ ಕುಟುಂಬ ಆಗಿ ಎಲ್ಲರೂ
1: ಉದ್ಯೋಗಕ್ಕೆ ಹೋಗಿದ್ದಾರೆ.
0: ಹಾ ರೀ, ಮೇಲುದ್ಯೋಗಕ್ಕೆ ಹೋಗಿದಾರೆ, ಮನೆಯಲ್ಲಿ ಮಾಡೋರು ಯಾರು ಇರುದಿಲ್ಲ ಅಂತ ಹೇಳಿ
1: ಮಿಷಿನ್ ನಟ್ಟಿ ಮಾಡ್ಬೇಕು
0: ಮಾಡುದು. ಹ್ಮ್, ಆ ಮಟ್ಟಕ್ಕೆ ಬಂದವ್ರಿ. ನಾವು ಏನೇ ಇನ್ನೂ ಮಟ ಮಷಿನ್ ನಟ್ಟಿ ಮಾಡಿಲ್ಲ ರೀ,
1: ಯಾಕಂದ್ರೆ ಇಲ್ಲಿ ಜನ ಸಿಗ್ತಾರ ನಿಮ್ಗೆ ನಟ್ಟಿ ಮಾಡ್ಲಿಕ್ಕೆ?
0: ಹೊರಗಿಂದನೆ ತರ್ತೇವ್ರಿ,
1: ಹೊರಗಿಂದ.
0: ಹ್ಞೂ, ಅವ್ರು ಒಬ್ರು ಏಜೆಂಟ್ ಅಂತ ಇರ್ತಾರ್ರಿ, ಅವ್ರಿಗೆ ಇಂತಿಷ್ಟು ಆಳ ಬೇಕಂತ ಹೇಳಿದ್ರೆ ಅವ್ರ ತಂದು ಇಳಿಸಿ ಹೋಗ್ತಾರೆ. ಮತ್ತೆ ಸಾಯಂಕಾಲ 6 ಗಂಟೆಗೆ 5 ವರೆಗೆ ಕರ್ಕೊಂಡು ಹೋಗ್ತಾರ್ರಿ. ಅವ್ರಿಗೆ ಇಂತಿಷ್ಟು ಅಂತ ಪಗಾರ ಅವ್ರ ಹೇಳಿರ್ತಾರ್ರಿ. ಮಧ್ಯದಲ್ಲಿ ಏನಾರ ಅವ್ರಿಗೆ ನಾಷ್ಟ ಕೊಡೋದು ಹಿಂಗೇನ್ರ ಇರ್ತದ್ರಿ, ಹಿಂಗೆಲ್ಲ ಇರ್ತದ್ರಿ.
1: ಈಗ ನಿಮ್ಮ ಬೇಡಿಕೆಗೆ ಅನುಗುಣವಾಗಿ ಈಗ ಕೆಲಸದವ್ರು ಸಿಗ್ತಾರೋ ಅಥವಾ ಒಂದ್ ವಾರ ಬಿಟ್ಟು ಬರ್ತಾರೋ, 10 ದಿವಸ ಬಿಟ್ಟು ಬರ್ತಾರ, ಹೇಗೆ?
0: ಹಂಗ ಅಷ್ಟೇ ದಿವಸ ಏನು ಹೇಳೋದಿಲ್ಲ ರೀ, ಎಲ್ಲರೂ 2 ದಿವಸ ಒಂದ್ ಬೇರೆಯವ್ರ ಹತ್ರ ಮುಗಿಸ್ತಾ ಇದ್ದಾರಂದ್ರೆ 1 ದಿವಸ ಮಧ್ಯದಲ್ಲಿ 1 ಅಥವಾ 2 ದಿವಸ ಗ್ಯಾಪ್ ಕೊಟ್ಟು ಟೈಮ್
1: ಮಾಡ್ಕೋಬೇಕು.
0: ಹಾ, ಮಾಡ್ಕೋಬೇಕ್ರಿ, ಯಾಕಂದ್ರೆ ಎಲ್ಲಾ ಕಡೆಯಿಂದ ಆಳಿದ್ರು ಕಂಟ್ರೋಲ್ ಆಗೋದಿಲ್ಲ 1 ತಿಂಗಳ ಒಳಗೆ. ಯಾಕಂದ್ರೆ ಮೊದಲೇ ಹೇಳಿದ್ರೆ ಆ ಟೈಮಿಗೆ ನಮಗ್ ತಂದು ಮುಟ್ಟಿಸಿ ನಾಟಿಗೆ ಮತ್ತೆ ಕೊಯ್ಬೇಕಾದ್ರೆ ಹಂಗೆ ಮಾಡಿದ್ರೆ ನಡೀತದೆ.
1: ಆಮೇಲೆ ಪಂಚಕ್ಷಿಯವರೇ ಹೇಳಿಗ, ಆ ಒಂದ್ ಸರಿ ನಾಟಿ ಮಾಡಿದ ನಂತರದ ಒಂದು ನಿರ್ವಹಣೆ ಅಂದ್ರೆ ಏನ್ ಮಾಡ್ತೀರಿ, ಮತ್ತೆ ಗೊಬ್ಬರದ ಒಂದು ನಿರ್ವಹಣೆ ಮಾಡುವಂತದ್ದೆಲ್ಲ ಹೇಗೆ?
2: ಗೊಬ್ಬರ ಅಂದ್ರೆ ನಾವು ಅಡಿ ಗೊಬ್ಬರನೇ ಹಾಕ್ಬಿಡ್ತೀವಿ, ತಿಪ್ಪೆ ಗೊಬ್ಬರ
1: ಮೊದ್ಲೇ ಹಾಕಿರ್ತೀರಿ?
2: ಹೌದು, ಮೊದ್ಲೇ ಹಾಕಿ ಉಳುಮೆ ಮಾಡಿ.
1: ಒಂದು ಎಕರೆಗೆ ಅಲ್ಲಿ ಹಾಕುದ್ರೆ ಎಷ್ಟು ಹಾಕ್ಬೇಕು?
2: ಒಂದ್ ಎಕರೆಗೆ ದೊಡ್ಡ ಟ್ರ್ಯಾಕ್ಟರ್, ಒಂದು ಬರಸಿನ ಒಂದು ಟ್ರ್ಯಾಕ್ಟರ್ ಒಂದ್ ಎಕರೆಗೆ ಹಾಕಲೇಬೇಕು.
1: ಒಂದ್ ಸರಿ ಹಾಕಿದ್ರೆ ಸಾಕ ಮೇಲ್ ಗೊಬ್ಬರ ಕೊಡ್ಬೇಕು?
2: ಮೇಲ್ ಗೊಬ್ಬರ ನಾವು ಸರ್ಕಾರಿ ಗೊಬ್ಬರ
1: ಯೂರಿಯಾ ಕೊಡ್ತೀರಿ?
2: ಇಲ್ಲ
1: ಇಲ್ಲ,
2: ಯೂರಿಯಾ ಗಿರಿಯಾ ನಾವೇನಿದ್ರು ಗೋಮೂತ್ರ ಮತ್ತೆ ಸಗಣಿ ಇರ್ತದ, ಅದು ನೀರು ಮಾಡಿ ಗೋಮೂತ್ರ ಹಾಕ್ತಾ ಉಳಿತು ಮಳೆಗಾಲ ನೀರು. ಆ ನೀರ್ ಹೋಗೋ ಕಾಂಡೆ ಒಳಗೆ ಅಲ್ಲಿ ಹಾಕ್ಬಿಡ್ತೇನೆ, 4-5 ದಿವಸ ಸ್ಟಾಕ್ ಆಗಿರ್ತದೆ, ಆ ಗೋಮೂತ್ರ ನಾವು ಅಲ್ಲಿ ಹಾಕ್ಬಿಡ್ತೇವೆ.
1: ಒಂದು ಗದ್ದೆಯಿಂದ ಇನ್ನೊಂದು ಗದ್ದೆಗೆ ನೀರು ಹರಿದು ಹೋಗುದಿಲ್ವಾ?
2: ಹೋಗ್ತದೆ, ಅಥವಾ ಹೋಗ್ತಾ ಗದ್ದೆಗೆ ಹೋಗ್ಬಿಡ್ತದೆ, ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ತುಂಬಿಕೊಂಡು ಅಲ್ಲಿ ಹೋಗ್ತದೆ, ಪೂರ ಹರಿದು ಹೋಗುದಿಲ್ಲ. ಅದೃಷ್ಟು ಎಷ್ಟು ಬೇಕಷ್ಟು ತಗೊಂಡು ಹೆಚ್ಚಾಗಿ ನೀರು ಅಲ್ಲಿ ಹೋಗ್ಬಿಡುತ್ತೆ. ನಾವು ಒಂದೊಂದು ಗದ್ದೆಗೆ ಅಷ್ಟು ಹಾಕ್ಬಿಡ್ತೇವೆ, 2 ಬಕೆಟ್ 3 ಬಕೆಟ್ 4 ಬಕೆಟ್.
1: ಎಷ್ಟು ದಿವಸಕ್ಕೆ ಒಂದ್ಸರಿ?
2: ಅದು 4 ದಿವಸಕ್ಕೆ 5 ದಿವಸಕ್ಕೊಮ್ಮೆ ಸ್ಟಾಕ್ ಆದ್ಕೊಳ್ಳೆ ಮೂತ್ರ ಗದ್ದೆ
1: ಹಾಕ್ಬಿಡ್ತೀವಿ. ಸ್ಟ್ರಾಂಗ್ ಆಗುದಿಲ್ಲ,
2: ಸ್ಟ್ರಾಂಗ್ ಏನಿಲ್ಲ, ಮಳೆ ಬೀಳ್ತಾ ಇದ್ರೆ ನೀರಿದ್ರೆ ಏನ್ ತೊಂದ್ರೆ ಇಲ್ಲ, ನೀರ್ ಇಲ್ಲಾದ್ರೆ ಮಾತ್ರ ಬೇಸಿಗೆಲ್ಲ ಮಾತ್ರ ಹಾಕೊಂಡಿಲ್ಲ, ಮಳೆಗಾಲದಾಗ ಬೇಕಾದಷ್ಟು ಹಾಕ್ರಿ.
1: ಆಮೇಲೆ ಕಳೆ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತೀರಿ?
2: ಕಳೆ ನಿರ್ವಹಣೆ ನಾವು ಇದು ಅಡಿ ಒಳಗಿನ ಸೊಪ್ಪು ಅದು ತರ್ತೇವೆ, ಅದು ಬೇಸಿಗೆಲ್ದಾಗ ಹಾಕಿ ಇಟ್ಬಿಟ್ರೆ ಕಳೆ ಬರೋದು ಕಡಿಮೆ ಆಗುತ್ತೆ. ಈಗ ನೆಟ್ಟಿ ಮಾಡಿದ ನಂತರ ಒಂದು 15 ದಿವಸ ನಂತರ ನಾವು ಒಂದ್ಸಲ ಕೈ ಆಡಿಸ್ತೇವೆ, ಕೈಯಾಡು ಕಳೆ ಎಲ್ಲ ಒಂದ್ಸಲ ಓಡಾಡ್ತೇವೆ, ಅಷ್ಟೇ ಸಾಕು.
1: ಈಗ ಒಂದು ಬುಡದಲ್ಲೆಲ್ಲ ಎಷ್ಟು ಪಿಳ್ಳೆಗಳು ಬರ್ತವೆ?
2: ಒಂದು ಬುಡದೊಳಗೆ ಒಂದು 15-25 ಹಿಂಗೆ ಗೊಬ್ಬರದ ಇದು ತಾಕತ್ ಹೆಂಗ ಅಂತ ಹಂಗೆ. ಅದು 18-22 ದಿವಸ ಒಳಗೆ ನೆಟ್ರೆ ಹಿಳ್ಳು ಹೊಡಿತದೆ.
1: ಅಕಸ್ಮಾತ್ ತಡವಾದ್ರೆ
2: ಅದು ಹಿಳ್ಳು ಹೊಡಿದಲ್ಲ, ಕಡಿಮೆ ಆಗುತ್ತೆ, ಇಳುವರಿನೂ ಕಡಿಮೆ ಬರ್ತದೆ. ಇದಾದ್ರೆ ಚಲೋ ಬರ್ತದೆ, ಮತ್ತೆ ಎತ್ತರನು ಬರಬ್ಬರ ಗಡ್ಡೆ ಹೊಡೆದೆ ಬಂದ್ಬಿಡ.
1: ಬಸವರಾಜ್ ಅವರೇ ಹೇಳಿ, ಈಗ ಈ ಭತ್ತದ ನಾಟಿ ಮಾಡಿದ ನಂತರ ಏನೇನು ಸಮಸ್ಯೆಗಳೆಲ್ಲ ಬರ್ತವೆ ಅಂದ್ರೆ, ಕೀಟ ರೋಗಗಳೆಲ್ಲ ಬಂದ್ರೆ ಏನು ಯಾವ ರೀತಿ ನಿರ್ವಹಣೆ ಮಾಡ್ತೀವಿ?
3: ನಮ್ಗೆ ಇವ್ರು ಹೇಳ್ದಂಗೆ ನಾವು ಸಗಣಿ ಗೊಬ್ಬರಗಳನ್ನ ಮೊದ್ಲೇ ಹಾಕ್ಬಿಟ್ಟು
1: ಮಣ್ಣಿಗೆ ಹಾಕ್ತೀವಿ,
3: ಆಮೇಲೆ ಇವರು ನಾವು ಇಂಟನ್ ಆಗ್ಲಿ ಪದ್ಮರಾಕ ಆಗ್ಲಿ ಜಯ ಆಗ್ಲಿ ಇವೆಲ್ಲ ಚೀಲದಲ್ಲಿ ಭತ್ತ ಹಾಕಿ ಬಿದ್ದಿದ ಭತ್ತ ಹಾಕಿ ನೀರು ಹೊಡಿತಾ ಇತ್ತು, ನೀರಿನಲ್ಲಿ ಇಟ್ಟಿರ್ತೀವಿ. 2-3 ದಿವಸ ತೆಗೆದು ಮತ್ತೆ ತೆಗೆದು ಮೊದಲು ಕಡೆಗೆ ಹೇಳ್ದಂಗೆ ಒಂದು ಇದರಲ್ಲಿ ಮೊಳಕೆ ಬರೋಂಗೆ ಮಾಡಿ ಆಮೇಲೆ ಪೌಕ್ಸಲ್ಲಿ ಹೊಡೆದು ಮತ್ತು ಕರೆಕ್ಟ್ ಲೆವೆಲ್ ಮಾಡಿಕೊಂಡು ಆಮೇಲೆ ಅದ್ರ ಮೇಲೆ ಬೀಜ ಇದು ಹಾಕ್ತೇವೆ. ಹಾಕಿದ್ಮೇಲೆ ಮತ್ತೆ ಒಂದು ಸ್ವಲ್ಪ ಸಗಣಿ ಗೊಬ್ಬರ ಹಾಕಿ ಕೈ ಬಿಡ್ತೇವೆ. ಅದು ಇವ್ರು ಹೇಳ್ದಂಗೆ 18-21 ದಿವಸಕ್ಕಾದ್ರೂ ನಮಗೆ ಭಾಳ ಗದ್ದೆ ಬರ್ತಾವೆ, ಇಳುವರಿ ಚೆನ್ನಾಗಿರ್ತದೆ. ಮತ್ತು ಇವ್ರು ಹೇಳಿದ್ರೆ ಹುಲ್ಲು ಭಾಳ ಎತ್ತಕ್ಕೂ ಬರ್ತದೆ, ಅದರಿಂದ ಅನುಕೂಲ. ಇನ್ನು ಪೌಲ್ಟಲ್ಲು ಈ ಕಳೆ ಬಂದಾಗ ಕಡೆಗೆ ನಾವು ಆಳ್ಮೇಲೆ ನಮ್ದು ಏನಿದ್ದು ಹೊರಗಿನ ಜನ ಅಥವಾ ಅಲ್ಲಿ ಲೋಕಲ್ ಇದ್ದವ್ರಿಗೆ ಹೇಳಿಬಿಟ್ರೆ ಅವ್ರು ಬಂದ್ಕೊಂಡು ಕಳೆ ಕಿತ್ತು ಹೋಗ್ತಾರೆ, ಅವ್ರು ಪಗಾರ ಅಷ್ಟು ಕೊಟ್ಟರೆ ಆಯ್ತು.
1: ಈಗ ಬೆಂಕಿ ರೋಗ ಆಗ್ಬೋದು ಅಥವಾ ಎಲೆ ಚುಕ್ಕಿ ರೋಗ ಆಗ್ಬೋದು ಇಂಥ ಸಮಸ್ಯೆ ಬರೋದಿಲ್ಲ?
3: ಇಲ್ಲ, ಸಮಸ್ಯೆ ಬರೋದಿಲ್ಲ, ಯಾಕಂದ್ರೆ ಬರೋದಿಲ್ಲ, ಯಾಕಂದ್ರೆ ನಾವು ಸಗಣಿನೇ ಉಪಯೋಗಿಸ್ಕೊತೀವಿ. ಅಡಿ
1: ಹೇಳ್ದಂಗೆ ಯೂರಿಯಾ ಎಲ್ಲ ಹಾಕೋದಿಲ್ಲ?
3: ಇಲ್ಲ, ಯಾವಾಗ ಲಾಸ್ಟ್ ಇರೋದು ಅಂದ್ರೆ ನಮ್ಗೆ ಡೌಟ್ ಬಂದ್ರೆ ಅನುಮಾನ ಬಂದ್ರೆ ಇಳುವರಿ ಕೊಡುವುದಿಲ್ಲ ಬರುದಿಲ್ಲ ಅನ್ನೋದು ಬಂದ್ರೆ ಒಂದು 25 ಕೆಜಿ ಹಂಗೆ ಹಾಕಿ ಅಷ್ಟು 5 ಎಕರೆಗೆ 25 ಕೆಜಿ ಅಷ್ಟು ಸಮನಾಗಿ ಹಂಚಿಬಿಡ್ತೇವೆ. ಅಷ್ಟೇ ಭಾಳ ಹಾಕಿದ್ರೆ ಭಾಳ ಸುಟ್ಟು ಹೋಗ್ತದೆ, ಸಮನಾಗಿ ಹಂಚಿಬಿಟ್ಟು ಸರಿ ಬರ್ತದೆ.
1: ಆಮೇಲೆ ಪಂಚಾಕ್ಷರಿಯವರೇ ಹೇಳಿ, ಈಗ 1 ಎಕರೆಯಲ್ಲಿ ಸರಾಸರಿ ನಿಮಗೆ ಇಳುವರಿ ಎಷ್ಟು ಬರ್ತದೆ?
2: 1 ಎಕರೆ ಈಗ ನಮ್ಮಲ್ಲಿ

0: ಎಂಟರಿಂದ ಇಪ್ಪತ್ತೆರಡು
1: ಕ್ವಿಂಟಲ್ ಚೀಲ
0: ಇಪ್ಪತ್ತೆರಡು ಕ್ವಿಂಟಲ್ ಆಗ್ತದೆ
1: ಅಷ್ಟೇ. ಅಂದ್ರೆ ಇಲ್ಲಿ ಒಳ್ಳೆ ಇಳುವರಿ
0: ಅಂದ್ರೆ ಇಲ್ಲಿ ಜೌಳ ಹೆಚ್ಚಾಗುತ್ತೆ, ನೀರಿನ ಅಂಶ ಬಹಳ ಅಲ್ರಿ, ಜೌಳ ಹೆಚ್ಚಾಗುತ್ತೆ. ಇನ್ನು ಜೌಳ ಕರಗಿಸ್ಬೇಕಂದ್ರೆ ಕೃಷಿ ಸೊನ್ನೆ ಹಾಕಿರ್ತೇವೆ, ಮತ್ತೆ ಈ ಗೋಮೂತ್ರದಿಂದ ಜೌಳ ತೆಗಿತದೆ, ಮತ್ತೆ ರೋಗನೂ ಬರಲ್ಲ. ಅದು ಮಾತ್ರ ಭಾರಿ ಇದು ಮಾಡಿದಾರೆ ಗೋಮೂತ್ರದ. ನೀವು ಬೇಕಾದ್ರೆ ನಾಲ್ಕು ದಿವಸ ಎಲ್ಲ ಹತ್ತು ದಿವಸ ಬೇಕಾದ್ರೆ ಕೊಳಸಿ ಅದಕ್ಕೆ ಹಾಕ್ರಿ, ಏನೂ ಆಗಲ್ಲ.
1: ಆಮೇಲೆ ಮಂಜುಳಾ ತವರು, ಈಗ ಭತ್ತದ ಗದ್ದೆಯ ಬದಲಿಗೆ ಒಂದಷ್ಟು ಜನ ಅಡಿಕೆ ತೋಟವನ್ನು ಕೂಡ ಮಾಡಿದವರು ಇದ್ದಾರೆ, ನೀವು ಕೂಡ ಅಡಿಕೆ ತೋಟ ಮಾಡಿದೀರಾ?
0: ಸ್ವಲ್ಪ ಮಾಡಿದ್ದೀರಿ,
1: ಹೇಳಿ ಅದ್ರ ಬಗ್ಗೆ. ಯಾವ ತಳಿ ಇದೆ ಇಲ್ಲಿ?
2: ನಾವು ಭತ್ತ ಆದ್ರೆ ನೀರು ಕಡಿಮೆ ಇರೋ ಜಗಕ್ಕೆ ಸೋನಾಮಸರಿ ಆಗ್ಲಿ ಸ್ವಲ್ಪ ಹಗುರಕ್ಕೆ ಬರುವಂತ ಹಾಕ್ತೇವ್ರಿ. ಈ ಪದ್ಮರೇಖಾಲು ಸಣ್ಣ ಇಂಥ ನೀವೆಲ್ಲ ಸ್ವಲ್ಪ ತಗ್ಗಿನ ಜಮೀನಿಗೆ ಹಾಕ್ತೇವ್ರಿ. ಅಂದ್ರೆ ಅವು ಆರೂವರೆ ಏಳು ತಿಂಗಳ ಮಟ್ಟ ಅಂದ್ರೆ ತಡ್ಕೊಳ್ತದ್ರಿ, ಬೀಳುವುದಿಲ್ಲ. ಹಿಂಗೆ ಇದು ಉಳ್ಕಿದಾದ್ರೆ ನೀರಲ್ಲಿ ಬಿದ್ರೆ ಮತ್ತೆ ಇದು ಆಗ್ತದೆ ಅಂತ ಹೇಳಿ.
1: ಅಡಿಕೆ ಬಗ್ಗೆ ಹೇಳಿ, ಅಡಿಕೆ ಯಾವ ತಳಿ ಇದೆ?
2: ಲೋಕಲ್
1: ರೀ,
2: ನಮ್ ಕುಮಟಾ ಮತ್ತೆ ಈ ಸೈಡ್ ಏನಿರುತ್ತೆ ಅದೇ ತಳಿ ರೀ.
1: ನಾವೀಗ ಸದ್ಯ ಒಂಬತ್ತು ಅಡಿ ಒಂದು ಹಾಕಿದ್ರ
2: ಒಂಬತ್ತು ಹತ್ತು ರೀ.
1: ಒಂಬತ್ತು ಎಷ್ಟು ವರ್ಷ ಆಯ್ತು ಇವಾಗ?
2: ಈಗ ಸದ್ಯ ನಮ್ಮದು ಮೂರು ವರ್ಷ ಆಯ್ತು ರೀ.
1: ಮೂರು ವರ್ಷ ಆಯ್ತು.
2: ಹ್ಮ್
1: ಚೆನ್ನಾಗಿ ಬರ್ತಾ ಇದೆಯಾ?
2: ಅಡ್ಡಿಲ್ಲ ರೀ, ಎಲ್ಲೆಲ್ಲೋ ಸ್ವಲ್ಪ ಹಿಂಗ ಜವಳ ಹೆಚ್ಚಿಗಿದ್ರ ಜಾಗಕ್ಕೆ ಸ್ವಲ್ಪ ಬೇಗ ಎದ್ದು ಬರುದಿಲ್ಲ ರೀ, ಅದೇ ಒಂದು ಸಮಸ್ಯೆ ರೀ. ಆದ್ರೂ ಸುಣ್ಣ ಮತ್ತೆ ಹಿಂಗೆ ಇವ್ರ ತೋಟಗಾರಿಕಾ ಅಧಿಕಾರಿಗಳು ಹೇಳಿದ್ದು ಮಾಡ್ತಾ ಇದ್ದೇವ್ರಿ, ಹಂಗೇನ್ ತೀರಾ ಇದು ಇಲ್ಲ ರೀ, ಪರವಾಗಿಲ್ಲ ರೀ.
1: ಪಂಚಾಕ್ಷರ ನೀವು ಹೇಳಿ, ನೀವು ಕೂಡ ಭತ್ತದ ಬಿಟ್ಟು ಅಡಿಕೆಯನ್ನು ಹಾಕೊಂಡಿದ್ದೀರಾ?
0: ಮಾಡಿದ್ದೇನೆ ಶಶಿ, ಈ ಸಲ ಹಾಕ್ಬೇಕಾದ್ರೆ
1: ಹಾಕ್ಬೇಕು ಅಂತ
0: ಹೇಳಿ ವರ್ಷ ಮಾಡೋದು.
1: ಬಸವರಾಜ್ ಏನಾದ್ರೂ ಅಡಿಕೆ ಮಾಡಿದ್ರಾ?
3: ಅಡಿಕೆ ಬೇಡ, ನಮ್ಗೆ ಭತ್ತನೆ ಸಾಕು,
1: ಭತ್ತನೇ ಸಾಕು.
3: ಒಂದು ಡಿಮಾಂಡ್ ಇದೆ,
1: ತುಂಬಾ ದೂರ ಲಕ್ಷಣ ಇಟ್ಕೊಂಡಿದ್ದೀರಿ.
3: ಹೌದು, ಮುಂದೆ ನೋಡ್ಬೇಕು, ಅಕ್ಕಿ ಸಿಗುದಿಲ್ಲ ಕಡೆಗೆ, ಅವಾಗ ಡಿಮಾಂಡ್ ಅದಕ್ಕೆ ಬರುತ್ತೆ.
1: ಕಂಪ್ಯೂಟರ್ ಊಟ ಕೊಡೋದಿಲ್ಲ
3: ಇಲ್ಲ, ಹಿಂಗೆ ಹಿಂಗೆ ನಾವು ಭತ್ತನೇ ಹಾಕ್ತೇವೆ.
1: ಇಷ್ಟು ಎಕರೆ ಇಲ್ಲಿ ಭತ್ತ ಬಿಡ್ತೀರಿ ನೀವು?
3: ಐದು ಎಕರೆ.
1: ಐದು ಎಕರೆ
3: ಕನಿಷ್ಠ 18 ರಿಂದ 20
1: ಐದು ಎಕರೆಗೆ ಒಂದು ಲೆಕ್ಕಾಚಾರ ಮಾಡಿದ್ರೆ ಒಂದು ಬೆಳೆಗೆ ಎಷ್ಟು ಖರ್ಚು ಬರ್ತದೆ, ಎಷ್ಟು ಲಾಭ ಬರ್ತದೆ?
3: ಒಂದು ನಾಟಿ ಗಿಟಿ ಇವೆಲ್ಲ ಹಿಡಿದು ಕನಿಷ್ಠ ಒಂದು 50,000 ರೂಪಾಯಿ ಒಂದು ಇದಕ್ಕೆ.
1: ಐದು ಎಕರೆಗೆ ಒಂದು ಎಕರೆ?
3: ಒಂದು ಎಕರೆ ಅಲ್ಲ, ಹೋಟಲ್ಲು ಒಂದು ಹೆಚ್ಚು ಕಮ್ಮಿ 50,000-75,000 ಬರ್ತದೆ.
1: ಸರಿ,
3: ಆಮೇಲೆ ನಾವು ಆಮೇಲೆ ಅದು ಅದನ್ನ ನಾವು ಹುಲ್ಲಿನಿಂದ ತಕ್ಕೋಬಹುದು.
1: ಈಗ ಐದು ಎಕರೆಯಲ್ಲಿ ಎಷ್ಟು ಹುಲ್ ಸಿಗ್ತದೆ ನಿಮಗೆ?
3: ಒಂದ್ ಕನಿಷ್ಠ ಒಂದು 5-6 ಬನ ಸಿಗ್ತದೆ, ದೊಡ್ಡ ದೊಡ್ಡ ಬಣವೆ ಇರ್ತದೆ.
1: ಅದನ್ನ ಮಾರಾಟ ಮಾಡ್ತೀರಾ?
3: ಮಾಡ್ತಾರೆ.
1: ಹೇಗೆ ಅದು ಬಣವೆಗೆ?
3: ಬಣವೆಗೆ ಅಂದ್ರೆ ಅವ್ರು ಗುತ್ತಿಗೆದಾರರು ಬಂದ ಹುಲ್ ನೋಡ್ತಾರೆ, ನೋಡ್ಕೊಂಡು ಆಮೇಲೆ ಬೆಲೆ ಕಟ್ತಾರೆ.
1: ಸಮ ನೀವು ಸರಾಸರಿ ಎಷ್ಟು ಸಿಗ್ತದೆ ನಿಮಗೆ?
3: ಕನಿಷ್ಠ ಒಂದು 2-2.5 ಲಕ್ಷ ಸಿಗ್ತದೆ.
1: 5 ಎಕರೆ ಭತ್ತ ಬೆಳೆದ್ರೆ ನಿಮ್ಗೆ 2-2.5 ಲಕ್ಷ ರೂಪಾಯಿ ಹುಲ್ಲಲ್ಲಿ ಸಿಗ್ತದೆ.
3: ಅದು ನಮ್ಮ ಹುಲ್ಲಿಂದ ಇಟ್ಟ ಖರ್ಚು ಹೋಗ್ತದೆ.
1: ಉಳಿದ ಭತ್ತ ಸಿಕ್ಕಿದ್ದೆಲ್ಲ ಲಾಭ?
3: ಲಾಭ. ನಾವು ಇಷ್ಟು ಮನೆಗೆ ಅಷ್ಟು ಉಟ್ಕೊಂಡು ಬಾಕಿದಲ್ಲಿ ಮಾಡಿ ಬಿಡ್ತದೆ.
1: ಆಮೇಲೆ ಪಂಚಾಕ್ಷರಿ, ನೀವು ಸಾಕಷ್ಟು ಈ ಹಟ್ಟಿ ಗೊಬ್ಬರ, ಸೆಗಣಿ ಗೊಬ್ಬರ ಆಗ್ಬೋದು ಅಥವಾ ಗಂಜಲ ಆಗ್ಬೋದು, ಇದ್ರ ಉಪಯೋಗವನ್ನ ಮಾಡ್ತಾ ಇದ್ರಿ, ಏನಿದ್ರ ವಿಶೇಷತೆ?
0: ವಿಶೇಷ ಅಂದ್ರೆ ಇದಕ್ಕೆ ಗೋಮೂತ್ರಕ್ಕೆ ಯಾವ ರೋಗ ಬರಲ್ಲ, ಗಿಡ ಮರ ಶಕ್ತಿ, ನಿರೋಧಕ ಶಕ್ತಿ ಇರುತ್ತೆ. ಮತ್ತೆ ಈ ಜೌಳ ಇದ್ದಲ್ಲೆಲ್ಲ ಭಾರಿ ಒಳ್ಳೇದು, ಜೌಳ ಇದೆ. ಮತ್ತೆ ಈ ಅಡಿಕೆ ಸಸಿಗೆಲ್ಲ ನೀವು ಜೌಳ ಇದ್ದ ಜಾಗಕ್ಕೆ ಮಣ್ಣು ತುಂಬಿ ಜೌಳ ಬಹಳ ಉಂಟಾದ್ರೆ ಅದಕ್ಕೆ ನೀವು ಮಳೆಗಾಲ ಟೈಮಿಗೆ ಅಡಿಕೆ ಸಸಿಗೆ ಸುತ್ತಲೂ ಹಾಕ್ಬಹುದು. 4 ದಿವಸ ಎಲ್ಲ 15 ದಿವಸ ಎಲ್ಲ ಬೇಕಾದ್ರೆ ಒಂದ್ ತಿಂಗಳು ಇಟ್ಟು ಕೊಳಸ ಹಾಕ್ರಿ ನೀವು, ಅದ್ರ ಪೋರ್ಸೇ ಬೇರೆ. ಮತ್ತೆ ಈ ನಾವು ಮೊಗೆವಳಿ ಮಾಡೋದು, ತರಕಾರಿ ಮಾಡ್ಬೇಕಾದ್ರು ಮಾಡ ಹಾಕ್ಬಹುದು, ಸಗಣಿ ನೀರು ಮಾಡಿ ಅದ್ ಕರಡಿ.
1: ನೀವು ತರಕಾರಿ ಬೆಳಿತೀರಾ?
0: ನಾವು ಮನೆಗೆ ತರಕಾರಿ ಮಾಡ್ಕೊಳ್ತೇವೆ. ನಾವು
1: ಏನೇನು ಬೆಳಿತೀರಿ?
0: ನಾವು ಮೊಗೆವಳಿ, ಮೊಗೆವಳಿ ಮತ್ತೆ ಗೆಣಸು, ಬದನೆ ಗಿಡ, ಅದಷ್ಟು ಮಾಡ್ಕೊಳ್ತೇವೆ. ನಮ್ಮ
1: ಮಳೆಗಾಲಕ್ಕೆಲ್ಲ
0: ಮಳೆಗಾಲಕ್ಕೆ ಹೊರಗಡೆ ತಗೊಂಡ್ಬರ್ತೇವೆ, ಆದ್ರೂ ನಾವು ಮನೆಯೊಳಗೆ ಈಗ ಬೆಣಕ್ ಹಾಕಿರ್ತೇವೆ
1: ಮಾಡ್ಕೊಳ್ತೇವೆ. ಮಂಜುನಾಥ್ ನೀವೇನ ತರಕಾರಿ ಬೆಳಿತೀರಾ?
2: ಬೆಳಿತೀವ್ರಿ, ಬದನೆಕಾಯಿ, ಹಸಿಮೆಣಸು, ಮತ್ತೆ ಟೊಮೇಟೊ ಇಂತ ಎಲ್ಲ
1: ಮನೆ ಖರ್ಚಿಗೆ ಸಾಕಾಗ್ತದೆ.
2: ಅಷ್ಟು ಒಂದೊಂದ್ಸಲ ಮಗ್ಗನ ಕಟ್ಟನು ಬಹಳ ಇರ್ತದ್ರಿ, ಅದ್ರ ಸಂಬಂಧ ಸ್ವಲ್ಪ ಇದು ಆಗ್ತದ್ರಿ. ಆದ್ರೂ ಎಷ್ಟಂತ ಬೆನ್ ಹಿಡಿದು ಕುತ್ಕೊಳ್ಳಿಕ್ಕಂತೂ ಬರುದಿಲ್ಲ ರೀ, ಬಂದಷ್ಟಂಗ ನಡೆದ ನಡೀತದ್ರಿ, ಕಡಿಮೆ ಬಿದಲ್ ಪಿಡೆ ತಂದೆ ತಂದ್ರಿ.
1: ಬಸವರಾಜ್ ಅವರ, ಈಗ ಕೃಷಿಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಸಾಮಾನ್ಯವಾಗಿ ನೆಮ್ಮದಿ ಸಿಗ್ತದೆ ಅಂತ ಹೇಳ್ತಾರೆ, ಆರೋಗ್ಯ ಸಿಗ್ತದೆ ಅಂತ ಹೇಳಿದ್ರೆ,
3: ಒಂದು ಈಗಿನ ಕಾಲ ಯುವಕರು ಕೃಷಿಗೆ ಮೊದ್ಲು ಆದ್ಯತೆ ಕೊಡೋದು, ಯಾಕಂದ್ರೆ ಬಾಕಿ ಎಲ್ಲ ಬಂಡವಾಳ ಹಾಕೋಕ್ಕಿಂತ ಇದು ತಾಯಿ ನಂಬ ಭೂಮಿ ನಂಬಿದ್ರೆ ಯಾವುದು ಕೈ ಬಿಡುದಿಲ್ಲ. ಹಿಂಗಾಗಿ ಮೊದ್ಲು ಯುವಕರು ಇದಕ್ಕೆ ಫಲವತ್ತ ಮುತುವರ್ಜಿ ಮಾಡ್ಕೊಂಡು ಇದಕ್ಕೆ ಕೃಷಿ ಇದಕ್ಕೆ ತೊಡಗಬೇಕಂತ ನಾನು ಒಂದು ಮನವಿ ಮಾಡ್ಕೊಟ್ಟೆ ನಾನು ಯುವಕರಿಗೆ. ಯಾಕಂದ್ರೆ ಎಷ್ಟೋ ಜನ

0: ಈಗ ಏನಾಗಿದೆ, ಕೆಲವೊಂದು ಜನ ಹಿರಿಯರು ಅವ್ರ ಹತ್ರ ಆಗಲ್ಲ ಕೆಲಸ ಮಾಡ್ಲಿಕ್ಕೆ, ಅವರು ಯುವಕರು ಆ ಕಡೆ ಈ ಕಡೆ ಹೋಗ್ಬಿಟ್ಟಿರ್ತಾರೆ, ಗದ್ದೆ ಮಾಡೋರು ಯಾರು ಇಲ್ಲ. ಅದೇ ಆ ಯುವಕರನ್ನ ಹಿರಿಯರು ಕರೆಸ್ಕೊಂಡು ಕೃಷಿತ್ತವರಿಗೆ ಲಾಭ, ಸ್ವಂತ ಮಾಡೋದ್ರಿಂದ ಈ ಲಾಭ ಉಂಟು ಹೊರತು ಯಾವುದು ಇದು ನಷ್ಟ ಅಂತೂ ಇಲ್ಲ. ಹಿಂಗೆ ನನ್ನ ಇದು ಯಾಕೆ ಯುವಕರಿಗೊಂದು ಮನಿ ಮಾಡ್ಕೊಡೋದು ಅಂದರೆ ಕೃಷಿ ಬಾಟ.
1: ಹಾಂ ಪಂಚಾಕ್ಷರ, ನೀವೇನು ಹೇಳೋದಕ್ಕೆ ಬಯಸ್ರಿ, ಈಗ ಯುವಕರು ಹಳ್ಳಿಯನ್ನು ಬಿಟ್ಟು ಪೇಟೆಗೆ ಹೋಗುವಂಥ ಬದಲಿಗೆ ಹಳ್ಳಿಯಲ್ಲಿ ಇದ್ದುಕೊಂಡು ಬೇರೆ ಏನಾದ್ರು ಉದ್ಯೋಗವನ್ನು ಮಾಡಲಿಕ್ಕೆ ಅವಕಾಶ ಇಲ್ವಾ?
2: ಉಂಟು, ಮಾಡ್ಕೊಂಡು ಉಂಟ್ರೆ ಕೃಷಿ ಒಳಗೆ ಎಲ್ಲ ಬೇಕಾದಂತ ಮಾಡ್ಕೊಂಡು ಬಹಳ ಅನುಕೂಲ ಉಂಟು. ಮಾಡಬೇಕು, ಮಾಡುವುದಿಲ್ಲ ಎಲ್ಲ ಬರೀ ಪೇಟೆ. ಈ ಮೊಬೈಲ್ ಕಾಲ ಬಂದಿದ್ರಿಂದ ಬರೀ ಪೇಟೆ ಪೇಟೆ ಹೇಳ್ಕೊಂತ ಬರೀ ಪೇಟೆ ಒಳಗೆ ಬಿಸ್ನೆಸ್ ನೋಡೋದು, ಮತ್ತೆ ನಿಮ್ದು ಎಲ್ಲರೂ ಕಂಪ್ನಿ ಹೋಗೋದು, ಇದೇ ಕೆಲಸ ಹುಡ್ತಾರೆ. ಇದು ಕೃಷಿ ಒಳಗೆ ಮಾಡೋದಂದ್ರೆ ಬೇಡ, ಅವ್ರಿಗೆ ಕೆಲಸ ಇಲ್ಲ.
1: ಮಂಜುನಾಥ್ ಅವ್ರೇನು ಹೇಳ್ಕೊಬಿಸ್ತೀರಿ, ಯುವಕರನ್ನ ಕೃಷಿಗೆ ತರುವುದು ಹೇಗೆ ಅಂತ?
3: ನಾವೇನತ್ತಾರೆ ಯುವಕರಿಗೆ, ಆದ್ರೆ ಅವ್ರು ಈಗಿನ ಯುವಕರಿಗೆ ರೀ ಅರ್ಲಲ್ಲಿ ಖಾಲಿ ಉಡೋದು ಬೇಡ್ರಿ. ಯುವಕರಾಗ್ಲಿ ಯುವತಿಯರಾಗ್ಲಿ ಬರೀ ಹಿಂಗ ಮೊಬೈಲ್ ಒಂದು ಬರ್ತಾವೆ ಅಗದಿ ಟ್ರಿಮ್ ಆಗಿ ತಿರುಗಬೇಕು ಅನ್ನೋದು ವಿಚಾರ ಮಾಡ್ತಾ ಇರ್ತಾರ್ರಿ. ಹಿಂಗಾಗಿ ಅದೇ ಸಮಸ್ಯೆ ಆಗಿದೆ. ಎಷ್ಟಂದ್ರೆ ಯಾಂತ್ರಿಕದಿಂದ ನಾವು ಕಸಿ ಮಾಡ್ತೇವೆ ಅಂದ್ರೂ ಸುದಾ ಅದಕ್ಕೆ ಮನುಷ್ಯರು ಸ್ವಲ್ಪ ಇದು ಬೇಕೇ ಬೇಕಲ್ರಿ.
1: ಹಾ ಬೆಳೆ ಸಂತೋಷ, ಮಂಜುನಾಥ್ ಅವರೇ, ಮಂಚಾಕ್ಷರಿ ಮತ್ತು ಬಸವರಾಜ್ ಅವರೇ, ಬೇರೆ ಬೇರೆ ಕೃಷಿಯನ್ನ ನೀವು ಮಾಡ್ತಾ ಇದ್ರೆ, ವಿಶೇಷವಾಗಿ ನಮ್ಮ ಆಹಾರ ಬೆಳೆಯಾದಂತಹ ಭತ್ತಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಅದರಲ್ಲೂ ಕೂಡ ಯಾವುದೇ ರಾಸಾಯನಿಕವನ್ನ ಬಳಸದೆ ಸಾವಯವ ರೀತಿಯಲ್ಲಿ ಕೃಷಿ ಮಾಡುವ ಅನುಭವವನ್ನ ಹೇಳಿದಿರಿ. ಬಹುಶಃ ನಮ್ಮ ಮುಂದಿನ ಜನಾಂಗವೂ ಕೂಡ ಇದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕು, ಭತ್ತದ ಕೃಷಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ಭತ್ತದ ಕೃಷಿಯನ್ನು ಮಾಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದೀರಿ. ತುಂಬ ಸಂತೋಷ, ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
4: ನಮಸ್ಕಾರ ಸರ್.
5: ಕೇಳುಗರೆ, ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಯಲ್ಲಾಪುರದ ಪಂಚಾಕ್ಷರಿ ಎಸ್ ಹಿರಮಠ್, ಮಂಜುನಾಥ್ ಎಂ ಜೋಗಾರ್ ಶೆಟ್ಟರ್ ಮತ್ತು ಬಸವರಾಜ್ ಸಂಗಯ್ಯ ನಂದೋಳಿ ಮಠ್ ಇವರೊಂದಿಗೆ ಭತ್ತದ ಕೃಷಿ ಅನುಭವ ಕುರಿತು ಸಂದರ್ಶನವನ್ನು ಕೇಳಿದಿರಿ.

ಇಲ್ಲಿಯವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ ಮಾದೇವಿ ಫಕೀರಯ್ಯ ತೆರಗಾವಿ ಮತ್ತು ಸಂಗಡಿಗರಿಂದ ಸೋಭಾನೆ ಹಾಡುಗಳು.

ಕೆಳಗರೆ ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾದೇವಿ ಫಕೀರಯ್ಯ ತೆರಗಾವಿ ಮತ್ತು ಸಂಗಡಿಗರಿಂದ ಸೋಬಾನೆ ಹಾಡುಗಳನ್ನು ಕೇಳಿದಿರಿ.

0: ಬಾಯಿ ತೆರೆದ ಚರಂಡಿಗಳು, ಕಸದ ರಾಶಿಗಳು, ಮರುಬಳಕೆ ಮಾಡ್ಲಿಕ್ಕಂಥೇಳಿ ವಸ್ತು ಹುಡುಕುವ ಆಯುವ ಮಹಿಳೆಯರು ಮತ್ತು ಮಕ್ಕಳು.
1: ಎಲ್ಲೇ ನೋಡು
0: ತಿನ್ನಕ್ಕೇನಾದ್ರೂ ಸಿಗ್ತೈತಿ ಅಂಥೇಳಿ ಕಸಾನ ಜಾಲಾಡುವ ಹಸು, ಹಂದಿ, ಪಕ್ಷಿ, ನಾಯಿಗಳು. ಅನುಪಯುಕ್ತ ವಸ್ತು, ಪ್ರಾಣಿ ಹೊಟ್ಟಿ ಸೇರಿ ಅನಾರೋಗ್ಯಕ್ಕೆ ದಾರಿ. ಕಸದ ರಾಶಿಯೊಳಗ ಹೊಟ್ಟೆ ತುಂಬಿಸಿಕೊಂಡ ಹಸುವಿನ ಹಾಲು ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿನೂ ಇರಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸನ ಇವತ್ತಿನಿಂದ ನೀವ ಶುರು ಮಾಡ್ರಿ. ನಾಡನ್ನ ಸ್ವಚ್ಛವಾಗಿಸಿ ಸ್ವಾಸ್ಥ್ಯ ಕಾಪಾಡಿ.

ಆಕಾಶವಾಣಿ ಕಾರವಾರ, ಸಮಯ 7:34. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಸಮಯ ಆಗಿದೆ 7:34. ಇನ್ನು ಮುಂದೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಪ್ರಧಾನಮಂತ್ರಿ ನರೇಂದ್ರ ಮೋದಿ 3 ದಿನಗಳ ಸೆಷೆಲ್ಸ್ ಪ್ರವಾಸ, ಸೆಷೆಲ್ಸ್ ಅಧ್ಯಕ್ಷರಿಂದ ಆತ್ಮೀಯ ಸ್ವಾಗತ. ದೂರದೃಷ್ಟಿಯೊಂದಿಗೆ ಬೆಂಗಳೂರು ನಗರ ನಿರ್ಮಾಣದಲ್ಲಿ ಕೆಂಪೇಗೌಡರ ಪಾತ್ರ ಅನನ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸಹಕಾರಿ ವಲಯದ ಸಂಚಾರ ವೇದಿಕೆ ಭಾರತ್ ಟ್ಯಾಕ್ಸಿ ಇನ್ನೆರಡು ವರ್ಷಗಳಲ್ಲಿ 500 ನಗರಗಳಿಗೆ ವಿಸ್ತರಣೆ, ಕೇಂದ್ರ ಸಚಿವ ಅಮಿತ್ ಶಾ. ಹಾಗೂ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3 ದಿನಗಳ ಅಧಿಕೃತ ಭೇಟಿಗಾಗಿ ಇಂದು ಸೆಷೆಲ್ಸ್ ತಲುಪಿದ್ದಾರೆ. ಸೆಷೆಲ್ಸ್ನ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹೆರ್ಮೆನಿ ಅವರು ವಿಮಾನ ನಿಲ್ದಾಣದಲ್ಲಿ ನೀಡಿದ ಆತ್ಮೀಯ ಸ್ವಾಗತಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. ಸೆಷೆಲ್ಸ್ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಮಹತ್ವದ ಕಡಲ ಸಹಭಾಗಿತ್ವದ ಹಾಗೂ ಆತ್ಮೀಯ ಮಿತ್ರ ರಾಷ್ಟವಾಗಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ಭಾರತ ಮತ್ತು ಸೆಷೆಲ್ಸ್ ನಡುವಿನ ದೀರ್ಘಕಾಲದ ಸ್ನೇಹ ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುವುದು ಹಾಗೂ ಉಭಯ ದೇಶಗಳ ಜನರ ಹಿತಾಸಕ್ತಿಗಾಗಿ ಪರಸ್ಪರ ಸಹಕಾರ ವಿಸ್ತರಿಸಲು ಈ ಭೇಟಿ ಮಹತ್ವದ್ದಾಗಿರಲಿದೆ ಎಂದು ಪ್ರಧಾನಮಂತ್ರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತದ ವಿವಿಧ ಭಾಗಗಳ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಅನಿವಾಸಿ ಭಾರತೀಯರು ಸಂರಕ್ಷಿಸಿ ಆಚರಿಸುತ್ತಿರುವುದು ಶ್ಲಾಘನೀಯ ಎಂದು ಅವರು ಹೇಳಿದ್ದಾರೆ. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ ನೀಡಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ವಿ ಸೋಮಣ್ಣ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಉಪರಾಷ್ಟಪತಿ, ಮಹತ್ವದ ದೂರದೃಷ್ಟಿಯೊಂದಿಗಿನ ನಾಡಪ್ರಭು ಕೆಂಪೇಗೌಡರ ಪ್ರಯತ್ನವು ವ್ಯರ್ಥವಾಗಲಿಲ್ಲ. ಅವರು ಅಂದು ನಿರ್ಮಿಸಿದ ಕೆರೆಗಳು ಇಂದು ಕುಡಿಯುವ ನೀರಿನ ಮೂಲಗಳಾಗಿವೆ. ವಿದ್ವಾಂಸರು, ಕುಶಲಕರ್ಮಿಗಳು, ಕಾರ್ಮಿಕರು ಹೀಗೆ ಎಲ್ಲ ವರ್ಗದ ಜನರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿದ್ದರು ಎಂದು ಹೇಳಿದರು. ಕೆಂಪೇಗೌಡರು ಅನೇಕ ಸಸಿಗಳನ್ನು ನೆಟ್ಟಿದ್ದು ಇಂದು 500 ವರ್ಷಗಳ ನಂತರವೂ ಬೆಂಗಳೂರು ಹಸಿರು ನಗರವಾಗಿದೆ. ಅವರು ದೇವಾಲಯಗಳನ್ನು ನಿರ್ಮಿಸಿ ಸಮಾಜದ ಜನರಲ್ಲಿ ಸಾಂಸ್ಕೃತಿಕ ಮಹತ್ವವನ್ನು ಪೋಷಿಸಿದ್ದರು ಎಂದು ಸಿಪಿ ರಾಧಾಕೃಷ್ಣನ್ ವಿವರಿಸಿದರು. ಬೆಂಗಳೂರಿನ ನೀರಿನ ಸಮಸ್ಯೆ ನಿವಾರಣೆಯಾಗಬೇಕು. ರೈತ ಯಾವ ರಾಜ್ಯದವರೇ ಆದರೂ ಅವರ ಸ್ಥಾನ ಬದಲಾಗದು. ರೈತರಿಗೆ ಸಮಾನವಾಗಿ ನೀರು ಹಂಚಿಕೆಯಾಗಬೇಕು. ಕರ್ನಾಟಕ ತಮಿಳುನಾಡು ನಡುವಿನ ಜಲವಿವಾದ ಇತ್ಯರ್ಥವಾಗಬೇಕು. ಜಲವಿವಾದ ಇತ್ಯರ್ಥಕ್ಕೆ ನದಿ ಜೋಡಣೆ ಉತ್ತಮ ಪರಿಹಾರ ಎಂದು ಉಪರಾಷ್ಟಪತಿ ಕಿವಿಮಾತು ಹೇಳಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮಾತನಾಡಿ, ಮುನ್ನೋಟದೊಂದಿಗೆ ಬೃಹತ್ ನಗರವಾಗಿ ಬೆಂಗಳೂರನ್ನು ಕೆಂಪೇಗೌಡರು ರೂಪಿಸಿದರು. ಅವರು ಕೇವಲ ರಸ್ತೆಗಳು ಮತ್ತು ಕಟ್ಟಡಗಳನ್ನು ನಿರ್ಮಿಸಲಿಲ್ಲ, ಜಲ ಸಂರಕ್ಷಣೆಗೆ ಆದ್ಯತೆ ನೀಡಿದರು. ಸಮಗ್ರ ಸಮಾಜ ನಿರ್ಮಾಣಕ್ಕೆ ಎಲ್ಲ ಸಮುದಾಯಗಳಿಗೂ ಸಮಾನ ಆದ್ಯತೆ ನೀಡಿದರು ಎಂದು ಸ್ಮರಿಸಿದರು. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮಾತನಾಡಿ, ಕೆಂಪೇಗೌಡರ ದೂರದೃಷ್ಟಿಯಿಂದ ಬೆಂಗಳೂರು ನಗರ ಅಂತಾರಾಷ್ಟೀಯ ಖ್ಯಾತಿ ಪಡೆದಿದೆ. ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಕೆಂಪೇಗೌಡರು ಕೆರೆಗಳನ್ನು ನಿರ್ಮಿಸಿದ್ದು ಅವುಗಳನ್ನು ಉಳಿಸಿಕೊಳ್ಳಬೇಕಾದ ಜವಾಬ್ದಾರಿ ನಮ್ಮದು ಎಂದರು. ವಿಶ್ವದ ಯಾವುದೇ ದೇಶದ ಆರ್ಥಿಕತೆಯ ಬಲವು ಅದರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ದಿಮೆ ಎಂಎಸ್ಎಂಇ ವಲಯದ ಕೊಡುಗೆಯ ಮೇಲೆ ಅವಲಂಬಿತವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಎಂಎಸ್ಎಂಇ ದಿನ 2026 ಉದ್ಯಮಿ ಭಾರತ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಭಾರತದಲ್ಲಿ ಎಂಎಸ್ಎಂಇ ವಲಯವು ಮೊದಲ ತಲೆಮಾರಿನ ಉದ್ಯಮಿಗಳ ಸ್ಥೈರ್ಯ ಮತ್ತು ಉದ್ಯಮಶೀಲತೆಯ ಪ್ರತೀಕವಾಗಿದೆ ಎಂದರು. ದೇಶದ ಒಟ್ಟು ರಫ್ತಿನಲ್ಲಿ ಎಂಎಸ್ಎಂಇ ವಲಯ ಶೇಕಡ 50%ರಷ್ಟು ಕೊಡುಗೆ ನೀಡುತ್ತಿರುವುದರ ಜೊತೆಗೆ ಉನ್ನತ ಗುಣಮಟ್ಟದ ಮಾನದಂಡಗಳನ್ನು ನಿರಂತರವಾಗಿ ಕಾಯ್ದುಕೊಂಡಿದೆ ಎಂದು ತಿಳಿಸಿದರು. 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಪಯಣದಲ್ಲಿ ಎಂಎಸ್ಎಂಇ ವಲಯವು ಅತ್ಯಂತ ಬಲಿಷ್ಠ ಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು. ದೇಶದ ಎಲ್ಲ ಎಂಎಸ್ಎಂಇ ಘಟಕಗಳ ಸಾರ್ವತ್ರಿಕ ನೋಂದಣಿಗೆ ಉತ್ತೇಜನ ನೀಡುವಂತೆ ಎಂಎಸ್ಎಂಇ ಸಚಿವಾಲಯಕ್ಕೆ ಸಲಹೆ ನೀಡಿದ ಉಪರಾಷ್ಟಪತಿ, ಹೆಚ್ಚಿನ ನೋಂದಣಿಯಿಂದ ನಿಖರ ಮಾಹಿತಿಯ ಸಂಗ್ರಹ ಸಾಧ್ಯವಾಗಲಿದ್ದು ವಲಯದ ನೈಜ ಅಗತ್ಯಗಳಿಗೆ ಅನುಗುಣವಾಗಿ ಪರಿಣಾಮಕಾರಿ ನೀತಿಗಳನ್ನು ರೂಪಿಸಲು ನೆರವಾಗಲಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವ ಜಿತನ್ ರಾಮ್ ಮಾಂಜಿ, ಪ್ರತಿಯೊಬ್ಬ ಉದ್ಯಮಿಗೂ ಹೊಸತನಕ್ಕೆ ಅವಕಾಶ, ಬೆಳವಣಿಗೆ ಹಾಗೂ ರಾಷ್ಟ ನಿರ್ಮಾಣದಲ್ಲಿ ಪಾಲ್ಗೊಳ್ಳಲು ಸಮಾನ ಅವಕಾಶ ಕಲ್ಪಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ದೇಶದ ಎಂಎಸ್ಎಂಇ ವಲಯವನ್ನು ಮತ್ತಷ್ಟು ಸಬಲಗೊಳಿಸುವ ಪಿಎಂಇಜಿ

0: 2.0 ಪೋರ್ಟಲ್, ಸಮಾಧಾನ್ 2.0 ಪೋರ್ಟಲ್ ಸೇರಿದಂತೆ ಹಲವು ಡಿಜಿಟಲ್ ವೇದಿಕೆಗಳು ಪೋರ್ಟಲ್ಗಳಿಗೂ ಉಪರಾಷ್ಟಪತಿ ಚಾಲನೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಸಹಕಾರಿ ವಲಯದ ಸಂಚಾರಿ ವೇದಿಕೆಯಾದ ಭಾರತ್ ಟ್ಯಾಕ್ಸಿಯನ್ನು ಇನ್ನು 2 ವರ್ಷಗಳಲ್ಲಿ ದೇಶದ 500 ನಗರ ಪಟ್ಟಣಗಳಿಗೆ ವಿಸ್ತರಿಸಲಾಗುವುದು ಎಂದು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಭಾರತ್ ಟ್ಯಾಕ್ಸಿ ಅಧಿಕೃತ ಚಾಲನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಉಪಕ್ರಮವು ಸಹಕಾರಿ ವಲಯದ ಪರಿವರ್ತನಕಾರಿ ಉಪಕ್ರಮವಾಗಿದೆ. ಇದು ನ್ಯಾಯಸಮ್ಮತ ಮತ್ತು ಪಾರದರ್ಶಕ ಸಂಚಾರ ವ್ಯವಸ್ಥೆಯನ್ನು ಒದಗಿಸುವ ಉದ್ದೇಶ ಹೊಂದಿದೆ. ಈ ಮೂಲಕ ಸಾರಥಿ ಎಂದು ಕರೆಯಲ್ಪಡುವ ಚಾಲಕರಿಗೆ ತಮ್ಮ ಗಳಿಕೆಯ ಬಹುಪಾಲು ಸಿಗುವಂತೆ ಖಾತರಿಪಡಿಸಲಾಗುವುದು. ಅದೇ ವೇಳೆ ಪ್ರಯಾಣಿಕರಿಗೂ ಸುರಕ್ಷಿತ ಮತ್ತು ಕೈಗೆಟುಕುವ ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ವಿವರಿಸಿದರು. ಗುಜರಾತ್ ಮೆಟ್ರೋ ರೈಲು ನಿಗಮ, ಅಹಮದಾಬಾದ್ ನಗರಪಾಲಿಕೆ, ಗುಜರಾತ್ ರಾಜ್ ಸಹಕಾರಿ ಬ್ಯಾಂಕ್, ಪ್ರಮುಖ ವಿಮಾನ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳೊಂದಿಗೆ ಭಾರತ್ ಟ್ಯಾಕ್ಸಿ ಒಡಂಬಡಿಕೆಗೆ ಸಹಿ ಹಾಕಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಕಾಶವಾಣಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11:00 ಪ್ರಸಾರವಾಗಲಿದೆ. ಇದು ಮನದ ಮಾತು ಕಾರ್ಯಕ್ರಮದ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಭಾಷಣದ ನಂತರ ಪ್ರಾದೇಶಿಕ ಅವತರಣಿಕೆಗಳಲ್ಲಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಮಾಜಿ ಪ್ರಧಾನಮಂತ್ರಿ ಪಿವಿ ನರಸಿಂಹರಾವ್ ಅವರ 105ನೇ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿಗಳ ಸಂಗ್ರಹಾಲಯ ಮತ್ತು ಗ್ರಂಥಾಲಯ ಪಿಎಂಎಂಎಲ್ನಲ್ಲಿ ಇಂದು ಆಯೋಜಿಸಲಾದ ವಿಶೇಷ ಪ್ರದರ್ಶನಕ್ಕೆ ಪಿಎಂಎಂಎಲ್ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಚಾಲನೆ ನೀಡಿದರು. ಈ ಪ್ರದರ್ಶನದಲ್ಲಿ ಪಿವಿ ನರಸಿಂಹರಾವ್ ಅವರ ಜೀವನ ಪಯಣವನ್ನು ಬಿಂಬಿಸುವ ಅಪರೂಪದ ಛಾಯಾಚಿತ್ರಗಳು, ಅಧಿಕೃತ ದಾಖಲೆಗಳು, ಭಾಷಣಗಳು, ಪತ್ರ ವ್ಯವಹಾರಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಸಾರ್ವಜನಿಕರ ವೀಕ್ಷಣೆಗೆ ಇರಿಸಲಾಗಿದೆ. ಭಾರತದ ಇತಿಹಾಸದ ಮಹತ್ವದ ಘಟ್ಟದಲ್ಲಿ ಅವರ ನಾಯಕತ್ವ, ವಿಶೇಷವಾಗಿ ದೇಶದ ಆರ್ಥಿಕ ವ್ಯವಸ್ಥೆಗೆ ಹೊಸ ದಿಕ್ಕು ನೀಡಿದ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣದಂತಹ ಮಹತ್ವದ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತರುವಲ್ಲಿ ಬಹುಮುಖ ವ್ಯಕ್ತಿತ್ವದ ಅವರ ಪಾತ್ರವನ್ನು ಪ್ರಮುಖವಾಗಿ ಪ್ರದರ್ಶಿಸಲಾಗಿದೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸರ್ಕಾರದಲ್ಲಿ ವಿದೇಶಾಂಗ, ಗೃಹ ಮತ್ತು ರಕ್ಷಣಾ ಸಚಿವರು ಸೇರಿದಂತೆ ಹಲವು ಪ್ರಮುಖ ಹುದ್ದೆಗಳನ್ನು ಪಿವಿ ನರಸಿಂಹರಾವ್ ಅಲಂಕರಿಸಿದ್ದರು. ಅವರು 1991ರ ಜೂನ್ 21ರಿಂದ 1996ರ ಮೇ 16ರವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. ರಾಷ್ಟಕ್ಕೆ ಸಲ್ಲಿಸಿದ ಅಸಾಧಾರಣ ಸೇವೆ ಗುರುತಿಸಿ ಅವರಿಗೆ 2024ರಲ್ಲಿ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜಪಾನ್ನ ಯಾತ್ಸುಶಿರೋದಲ್ಲಿ ನಡೆಯುತ್ತಿರುವ ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡ ತನ್ನ ಮೊದಲ ಗುಂಪು ಸಿ ಪಂದ್ಯದಲ್ಲಿ ಕಜಾಕಿಸ್ತಾನ ವಿರುದ್ದ 2-0 ಅಂತರದ ಗೆಲುವು ದಾಖಲಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಮಹಿಳೆಯರ ಡಬಲ್ಸ್ನಲ್ಲಿ ದುರ್ಗಾ ಈಶಾ ಕಂಡ್ರಾಪು ಮತ್ತು ಕೀರ್ತಿ ಮಂಚಾಲಾ ಜೋಡಿ ಕಜಾಕಿಸ್ತಾನದ ಅಲಿಸಾ ಕುಲೇಶೋವಾ ಮತ್ತು ಡಯಾನಾ ನಾಮೆನೋವಾ ವಿರುದ್ಧ 11-5 ಅಂತರದಿಂದ ಜಯಗಳಿಸಿ ಭಾರತಕ್ಕೆ ಶುಭಾರಂಭ ನೀಡಿತು. ನಂತರ ನಡೆದ ಮಿಶ್ರ ಡಬಲ್ಸ್ ಪಂದ್ಯದಲ್ಲಿ ಪುನೀತ್ ಸುರೇಶ್ ಮತ್ತು ದೀಪ್ತಿ ರಾಜ್ ಅದಿತಿ ಜೋಡಿ, ಮುಸ್ತಫಾ ಮಲಿಕ್ ಜಾನ್ ಹಾಗೂ ಅಲಿಸಾ ಕುಲೇಶೋವಾ ವಿರುದ್ದ 11-10 ಅಂತರದ ಗೆಲುವು ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ 3 ದಿನಗಳ ಸೆಷೆಲ್ಸ್ ಪ್ರವಾಸ, ಸೆಷೆಲ್ಸ್ ಅಧ್ಯಕ್ಷರಿಂದ ಆತ್ಮೀಯ ಸ್ವಾಗತ. ದೂರದೃಷ್ಟಿಯೊಂದಿಗೆ ಬೆಂಗಳೂರು ನಗರ ನಿರ್ಮಾಣದಲ್ಲಿ ಕೆಂಪೇಗೌಡರ ಪಾತ್ರ ಅನನ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸಹಕಾರಿ ವಲಯದ ಸಂಚಾರ ವೇದಿಕೆ ಭಾರತ್ ಟ್ಯಾಕ್ಸಿ ಇನ್ನೆರಡು ವರ್ಷಗಳಲ್ಲಿ 500 ನಗರಗಳಿಗೆ ವಿಸ್ತರಣೆ, ಕೇಂದ್ರ ಸಚಿವ ಅಮಿತ್ ಶಾ. ಹಾಗೂ

ಬ್ಯಾಡ್ಮಿಂಟನ್ ಏಷ್ಯಾ ಜೂನಿಯರ್ ಮಿಶ್ರತಂಡ ಚಾಂಪಿಯನ್ಶಿಪ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಎರಡನೇ ಹಂತದ ಪದ್ಮ ಪ್ರಶಸ್ತಿ ಪ್ರದಾನ. ರಾಜ್ಯದ 5 ಸಾಧಕರಿಂದ ಪ್ರಶಸ್ತಿ ಸ್ವೀಕಾರ. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಿಂದ ಒಮ್ಮತದ ತೀರ್ಮಾನ. ದೇಶಾದ್ಯಂತ ನಾಳೆಯಿಂದ ಜುಲೈ 1 ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆ. ಹವಾಮಾನ ಬದಲಾವಣೆ, ದೂರ ಸಂವೇದಿ ಪ್ರಯೋಜನ ಕುರಿತಂತೆ ಚರ್ಚೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ 2 ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. 2 ಪದ್ಮ ವಿಭೂಷಣ, 7 ಪದ್ಮಭೂಷಣ ಮತ್ತು 56 ಪದ್ಮಶ್ರೀ ಸೇರಿದಂತೆ ಒಟ್ಟು 65 ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು, ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ್ ಕೋರೆ, ಶಿಕ್ಷಣ ತಜ್ಞ ಶಶಿಶೇಖರ್ ವೆಂಪತಿ, ಹೆಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರು ರಾಷ್ಟ್ರಪತಿಯವರಿಂದ ಪ್ರಶಸ್ತಿ ಸ್ವೀಕರಿಸಿದರು. ಉದ್ಯಮಿ ಟಿಟಿ ಜಗನ್ನಾಥನ್ ಅವರಿಗೆ ಮರಣೋತ್ತರವಾಗಿ ಸಂದ ಪ್ರಶಸ್ತಿಯನ್ನು ಅವರ ಪುತ್ರ ಮುಕುಂದ್ ಸ್ವೀಕರಿಸಿದರು. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳು ಸೇರಿ ಒಮ್ಮತದ ಐತಿಹಾಸಿಕ ತೀರ್ಮಾನ ಕೈಗೊಂಡಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಮುನಿರಾಬಾದ್ನ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನವಲಿ ಸಮಾನಾಂತರ ಜಲಾಶಯ ಹೂಳೆತ್ತುವ ವಿಚಾರ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಎಲ್ಲರೂ ಸೇರಿ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದು, ಈ ತೀರ್ಮಾನವನ್ನು ಕೇಂದ್ರ ಸಚಿವರೇ ಪ್ರಕಟಿಸಲಿದ್ದಾರೆ ಎಂದು ಹೇಳಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಆಶಯದಡಿ 3 ರಾಜ್ಯಗಳ ರೈತರ ರಕ್ಷಣೆಗೆ ಐತಿಹಾಸಿಕ ತೀರ್ಮಾನ ತೆಗೆದುಕೊಳ್ಳಲಾಗಿದ್ದು, ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದು ಇತಿಹಾಸದ ಪುಟ ಸೇರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಈ 33 ಗೇಟ್ಗಳನ್ನ ಬದಲಾಯಿಸಿ ಈ ನಮ್ಮ 3 ರಾಜ್ಯದ ರೈತರುಗಳನ್ನ ರಕ್ಷಣೆ ಮಾಡಲಿಕ್ಕೆ ಈ ಭಗವಂತ ಇಲ್ಲಿ ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಜತೆಗೂಡುವುದು ಆರಂಭ, ಜತೆಗೂಡು ಚರ್ಚಿಸುವುದು ಪ್ರಗತಿ, ಜತೆಗೂಡು ಕೆಲಸ ಮಾಡುವುದು ಯಶಸ್ಸು. ನಾವು 3 ಸೇರಿ ಐತಿಹಾಸಿಕ ವಿಚಾರವನ್ನ ಈ ನೀರನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು, 33 TMC ನೀರನ್ನ ಯಾವ ರೀತಿ ಉಳಿಸಬೇಕು, ಮುಂದೆ ಈ ಡ್ಯಾಮ್ ಅನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು, ನಮ್ಮ ರೈತರ ಕುಟುಂಬದವರು ರೈತರ ವೇದಿಕೆಯವರು ಏನು ಹಕ್ಕಿಯನ್ನು ಕೊಟ್ಟಿದ್ದಾರೆ, ಏನು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ನಾವು ಈ ಡ್ಯಾಮ್ ಇರ್ಬೋದು, ಈ ನೀರನ್ನು ಉಳಿಸಲಿಕ್ಕೆ ಊರು ತೆಗೆಯುವಂತ ವಿಚಾರ ಇರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿ ನಾವೆಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ ರೈತರನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ನಾವು ಬಂದಿದ್ದೇವೆ. ನಮ್ಮ ನೀರು ನಮ್ಮ ಹಕ್ಕು, ಆ ಹಕ್ಕಿಗೆ 3 ರಾಜ್ಯದ ರೈತರುಗಳನ್ನು ರಕ್ಷಣೆ ಮಾಡಲಿಕ್ಕೆ ಇಂತಹ ಒಂದು ಐತಿಹಾಸಿಕವಾದ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ. 3 ರಾಜ್ಯಗಳ ಅನೇಕ ನೀರಾವರಿ ಸಮಸ್ಯೆಗಳನ್ನ, ಕೃಷ್ಣಾ, ಕಾವೇರಿ, ಗೋದಾವರಿ ಇವೆಲ್ಲ ನದಿಗಳನ್ನ ಯಾವ ರೀತಿ ಒಮ್ಮತವಾಗಿ ನಾವೆಲ್ಲ ಜೋಡಣೆ ಮಾಡಬೇಕು, ಯಾವ ರೀತಿ ರೈತರನ್ನು ಬದುಕಿಸಬೇಕು, ಈ 3 ರಾಜ್ಯಗಳ ಸಮಸ್ಯೆಯನ್ನು ಒಟ್ಟಾಗಿ ತೆಗೆದುಕೊಳ್ಳಬೇಕು, ಆ ಕೆಲಸವನ್ನು ಮಾಡಲಿಕ್ಕೆ ಈ ಒಂದು ಐತಿಹಾಸಿಕವಾದ ದಿನ ಈ ಒಂದು ಸಾಕ್ಷಿಯಾಗಿದೆ. ಮತ್ತೊಂದು, ಈ ಭಾಗದಲ್ಲೇ ಇಡೀ ರಾಜ್ಯದಲ್ಲೇ ರೈತರ ಪರವಾಗಿ ನಿಂತ ಈ ಹಸಿರ ರೈತರ ಬದುಕಿಗೆ, ಈ ರೈತರಿಗೆ ಸಂಬಳ ಇಲ್ಲ, ಈ ರೈತರಿಗೆ ಪ್ರಮೋಷನ್ ಇಲ್ಲ, ಈ ರೈತರಿಗೆ ಪೆನ್ಷನ್ ಇಲ್ಲ, ಈ ರೈತರಿಗೆ ಲಂಚ ಇಲ್ಲ, ಈ ರೈತರಿಗೆ ರಿಟೈರ್ಮೆಂಟ್ ಇಲ್ಲ, ಈ ರೈತರನ್ನ ಬದುಕಿಸ್ಬೇಕು, ಈ ಭತ್ತದ ಕಣಜವನ್ನ ಕಾಪಾಡಬೇಕು ಅಂತ ಹೇಳಿ ಇಂತಹ ತೀರ್ಮಾನಗಳನ್ನು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ತೆಗೆದುಕೊಂಡಿದ್ದೇವೆ.
0: ಇದೇ ವೇಳೆ

ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ದೇಶಾದ್ಯಂತ ಇರುವ ಬಹುತೇಕ ಅಣೆಕಟ್ಟೆಗಳಲ್ಲಿ ಶೇಕಡ 15ಕ್ಕಿಂತಲೂ ಹೆಚ್ಚು ಹೂಳು ತುಂಬಿಕೊಂಡಿದ್ದು ಜಲಾಶಯಗಳ ನೀರು ಸಂಗ್ರಹಣಾ ಸಾಮರ್ಥ್ಯ ಗಣನೀಯವಾಗಿ ಕುಸಿದಿದೆ. ಈ ಹಿನ್ನೆಲೆಯಲ್ಲಿ ಅಣೆಕಟ್ಟೆಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ನೂತನ ಗೇಟ್ಗಳಿಂದ ಮೂರು ರಾಜ್ಯಗಳ ತಲೆಮಾರುಗಳ ಸಮಸ್ಯೆಗೆ ಮುಕ್ತಿ ದೊರೆತಿದೆ ಎಂದು ತೆಲಂಗಾಣ ಮುಖ್ಯಮಂತ್ರಿ ಎಂ ರೇವಂತ್ ರೆಡ್ಡಿ ತಿಳಿಸಿದ್ದಾರೆ. ಲಕ್ಷಾಂತರ ರೈತರ ಕಣ್ಣೀರು ಒರೆಸುವ ನಿಟ್ಟನಲ್ಲಿ ಇದು ಪರಿಹಾರವಾಗಲಿದೆ ಎಂದು ಹೇಳಿದ್ದಾರೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾತನಾಡಿ, ಗೋದಾವರಿ ಕಾವೇರಿ ನದಿಗಳ ಜೋಡಣೆಗೆ ಆಗ್ರಹಿಸಿದ್ದಾರೆ.

0: ಲಕ್ಷಾಂತರ ರೈತರ ಕಣ್ಣೀರು ಒರೆಸುವ ನಿಟ್ಟನಲ್ಲಿ ಇದು ಪರಿಹಾರವಾಗಲಿದೆ ಎಂದು ಹೇಳಿದ್ದಾರೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾತನಾಡಿ, ಗೋದಾವರಿ ಕಾವೇರಿ ನದಿಗಳ ಜೋಡಣೆಗೆ ಆಗ್ರಹಿಸಿದ್ದಾರೆ. ದೇಶಾದ್ಯಂತ ನಾಳೆಯಿಂದ ಜುಲೈ 1ರವರೆಗೆ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಜರುಗಲಿದೆ. 5 ವರ್ಷದ ಒಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಎಲ್ಲಾ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. 2014ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಪೋಲಿಯೋ ಮುಕ್ತ ದೇಶ ಎಂದು ಘೋಷಣೆ ಮಾಡಿದೆ. ಆದರೂ ನೆರೆಯ ರಾಷ್ಟಗಳಾದಂತಹ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನಗಳಲ್ಲಿ ಕೆಲವು ಪೋಲಿಯೋ ಪ್ರಕರಣಗಳು ವರದಿಯಾಗುತ್ತಿದ್ದು, ಹೆಚ್ಚಿನ ನಿಗಾ ವಹಿಸುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭಾರತದಲ್ಲಿ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಮುಂದುವರಿಸಲಾಗುತ್ತಿದೆ. ಬೆಂಗಳೂರಿನಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ನಡೆದ ಬ್ರಿಕ್ಸ್ ಬಾಹ್ಯಾಕಾಶ ಏಜೆನ್ಸಿಗಳ ಸಭೆಯ ಸಮಾರೋಪ ಸಮಾರಂಭ ಜರುಗಿತು. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಬಾಹ್ಯಾಕಾಶ ಸಚಿವರಾದಂತಹ ಡಾ ಜಿತೇಂದ್ರ ಸಿಂಗ್ ಭಾಗಿಯಾಗಿದ್ದರು. ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳಾದಂತಹ ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಭಾರತ, ಇಂಡೋನೇಷ್ಯಾ, ಇರಾನ್, ರಷ್ಯಾ ಸೇರಿದಂತೆ 10 ರಾಷ್ಟಗಳ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು 26 ಹಿರಿಯ ಪ್ರತಿನಿಧಿಗಳು ಭಾಗಿಯಾಗಿದ್ದರು. ಈ ಕುರಿತಂತೆ ಆಕಾಶವಾಣಿಗೆ ಮಾಹಿತಿ ನೀಡಿದ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ದೂರಸಂವೇದಿ ಪ್ರಯೋಜನಗಳು, ಹವಾಮಾನ ಬದಲಾವಣೆ, ವಿಪತ್ತು ನಿರ್ವಹಣೆ ಸೇರಿದಂತೆ ಹಲವು ವಿಷಯಗಳ ಕುರಿತಂತೆ ಚರ್ಚೆ ನಡೆದಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂದು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
1: ಹೆಡ್ ಆಫ್ ಸ್ಪೇಸ್ ಏಜೆನ್ಸಿ ಮೀಟಿಂಗ್ 2026 ವಾಸ್ ಕಂಡಕ್ಟೆಡ್ ಇನ್ ಬ್ಯಾಂಗ್ಲೂರ್ ಅಂಡರ್ ದ ಚೇರ್ಶಿಪ್ ಆಫ್ ಇಂಡಿಯಾ. ಇನ್ ಫ್ಯಾಕ್ಟ್ ವಿ ಹ್ಯಾಡ್ 26 ಡೆಲಿಗೇಟ್ಸ್ ಫ್ರಮ್ 10 ಕಂಟ್ರೀಸ್ ಪಾರ್ಟಿಸಿಪೇಟೆಡ್ ಇನ್ ದಿಸ್ ಪ್ರೋಗ್ರಾಮ್ ಅಲಾಂಗ್ ವಿತ್ ಪೀಪಲ್ ಫ್ರಮ್ ಇಸ್ರೋ ಇನ್ ಸ್ಪೇಸ್ ಅಂಡ್ ದ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್. ದೇರ್ ವರ್ ಲಾಟ್ ಆಫ್ ಡಿಸ್ಕಷನ್ ಆನ್ ದ ಯೂಸೇಜ್ ಆಫ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಕನ್ಸ್ಟಲೇಷನ್ ಫಾರ್ ದ ಸೋಸಿಯೋ ಎಕನಾಮಿಕ್ ಬೆನಿಫಿಟ್ ಆಫ್ ಬ್ರಿಕ್ಸ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಕ್ಲೈಮೇಟ್ ಚೇಂಜ್ ಅಂಡ್ ಅದರ್ ಆಸ್ಪೆಕ್ಟ್ಸ್. ವಿ ಆಲ್ಸೋ ಡಿಸ್ಕಸ್ಡ್ ಅಬೌಟ್ ದ ಡೀಟೈಲ್ಸ್ ಆನ್ ದ ಸಸ್ಟೈನಬಿಲಿಟಿ through debris-free mission management systems. In fact, it was a quite interesting thing and we are also going to include a couple of more countries. 5 more countries are also going to be a part of this system and under the visionary leadership of Honorable Prime Minister of India and the entire space ecosystem in our country is growing and this discussion is going to really take us forward globally. Today, the country is having upper hand in the space activities and it is quite interesting that all the head of space agents of BRICS countries had a common agenda of the global growth and growth utilization of the space activities for the benefit of the BRICS countries. Debris-free mission management system for the sustainability of the space activities. You know, the space is not only for the present generation, we have to also ensure it is safely available for the future generation.
0: ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಬೆಂಗಳೂರಿನ ಸೆಂಟರ್ ಫಾರ್ ಏರ್ ಬೋನ್ಸ್ ಸಿಸ್ಟಮ್ಸ್ ಕ್ಯಾಬ್ಸ್ನಲ್ಲಿ ನಡೆದಂತಹ ಸಮಾರಂಭದಲ್ಲಿ ನೇತ್ರ ಯುದ್ಧ ವಿಮಾನದ ನಿಯಂತ್ರಣ ವ್ಯವಸ್ಥೆಯ ಅಂತಿಮ ಕಾರ್ಯಾಚರಣೆಗೆ ಅನುಮತಿ ನೀಡಿದೆ. ರಕ್ಷಣಾ ಸಿಬ್ಬಂದಿ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಅಂತಿಮ ಕಾರ್ಯಾಚರಣೆಗೆ ಔಪಚಾರಿಕವಾಗಿ ಅನುಮತಿ ನೀಡಿರುವುದಾಗಿ ಘೋಷಣೆ ಮಾಡಿದ್ದಾರೆ. ಭಾರತೀಯ ವಾಯುಪಡೆಯ ಆಕಾಶದಲ್ಲಿ ಕಣ್ಣು ಎಂದು ಕರೆಯಲ್ಪಡುವ ಈ ನೇತ್ರ ಯುದ್ಧ ವಿಮಾನವು ಎಲ್ಲ ಅಭಿವೃದ್ಧಿ ಮತ್ತು ಕಾರ್ಯಾಚರಣೆಯ ಪ್ರಯೋಗಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಬಳಿಕ ಮಾತನಾಡಿದ ಅವರು, ಭವಿಷ್ಯದ ಮಿಲಿಟರಿ ಕಾರ್ಯಾಚರಣೆಗಳು ಮಾನವ ಸಹಿತ ಮತ್ತು ಮಾನವರಹಿತ ವ್ಯವಸ್ಥೆಗಳು ಹಾಗೂ ಕೃತಕ ಬುದ್ಧಿಮತ್ತೆಯ ಸಂಯೋಜನೆಯನ್ನು ಒಳಗೊಂಡಿರುತ್ತದೆ ಎಂದು ಬಣ್ಣಿಸಿದ್ದಾರೆ. ರಾಜ್ಯದಲ್ಲಿ ಇದೇ 30ರಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ನಡೆಯಲಿದೆ. ಅರ್ಹ ಮತದಾರರು ಚುನಾವಣಾ ಪ್ರಕ್ರಿಯೆಯಿಂದ ವಂಚಿತರಾಗಬಾರದು ಹಾಗೂ ಯಾವುದೇ ಅನರ್ಹ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಉಳಿಯಬಾರದು ಎಂಬ ಉದ್ದೇಶದಿಂದ ಕೇಂದ್ರ ಚುನಾವಣಾ ಆಯೋಗವು ಪರಿಷ್ಕರಣೆ ನಡೆಸುತ್ತಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಪ್ರತಿಕ್ರಿಯಿಸಿರುವ ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬು ಕುಮಾರ್, ರಾಜ್ಯದ ಜನತೆ ಎಸ್ಐಆರ್ ಬಗ್ಗೆ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ.
2: ಜೂನ್ 30ನೇ ತಾರೀಕಿಂದ ಜುಲೈ 29ರವರೆಗೂ ನಮ್ಮ ಬಿಎಲ್ಒಗಳು ಪ್ರತಿಯೊಂದು ಮತದಾರರ ಮನೆಗೆ ಬಂದು ಎನಿಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡುತ್ತಾರೆ. ನಮ್ಮ ಮತದಾರರ ಹತ್ರ ತುಂಬಾ ವಿನಮ್ರತೆಯಿಂದ ಕೇಳಿಕೊಳ್ತೀವಿ, ದಯವಿಟ್ಟು ತಮ್ಮ ಫೋಟೋವನ್ನ ಆ ಫಾರ್ಮ್ ಅಲ್ಲಿ ಹಚ್ಚಿ ಫಿಲ್ಅಪ್ ಮಾಡಿ ಸಹಿ ಮಾಡಿ ಬಿಎಲ್ಒ ಹತ್ರ ವಾಪಸ್ ಕೊಡಿ ಎಂದು ನಾನು ಎಲ್ಲಾ ಮತದಾರರಿಗೂ ಪ್ರೀತಿಯಿಂದ ಕೇಳಿಕೊಳ್ತೇನೆ.
0: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಬೆಳಗ್ಗೆ 11ಗಂಟೆಗೆ ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ.

ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 135ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಬಿತ್ತರಗೊಳ್ಳಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ. ಬೆಂಗಳೂರು ಆಕಾಶವಾಣಿಯ ಸಿಬ್ಬಂದಿಗಾಗಿ ಬೆಂಗಳೂರಿನ ನಿಮ್ಹಾನ್ಸ್ ಸಮುದಾಯ ಸಂಪರ್ಕ ಕಾರ್ಯಕ್ರಮ ಆಯೋಜನೆ ಮಾಡಿತ್ತು. ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆಯ ಹೆಚ್ಚುವರಿ ಪ್ರಾಧ್ಯಾಪಕರಾದಂತಹ ಡಾ ಅಜಯ್ ಕುಮಾರ್ ಸಿಬ್ಬಂದಿಗೆ ಉತ್ತಮ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವ ಮಹತ್ವವನ್ನು ತಿಳಿಸಿದರು. ಆತಂಕ, ಕೆಲಸದ ಒತ್ತಡ ಮತ್ತು ತಂತ್ರಜ್ಞಾನ ವ್ಯಸನವನ್ನು ನಿರ್ವಹಿಸಲು ಪ್ರಾಯೋಗಿಕ ತಂತ್ರಗಳನ್ನು ಅವರು ಪ್ರದರ್ಶಿಸಿದರು. ಆರೋಗ್ಯಕರ ಕೆಲಸ ಜೀವನ ಸಮತೋಲನದ ಅಗತ್ಯವನ್ನು ಒತ್ತಿ ಹೇಳಿದರು. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರಿನ ಸಂಸದರ ಕಚೇರಿಯಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಜನಕಲ್ಯಾಣ ಮತ್ತು ಪ್ರಗತಿಪರ ಯೋಜನೆಗಳ ಮೇಳ ಆಯೋಜನೆ ಮಾಡಲಾಗಿತ್ತು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅರ್ಹ ಫಲಾನುಭವಿಗಳಿಗೆ ವೃದ್ಧಾಪ್ಯ ವೇತನ, ವಿಧವಾ ವೇತನ ಮತ್ತು ವಿಶೇಷ ಚೇತನರ ವೇತನ ಸೇರಿದಂತೆ ವಿವಿಧ ಕೇಂದ್ರ ಪುರಸ್ಕೃತ ಯೋಜನೆಗಳ ಸೌಲಭ್ಯಗಳನ್ನು ವಿತರಿಸಿದರು. ಮೇಳದಲ್ಲಿ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಬಳಿಕ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಸಮಾಜದ ಪ್ರತಿಯೊಬ್ಬರಿಗೂ ತಲುಪುವಂತಹ ಅನೇಕ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಕ್ಷೇತ್ರದ ಜನರು ಮತ್ತು ಕೇಂದ್ರ ಸರ್ಕಾರದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲು ಈ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ಮಾದಕ ವಸ್ತುಗಳ ಜಾಲ ನಿಗ್ರಹಿಸಲು ಆಪರೇಷನ್ ತೂಫಾನ್ ಅಡಿಯಲ್ಲಿ ಸಹಕಾರ ನೀಡುವಂತೆ ಕರ್ನಾಟಕ, ತಮಿಳುನಾಡು ಮತ್ತು ಪುದುಚೇರಿ ರಾಜ್ಯಗಳಿಗೆ ಕೇರಳ ಮುಖ್ಯಮಂತ್ರಿ ವಿ ಡಿ ಸತೀಶನ್ ಪತ್ರ ಬರೆದಿದ್ದಾರೆ. ಆಪರೇಷನ್ ತೂಫಾನ್ ಕಳ್ಳ ಸಾಗಾಣೆದಾರರ ಹಣಕಾಸು ಜಾಲಗಳನ್ನು ಗುರಿಯಾಗಿಸಿಕೊಂಡು ಅಕ್ರಮವಾಗಿ ಸಂಪಾದಿಸಿದ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲು ಮುಂದಾಗಿದೆ. ಕೇರಳಂ ಪೊಲೀಸರು ಈಗಾಗಲೇ ಹಲವಾರು ಅಂತಾರಾಷ್ಟೀಯ ಮಾದಕ ವಸ್ತು ಕಳ್ಳ ಸಾಗಾಣೆದಾರರನ್ನು ಬಂಧಿಸಿದ್ದು, ಇನ್ನು ಹೆಚ್ಚಿನ ಕಾರ್ಯಾಚರಣೆಗೆ ಸಂಘಟಿತ ಯೋಜನೆ ಅತ್ಯಗತ್ಯ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಐಸಿಎಆರ್ ಕಾರ್ಯದರ್ಶಿ ಜ್ಞಾನೇಂದ್ರ ಡಿ ತ್ರಿಪಾಠಿ ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಐಸಿಎಆರ್ಗೆ ಭೇಟಿ ನೀಡಿದರು. ಈ ವೇಳೆ ತೋಟಗಾರಿಕೆ, ಸಂಶೋಧನಾ ನಾವೀನ್ಯತೆ, ತಂತ್ರಜ್ಞಾನ, ವಾಣಿಜ್ಯೀಕರಣ ಮತ್ತು ರೈತ ಕೇಂದ್ರಿತ ಅಭಿವೃದ್ಧಿಗೆ ಸಂಸ್ಥೆಯು ನೀಡುತ್ತಿರುವ ಅತ್ಯುತ್ತಮ ಕೊಡುಗೆಗಳನ್ನು ಶ್ಲಾಘಿಸಿದರು. ಬೆಳೆ ಸುಧಾರಣೆ, ಜಿಯೋಮಿಕ್ಸ್, ನೆರವಿನ ಸಂತಾನೋತ್ಪತ್ತಿ, ಬೀಜ ಉತ್ಪಾದನೆ, ಗುಣಮಟ್ಟದ ವಸ್ತುಗಳ ಉತ್ಪಾದನೆ, ಸಸ್ಯ ರಕ್ಷಣೆ ಮತ್ತು ತಂತ್ರಜ್ಞಾನ ವರ್ಗಾವಣೆಯಲ್ಲಿ ಸಂಸ್ಥೆಗಳ ಸಾಧನೆ ಬಗ್ಗೆ ಮಾಹಿತಿ ಪಡೆದುಕೊಂಡರು. ತೋಟಗಾರಿಕೆಯಲ್ಲಿ ಉತ್ಪಾದಕತೆ, ಲಾಭದಾಯಕತೆ ಮತ್ತು ಸುಸ್ಥಿರತೆಗೆ ಕೊಡುಗೆ ನೀಡುವ ರೈತ ಆಧಾರಿತ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸಂಸ್ಥೆಯ ಪ್ರಯತ್ನಗಳನ್ನು ಅವರು ಶ್ಲಾಘಿಸಿದರು. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ಹಾಗೂ ಪ್ರವಾಸಿಗರಿಗೆ ವಿಶ್ವದರ್ಜೆಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನೂತನವಾಗಿ ನಮ್ಮ ಗೈಡ್ ಆನ್ಲೈನ್ ವೇದಿಕೆ ಸಿದ್ದಪಡಿಸಲು ಪ್ರವಾಸೋದ್ಯಮ ಇಲಾಖೆ ಚಿಂತನೆ ನಡೆಸಿದೆ. ವಿದೇಶಗಳಲ್ಲಿ ಪ್ರವಾಸಿಗರು ತಮಗೆ ಬೇಕಾದ ಗೈಡ್ಗಳನ್ನು ಆನ್ಲೈನ್ ಮೂಲಕವೇ ಕಾಯ್ದಿರಿಸುವ ವ್ಯವಸ್ಥೆಗಳು ಇವೆ. ಇದೇ ಮಾದರಿಯ ಅತ್ಯಾಧುನಿಕ ಆನ್ಲೈನ್ ವೇದಿಕೆಯನ್ನು ರಾಜ್ಯದಲ್ಲೂ ಪ್ರಾರಂಭಿಸುವುದು ಇಲಾಖೆಯ ಪ್ರಮುಖ ಉದ್ದೇಶವಾಗಿದೆ. ಈ ಹಿನ್ನೆಲೆಯಲ್ಲಿ ನೂತನ ವೆಬ್ಸೈಟ್ ಮತ್ತು ಆಪ್ ರಚಿಸಲು ಇಲಾಖೆ ಮುಂದಾಗಿದೆ. ಈ ನೂತನ ಆನ್ಲೈನ್ ವೇದಿಕೆಯಿಂದ ಪ್ರವಾಸಿಗರಿಗೆ ಸ್ಥಳೀಯ ಗೈಡ್ಗಳನ್ನು ಸುಲಭವಾಗಿ ಸಂಪರ್ಕಿಸಲು ಮತ್ತು ಪ್ರವಾಸಿ ತಾಣಗಳನ್ನು ಸರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ವೀಕ್ಷಿಸಲು ಅನುಕೂಲ ಆಗಲಿದೆ. ಈ ವಿನೂತನ ವೇದಿಕೆ ನಿರ್ಮಾಣಕ್ಕಾಗಿ ರಾಜ್ಯದ ಪ್ರತಿಭಾವಂತ ನವೋದ್ಯಮಗಳಿಗೆ ಅವಕಾಶ ನೀಡಲಾಗುವುದು ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ರಾಜ್ಯದ ಫೊರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯ ನಿರ್ದೇಶನಾಲಯವು ರಾಷ್ಟವೇ ಹೆಮ್ಮೆ ಪಡುವಂತಹ ಸಾಧನೆ ಮಾಡಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ ಎಫ್ಎಸ್ಎಲ್ ಕಚೇರಿಗೆ ಭೇಟಿ ನೀಡಿ ಪರಿಶೀಲನಾ ಸಭೆ ನಡೆಸಿದ ಸಚಿವರು, ಕರ್ನಾಟಕದ ಫೊರೆನ್ಸಿಕ್ ವಿಜ್ಞಾನ ಪ್ರಯೋಗಾಲಯವು ಅಪರಾಧ ತನಿಖೆಯಲ್ಲಿ ವೈಜ್ಞಾನಿಕ ನಿಖರತೆ, ತಾಂತ್ರಿಕ ಸಾಮರ್ಥ್ಯ ಮತ್ತು ವೇಗದ ವರದಿ ವ್ಯವಸ್ಥೆಯಲ್ಲಿ ದೇಶದ ಅತ್ಯುತ್ತಮ ಸಂಸ್ಥೆಗಳಲ್ಲಿ ಒಂದಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಎಫ್ಎಸ್ಎಲ್ಗೆ ರಾಷ್ಟೀಯ ಮಾನ್ಯತಾ ಮಂಡಳಿ ಮಾನ್ಯತೆ ದೊರೆತಿದ್ದು ಅಂತಾರಾಷ್ಟೀಯ ಗುಣಮಟ್ಟದ ಮಾನದಂಡಗಳಡಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ವೈಲ್ಡ್ ಲೈಫ್ ಫೊರೆನ್ಸಿಕ್ ಘಟಕ ಆರಂಭಿಸಲು ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಶೀಘ್ರದಲ್ಲೇ ಕಾರ್ಯಾರಂಭ ಮಾಡಲಿದೆ ಎಂದು ಘೋಷಿಸಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್.

0: ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಚಿತ್ರಗೀತೆಗಳು. ಮೊದಲಿಗೆ ಅಜಯ್ ವಾರಿಯರ್ ಅವರು ಹಾಡಿರುವ ಸಮಾಗಮ ಚಿತ್ರದ ಗೀತೆ. ಸುಬ್ರಾಯ್ ಚೊಕ್ಕಾಡಿ ಅವರು ಬರೆದಿರುವ ಗೀತೆಗೆ ಸಂಗೀತ ನಿರ್ದೇಶನ ಕಿರಣ್ ಅವರದು.

ಕೆಳಗರೆ ಇನ್ನು ಮುಂದೆ ಕೇಳಿ ಸಜನಿ ಚಿತ್ರದ ಗೀತೆ. ಹಾಡಿದ್ದಾರೆ ಮಧುಶ್ರೀ, ನರೇಶ್ ಅಯ್ಯರ್ ಮತ್ತು ರೂಪ್ ಕುಮಾರ್ ರಾಥೋಡ್. ಕವಿರಾಜ್ ಅವರು ಬರೆದಿರುವ ಗೀತೆಗೆ ಸಂಗೀತ ನಿರ್ದೇಶನ ಎ ಆರ್ ರೆಹಮಾನ್ ಅವರದು.

0: ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಜಯಂತಿ ಹೆಬ್ಬಾರ್, ವ್ಯಾಖ್ಯಾನಕಾರರು ರವಿ ಅಲೆವೂರಾಯ ವರ್ಕಾಡಿ.
1: ತನ್ನ ಅಮಾತ್ಯ ಶ್ರೇಷ್ಠನಿಂದ ತಾವು ಪ್ರವೇಶ ಮಾಡಿದ್ದು ತೇಜಪುರ ಎಂಬುದು ಶತ್ರುನಿಗೆ ತಿಳಿಯಿತು. ಅವರಿಂದ ಈ ರಾಜನು ಮಗುವನ್ನು ಪಡೆದ ಕುತೂಹಲಕಾರಿ ಕಥೆಯನ್ನು ಕೇಳುವುದಕ್ಕೆ ಶತ್ರುಘ್ನ ಸಿದ್ಧನಾಗುತ್ತಾನೆ. ಗೋವಿನ ಆರಾಧನೆಯಿಂದ ಋತುಂಬರನು ಹೇಗೆ ಪುತ್ರ ಸಂತಾನವನ್ನು ಪಡೆಯುತ್ತಾನೆ ಎನ್ನುವ ಕಥೆಯನ್ನು ಮಂತ್ರಿ ಈಗ ಶತ್ರುಘ್ನನಿಗೆ ವಿವರಿಸುತ್ತಾನೆ.

0: ಪುಟ್ಟಿನ ಒಂದು ಸೊಗವು ತಾರಿದುದು, ಬಳಿಯ ಬಳವಿಯ ಪುಟ್ಟಿನ ಒಂದು ಸೊಗಂ ತಾರಿದುದು.
1: ಅಯ್ಯ ಶತ್ರುಘ್ನ ರಾಯ, ಈ ಊರಿನ ಅರಸನಾದಂತ ದುಂಬರ ಬಹಳ ಪ್ರಸಿದ್ಧನಾಗಿದ್ದ. ಇವನಲ್ಲಿ ವಿಶೇಷವಾದ ರಾಜತ್ವದ ಲಕ್ಷಣಗಳು ಕಾಣಿಸಿಕೊಳ್ತಾ ಇದ್ವು. ಬೃಹಸ್ಪತಿಯ ಜಾಣ್ಮೆ, ಶುಕ್ರನ ಜ್ಞಾನ, ಯಮನ ದರ್ಪ, ಕುಬೇರನ ಐಶ್ವರ್ಯ ತನ್ನಲ್ಲಿದ್ದು ಈತ ಮನುವಿನ ಬೋಧನೆಯ ಧರ್ಮ ಮಾರ್ಗದಲ್ಲೇ ನಡೆಯುತ್ತಾ ಇದ್ದ. ಸುರಪನ ಓಲಗದ ಚೆಲುವಿಗೆ ಇಮ್ಮಡಿ ಮೀರಿದ ಹಿರಿಮೆ ಅಂತಂದ್ರೂ ತಪ್ಪಲ್ಲ ಇವನ ಒಡ್ಡೋಲಗದಲ್ಲಿ. ಆದರೆ ಎಷ್ಟು ಸುಖ ಇದ್ರೇನು, ಎಷ್ಟು ಸಂತೋಷ ಇದ್ರೇನು, ಎಷ್ಟು ಸಮೃದ್ಧಿ ಇದ್ರೇನು, ತನ್ನ ಜೀವನವನ್ನು ಮುನ್ನಡೆಸುವಂತ ಮಗುವೊಂದು ತನಗಾಗಲಿಲ್ಲ, ಪುತ್ರ ಸಂತಾನ ಆಗಲಿಲ್ಲ ಅನ್ನುವಂಥ ಒಂದು ಚಿಂತೆಯಲ್ಲಿ ಆತ ಇದ್ದ.

0: మే జాబాని మునిపౌ విజయౌ గైదౌ.
1: ತನಗೆ ಮಕ್ಕಳಾಗಲಿಲ್ಲ ಅನ್ನುವಂತ ದುಃಖವನ್ನು ರಾಜ ಪ್ರಕಟಪಡಿಸ್ತಾ ಇದ್ದಾನೆ ಇಲ್ಲಿ ಕವಿ. ಅದಕ್ಕೆ ಈ ದುಃಖ ಹೇಗೆ ಕಾಣಿಸ್ತಾ ಇತ್ತು ಅನ್ನುವುದಕ್ಕೆ ಇಂತಹ ಉದಾಹರಣೆಗಳನ್ನು ಕೊಟ್ಟಿದ್ದಾನೆ. ಹಬ್ಬುವ ಜೀವನಲತೆಯ ಎಳೆಯ ಚಿಗುರು ಚಿಗುರುತ್ತಿದ್ದಂತೆಯೇ ಸೊರಟಿದ ಹಾಗೆ, ಅಲ್ಲೇ ಒಣಗಿ ಹೋದ ಹಾಗೆ, ಸೊಗಸಿನ ಸೊಬಗಿನ ನೆಲಮನೆಯ ಮುಖಭಾಗ ಸ್ವಾಗತಕ್ಕಾಗಿ ಚೆನ್ನಾಗಿರಬೇಕು, ಆದರೆ ಅದು ಮುರುಟಿದಂತೆ ತುಂಬಿ ಹರಿಯುವ ಕಾಡಿನ ತೊರೆಯು ತನ್ನ ಪ್ರವಾಹವನ್ನು ಮುರಿದು ಬಿಟ್ಟ ಹಾಗೆ, ಅಂದ್ರೆ ಅಲ್ಲೇ ನಿಂತು ಹೋದ ಹಾಗೆ, ಸೊಗಸಾದ ಶರೀರದ ಹೊಸ ತಾರುಣ್ಯವು ಅಲ್ಲೇ ಮುಪ್ಪಡಿರುವ ಹಾಗೆ ಕಳೆದು ಹೋದ ಹಾಗೆ. ಇಷ್ಟರವರೆಗೆ ಈ ವಂಶವಾಹಿನಿ ಮುಂದುವರೆದುಕೊಂಡು ಬಂದಿತ್ತು, ಆದರೆ ತನ್ನಿಂದಾಗಿ ಈ ವಂಶದ ವಾಹಿನಿ ಇಲ್ಲಿಯೇ ಕತ್ತರಿಸಲ್ಪಟ್ಟು ಮುಂದೆ ಅದು ಬೇರೊಂದು ಸ್ಥಿತಿಗೆ ಪರಿವರ್ತನೆ ಆಗುತ್ತದಲ್ಲ, ನನ್ನಿಂದಾಗಿ ಹೀಗಾಯ್ತಲ್ಲ ಅಂತ ರಾಜ ನಿತ್ಯವೂ ರೋಧಿಸುತ್ತಾ ಅದಕ್ಕಾಗಿ ಚಿಂತಿಸ್ತಾ ಇದ್ದ. ಆದರೆ ಒಂದು ದಿವಸ ಅವನ ಆಸ್ಥಾನಕ್ಕೆ ಈ ಮನಸ್ಸು ಕೆಟ್ಟು ಕುಳಿತಿರುವಂತಹ ಆ ಕಾಲಕ್ಕೆ ಒಬ್ಬ ಜಾಬಾಲಿ ಮಹರ್ಷಿಗಳ ಪ್ರವೇಶ ಆಯಿತು.
0: ಆಗಳ್ ಅರಸನೇ ತಂದ ಮುನಿಯಂ ಯಥೋಚಿತ ಆಗತ ಸ್ವಾಗತಂಗಳು ಕುಶಲಮಂ ಬೆಸಗೊಂಡು ತರುವಾಯು ಕಟ್ಟಿನ ನುಡಿ

ಮಣಿಪದ ಯಥೋಚಿತವಾಗಿ ಮಹಾರಾಜ ಸ್ವಾಗತಿಸ್ತಾನೆ, ಅವನನ್ನು ಕುಳ್ಳಿರಿಸಿ ಅವನಿಗೆ ಆತಿಥ್ಯವನ್ನು ಮಾಡ್ತಾನೆ. ಅನಂತರ ರೂಢಿಯ ಲೋಕಾಭಿರಾಮದ ಮಾತುಗಳು ನಡೆಯುತ್ತಿರುವ ಹೊತ್ತಲ್ಲಿ ರಾಜ ಮಹರ್ಷಿಗಳ ಹತ್ರ ಕೇಳ್ತಾನೆ, ಓ ಶ್ರೇಷ್ಠ ಸನ್ಯಾಸಿಗಳೇ, ನನ್ನ ಜೀವನದಲ್ಲಿ ದೊಡ್ಡ ದುರಂತ ಎಂಬ ಹಾಗೆ ನಾನು ಅದನ್ನು ಅನುಭವಿಸ್ತಾ ಇದ್ದೇನೆ. ನನಗೆ ಬಂದ ಕಷ್ಟ ಹೇಗಿದೆ ಅಂದರೆ ಹಣ್ಣಿಲ್ಲದ ಮರದ ಬಾಳ್ವೆಯ ಹಾಗೆ, ತಣ್ಣೀರಿನ ಒಸಲೆ ಇಲ್ಲದಂತಹ ಕೊಳದ ಹಾಗೆ, ಚಂದ್ರನಿಲ್ಲದ ರಾತ್ರಿಯ ಸೊಗಸು ಹೇಗಿರ್ತದೋ ಆ ರೀತಿ ಇದೆ ನನ್ನ ಬದುಕು. ಇದಕ್ಕೆಲ್ಲ ಕಾರಣ ಏನಂತ ಕೇಳಿದರೆ, ಒಂದು ಮಗು ಹುಟ್ಟಿ ಬೆಳಗಿ ಈ ವಂಶವನ್ನು ಎತ್ತರದ ಸ್ಥಿತಿಗೆ ಒಯ್ಯಬೇಕಾಗಿತ್ತು. ಆದರೆ ಅಂತಹ ಒಂದು ವಂಶದ ಅಂದ ಸಂದ ಜಗತ್ತಿನ ಪರಿತ್ಯಾಗಕ್ಕೆ ಎಡೆಗೊಡದೆ ಹೋದೀತೆಯೇ ಎಂದು ರಾಜ ತನ್ನ ದುಃಖವನ್ನು ಮಹರ್ಷಿಗಳಲ್ಲಿ ಭಿನ್ನವಿಸಿಕೊಳ್ತಾನೆ.

0: నిజ నిటిల తట సంఘటిత కర సంపుటన్ అప్పుదుం.
1: ಅಲ್ಲದೆ ಪುತ್ರ ಸಂತಾನವನ್ನು ಹೊಂದದೇ ಇದ್ರೆ ಏನೆಲ್ಲ ಆಗುತ್ತದೆ ಮುಂದೆ ಅದನ್ನು ರಾಜ ಋಷಿಗಳಲ್ಲಿ ಬಿಚ್ಚಿಡ್ತಾನೆ. ಮಕ್ಕಳಿಲ್ಲದವರಿಗೆ ಸ್ವರ್ಗ ಪ್ರಾಪ್ತಿಯಾಗುವುದಿಲ್ಲ, ಮಗನನ್ನು ಪಡೆಯದವನಿಗೆ ಸ್ವರ್ಗದವರು ಬಾಗಿಲನ್ನು ತೆರೆಯರು ಎನ್ನುವರಷ್ಟೇ. ಪ್ರೀತಿ ತುಂಬಿರುವಂತೆ ಹೆತ್ತ ಹುಡುಗನ ಮಕ್ಕಳಾಟವನ್ನು ಕಾಣದ ಈ ಕಣ್ಗಳು ನವಿಲುಗರಿಯ ಕಣ್ಣುಗಳಾಗವೆ. ನವಿಲುಗರಿಯಲ್ಲಿ ಕಣ್ಣಿದ್ರೆ ನೋಡ್ಲಿಕ್ಕೆ ದೃಷ್ಟಿ ಇಲ್ಲ, ಹಾಗಾಗಲಿಕ್ಕಿಲ್ವೆ, ನೋಡುವುದಕ್ಕೆ ಮಾತ್ರ ಚಂದ ಅದು. ಅಯ್ಯೋ, ಮಗನನ್ನು ಪಡೆಯದೆ ನರಕವನ್ನು ಹೋಗುವಂತ ಒಂದು ಭಾಗ್ಯ ವಿಧಿ ನನಗೆ ಕೊಟ್ಟನೆ, ಎಷ್ಟಿದ್ರೆ ಏನು, ಇಹಕ್ಕೂ ಪರಕ್ಕೂ ಹೊರಗಾದ ಅಯೋಗ್ಯನಾದೆ ನಾನು, ಮುಂದೇನು ಗತಿ, ನನಗೇನಾದರೂ ದಾರಿಯನ್ನು ತೋರಿಸಬೇಕು ಅಂತ ಮುನಿಪದದಲ್ಲಿ ರಾಜ ಕೇಳಿಕೊಳ್ತಾನೆ. ಆಗ ಋಷಿಗಳು ಅವನಿಗೆ ಉತ್ತರವನ್ನು ಹೀಗೆ ಕೊಡ್ತಾರೆ.

ನೀನು ಈ ರೀತಿಯಾಗಿ ಮರಗುತ್ತಾ ಇದ್ದಿ ಅಂತಾದ್ರೆ ಇದನ್ನು ಕೇಳುವ ಜನ ಯಾರಿದ್ದಾರೆ? ನಿನ್ನ ಹೃದಯವನ್ನು ಅರ್ಥ ಮಾಡಿಕೊಳ್ಳುವವರು ಬೇಕಲ್ಲ. ಇದಕ್ಕೆ ಪರಿಹಾರ ಕೊಡಬಹುದು ಅಂತ ಸಾಧ್ಯ ಆದ್ರೆ ನೀನು ನಂಬಿದ ದೇವರನ್ನೇ ಪ್ರಾರ್ಥಿಸಿಕೋ, ಅವನಲ್ಲೇ ಕೇಳಬೇಕು. ನಿನಗೆ ಮುಂದೆ ಈ ರೀತಿಯ ಸುಖ ಸಿಗುವುದಕ್ಕೆ ಸಾಧ್ಯ ಇದೆ. ಆದರೂ ನಾನೊಂದು ಮಾತನ್ನು ಹೇಳುತ್ತೇನೆ, ನೀನೇನಾದರೂ ನನ್ನ ಮನಸ್ಸಿಗೆ ನೀನು ಗೋವನ್ನು ಪೂಜಿಸಿದ್ರೆ ನಿನ್ನ ಭಯಕ್ಕೆ ಸಿದ್ಧಿಸಬಹುದೆಂದು ನನಗೆ ತೋರುತ್ತದೆ. ಯಾಕೆ ನಾನು ಈ ಮಾತನ್ನು ಹೇಳ್ತೇನೆ ಅಂತಂದ್ರೆ, ಹಿಂದೆಯೂ ನಿನ್ನ ಅರಸರುಗಳಿಗೆ ಈ ರೀತಿಯ ಒಂದು ಹಸು ಒಲಿದದ್ದುಂಟು ಅಂತ ಅವನನ್ನು ಸಂತೈಸುತ್ತಾನೆ. ಇದರಿಂದ ರಾಜನಿಗೆ ಕುತೂಹಲ ಹುಟ್ಟಿಕೊಳ್ತದೆ, ಆಶ್ಚರ್ಯ ಹೆಚ್ಚಾಗ್ತದೆ. ಅವನು ಮುನಿಯನ್ನು ಹೀಗೆಂದು ಪ್ರಶ್ನಿಸುತ್ತಾನೆ.

ತನ್ನ ದುಃಖವನ್ನು ಹೇಳಿಕೊಂಡಾಗ ಜಾಬಾಲಿ ಮಹರ್ಷಿಗಳು ಅತ್ಯಂತ ಒಲುಮೆಯಿಂದ ಹೇಳುತ್ತಾರೆ, ರಾಜ ನೀನು ಈ ರೀತಿಯಾಗಿ ಮರುಗುವುದರಿಂದ ಏನೂ ಪ್ರಯೋಜನ ಇಲ್ಲ.

ಗೋಮಾತೆ ಅಷ್ಟು ವಿಶೇಷವಾದದ್ದೇ. ಗೋಪೂಜೆ, ಗೋ ಆರಾಧನೆಯಿಂದ ಇಂಥದ್ದೆಲ್ಲ ಘಟಿಸುವುದೇ. ನನಗದನ್ನು ದಯವಿಟ್ಟು ಅರ್ಥವಿಸಿ ಹೇಳಬೇಕು, ನಾನದನ್ನು ಕೇಳುವುದಕ್ಕೆ ಉತ್ಸಾಹತನಾಗಿದ್ದೇನೆ ಎಂದು ಜಾಬಾಲಿಯಲ್ಲಿ ರಾಜ ಕೇಳಿಕೊಳ್ತಾನೆ.

0: ಅಯ್ಯಾ ಮಹಾರಾಜ, ಗೋಮಹಾತ್ಮೆಯನ್ನು ವರ್ಣಿಸುವುದಕ್ಕೆ ಅಸಾಧ್ಯ. ಯಾಕಂದ್ರೆ ಗಾವೋ ವಿಶ್ವಸ್ಯ ಮಾತರ, ಅದರ ನಯ್ಯ ರೋಮಕೋಪಗಳೆಲ್ಲ ದೇವತೆಗಳ ಒಂದೊಂದು ನೆಲೆಬೀಡಾಗಿದೆ. ಹೊಟ್ಟೆ ದೇಹಗಳಲ್ಲೆಲ್ಲ ವಿಶ್ವದ ಒಂದೊಂದು ಸ್ಥಾನ. ಇಂತಿರಲು ನೀನೇ ಯೋಚನೆ ಮಾಡು. ಯಾರಾದರೊಬ್ಬನು ನಿತ್ಯವೂ ಬಿಸಿಲಲ್ಲಿ ಬಾಯಾರಿದ ಹಸುವಿಗೆ ನೀರನ್ನೆರೆದರೆ ಅವನಿಗೆ ಐಶ್ವರ್ಯ ಉಂಟಾಗುತ್ತದೆ. ಮೇವನ್ನು ಕೊಟ್ಟು ಕಾಪಾಡುವವನಿಗೆ ಹಾಲು ಮೊಸರ ಊಟದ ಪುಣ್ಯಲೋಕ ದೊರೆಯುತ್ತದೆ. ಮೈಯ ನೊಣವನ್ನು ಓಡಿಸುವ ಅಥವಾ ಕೋಡುಗಳ ಎಡೆಯನ್ನು ತುರಿಸುವ ಆ ಮನುಷ್ಯನಿಗೆ ತಾನು ಯಾವುದೇ ವ್ಯಾಧಿ ಹೊಂದಿದ್ರೂ ಕೂಡ ಅದು ನಷ್ಟವಾಗಿ ಹೋಗುತ್ತದೆ. ಮತ್ತೆ ಎಲ್ಲಾದರೂ ಇದಕ್ಕೆ ತಪ್ಪಿ ನಡೆದು ಮೇಯುವ ಹಸುವನ್ನು ನಿವಾರಿಸುವ ಅಥವಾ ಅದಕ್ಕೆ ಹಿಂಸೆ ಕೊಡುವ ಶಿಕ್ಷಿಸುವ ಮನುಷ್ಯ ನೇರವಾಗಿ ನರಕಕ್ಕೆ ಹೋಗುತ್ತಾನೆ. ನಾನಿಷ್ಟು ಹೇಳುವುದಕ್ಕೆ ಒಂದು ದೃಷ್ಟಾಂತ ಇದೆ, ಒಂದು ಇತಿಹಾಸವಿರುವುದರಿಂದಲೇ ಈ ಮಾತನ್ನು ಹೇಳ್ತಾ ಇದ್ದೇನೆ. ಅದೇನೆಂದು ಕೇಳಯ್ಯ.
1: ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಜಯಂತಿ ಹೆಬ್ಬಾರ್, ವ್ಯಾಖ್ಯಾನಕಾರರು ರವಿ ಅಲೆವೂರಾಯ ವರ್ಕಾಡಿ, ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ, ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.
2: ಮಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.
3: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಚಿತ್ರಗೀತೆಗಳು. ಮೊದಲಿಗೆ ಹೈ ಚಿನ್ನು ಚಿತ್ರದ

ಕೇಳುಗರೆ, ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:45 ಇನ್ನು ಮುಂದೆ ಹಿಂದಿಯಲ್ಲಿ, 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಕುಮಾರ್ ಸಾನು ಹಾಗೂ ಆಶಾ ಭೋಸ್ಲೆ ಅವರ ಯುಗಳ ಸ್ವರಗಳಲ್ಲಿರುವ ಏಕ್ ಲಡ್ಕಾ ಏಕ್ ಲಡ್ಕಿ ಚಿತ್ರದ ಗೀತೆ, ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ಆನಂದ್ ಮಿಲಿಂದ್ ಅವರದು.

ಕೇಳುಗರೆ, ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನ ಆಲಿಸಿದಿರಿ. ಆಕಾಶವಾಣಿ ಕಾರವಾರ. ಈಗ ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಯುವವಾಣಿ.

ആകാശവാണി. യുവവാണി. ಯುವಜನತೆ ಮತ್ತು ಆನ್ಲೈನ್ ವಂಚನೆಗಳು, ಈ ಬಗ್ಗೆ ಆರ್ಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ವರುಣ್ ಜಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಮಾಯಾರಾಮನ್. ಯುವ ಮಿತ್ರರೇ ನಮಸ್ಕಾರ. ಶಿಕ್ಷಣ ಅನ್ನೋದು ಯುವ ಜನರ ಒಂದು ಜೀವನದೊಳಗ ಬಹಳ ಮುಖ್ಯವಾದ ಅಂಗ. ಒಂದು ಹಂತದ ಶಿಕ್ಷಣ ಪಡೆದ ನಂತರ ನಾವೆಲ್ಲರೂ ಮುಖ ಮಾಡೋದು ಒಂದು ನೌಕರಿಯ ಕಡೆಗೆ, ಅಥವಾ ಸ್ವಯಂ ಉದ್ಯೋಗ ಮಾಡಬೇಕು ಅಂತ ಕೆಲವರ ಹಂಬಲ ಕೂಡ ಇರ್ತದ. ಇಲ್ಲ ಅಂತಲ್ಲ, ಆದ್ರ ಆ ಉದ್ಯಮಕ್ಕ ಬೇಕಾದಂತಹ ಹಣಕಾಸನ್ನ ವ್ಯವಸ್ಥೆ ಮಾಡ್ಕೋಬೇಕು. ತಂದೆ ತಾಯಿ, ಪಾಲಕರು, ಪೋಷಕರು ಅವರು ಸಬಲರಾಗಿದ್ರ ನಮಗ ಕೊಡುವಂತಹ ಒಂದು ಸಾಧ್ಯತೆ ಇರ್ತದೆ, ಇಲ್ಲಾಂದ್ರ ನಾವೇ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಹೀಗಾಗಿ ನನ್ನ ಮುಂದಿನ ಜೀವನ ಏನು ಅನ್ನೋದು

0: ಪ್ರತಿಯೊಬ್ಬ ಯುವತಿ ಯುವಕನ ಒಂದು ಯೋಚನೆ ಆಗಿರ್ತದ. ಈ ಹಂತದೊಳಗ ನಾವು ಅನೇಕ ಸಾಮಾಜಿಕ ಜಾಲತಾಣಗಳನ್ನ ನೋಡ್ತಾ ಇರ್ತೀವಿ, ಆಮೇಲೆ ಬೇರೆ ಬೇರೆ ಮಾಧ್ಯಮಗಳೊಳಗ ನೋಡಿ ನಾವು ಆ ಬಗ್ಗೆ ನಮ್ಮ ಯೋಚನಾ ಲಹರಿ ಓಡ್ತಾ ಇರ್ತದ. ಹಂಗಾದ್ರ ಅವೆಲ್ಲವೂ ಅಧಿಕೃತನ, ನಾವು ಯಾವ ಕಡೆ ಹೋಗ್ಬೇಕು, ಯಾವ ರೀತಿಯ ನೌಕರಿ ಹತ್ತಿರ ನಾವು ಹೋಗ್ಬಹುದು, ಇದು ಅಧಿಕೃತನ ಇದು ಅನಧಿಕೃತನ, ಈ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ. ಹೌದು ಯುವ ಮಿತ್ರರೇ, ಆ ಬಗ್ಗೆ ಸಾಕಷ್ಟು ಯೋಚನೆ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರ ನನ್ ಜೊತೆಗಿರುವಂತಹ ವರುಣ್. ಹಾಗಿದ್ರ ವರುಣ್ ಯಾರು? ಇವರು ಕರ್ನಾಟಕದ ಆರ್ಯ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರು ವರುಣ್ ಜಿ ಆರ್. ನಮಸ್ಕಾರ ವರುಣ್.
1: ನಮಸ್ತೆ ಮೇಡಮ್, ನಮಸ್ಕಾರ.
0: ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ವರುಣ್, ತಾವು ಸಾಕಷ್ಟು ಕ್ಷೇತ್ರಗಳೊಳಗ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಉತ್ಸಾಹಿ ಯುವಕ, ಹಂಗಾಗಿ ಯುವ ಜನರಿಗೆ ಯುವ ಜನರಿಂದಲೇ ಹೇಳಿಸಿದಾಗ ಇನ್ನಷ್ಟು ಅದು ತಲೆಗೆ ಹೋಗಬಹುದು ಅಂತ ಹೇಳಿ ಒಂದು ಆಸೆ. ಅಂದ್ರ ಒಟ್ಟು ಯುವ ಜನರಿಗೆ ಒಳ್ಳೇದಾಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ತಾವು ಆರ್ಥಿಕ ಸಾಕ್ಷರತೆಯ ಕ್ಷೇತ್ರದೊಳಗ ಕಾರ್ಯ ಮಾಡ್ತಾ ಇದ್ದೀರಿ, ಮಹಿಳಾ ಸಬಲೀಕರಣದ ಕ್ಷೇತ್ರದೊಳಗ ಕೂಡ ಕಾರ್ಯ ಮಾಡ್ತಾ ಇದ್ದೀರಿ. ಅಂದ್ರ ಈಗ ಬೇರೆ ಬೇರೆ ತರದ ಕೇಂದ್ರ ಸರ್ಕಾರದ ಯೋಜನೆಗಳು ಇರ್ತಾವ, ಅವು ಏನು, ಯಾರಿಗೆ ಕೊಡ್ತಾರ, ಯಾರು ಆ ಸೌಲಭ್ಯಗಳನ್ನ ಪಡ್ಕೊಳ್ಬಹುದು, ಈ ಎಲ್ಲದರ ಬಗ್ಗೆ ತಾವು ಅರಿವು ಮೂಡಿಸುವಂತಹ ಕಾರ್ಯ ಮಾಡ್ತಾ ಇದ್ದೀರಿ. ಎಷ್ಟೋ ಮಹಿಳೆಯರು ಕಷ್ಟದೊಳಗಿರ್ತಾರ, ಆದ್ರೆ ಅವರಿಗೆ ಯಾವ್ಯಾವ ಯೋಜನೆಗಳವ, ನಾವು ಆ ಯೋಜನೆಗಳೊಳಗ ಭಾಗಿ ಆಗಬಹುದೇನು, ಅದರಿಂದ ಪ್ರಯೋಜನ ಪಡ್ಕೊಳ್ಬಹುದೇನು, ಈ ಎಲ್ಲ ವಿಚಾರಗಳು ಸಾಕಷ್ಟು ಗೊತ್ತಿರೋದಿಲ್ಲ. ತಾವು ಇದೆಲ್ಲದರ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದೀರಿ. ಹಾಗಾಗಿ ಇವತ್ತು ನಾವು ಒಂದು ಕ್ಷೇತ್ರಕ್ಕೆ ನಮ್ಮನ್ನ ಲಿಮಿಟ್ ಮಾಡಿಕೊಂಡು ಆ ಕ್ಷೇತ್ರದ ಬಗ್ಗೆ ಮಾತಾಡೋಣ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಆನ್ಲೈನ್ ವಂಚನೆಗಳು. ಯಾಕಂದ್ರೆ ಇವತ್ತ ನಮ್ಮ ಯುವ ಜನರು ಸಾಕಷ್ಟು ಉದ್ಯೋಗದ ಬಗ್ಗೆ, ಸ್ವಯಂ ಉದ್ಯೋಗದ ಬಗ್ಗೆ, ಒಂದು ಪುಟ್ಟ ಉದ್ಯಮವನ್ನ ನಡೆಸೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರ. ಈ ಸಂದರ್ಭದೊಳಗೆ ಇದೆಲ್ಲದರ ಬಗ್ಗೆ ಜಾಗರೂಕರಾಗಿ ಮುಂದಿನ ಹೆಜ್ಜೆಯನ್ನು ಇಡಬೇಕು ಅಂತ ಅನ್ನೋದು ಒಂದು ಪುಟ್ಟ ಸಂದೇಶ. ಹಂಗಾದ್ರೆ ನಮ್ಮ ಆನ್ಲೈನ್ ವಂಚನೆಗೆ ಒಳಗಾಗಬಾರದು ನಮ್ಮ ಯುವ ಜನರು ಅಂತಂದ್ರೆ, ಸರ್ಕಾರ ಯಾವ ಯಾವ ಉದ್ಯೋಗದ ಭರವಸೆಯನ್ನು ಕೊಡುವಂತಹ ಯೋಜನೆಗಳನ್ನ ಹಮ್ಮಿಕೊಂಡದ, ಅದರ ಬಗ್ಗೆ ಕೂಡ ಆ ನಂತರ ಮಾತಾಡೋಣ ಅಂತ. ಮೊದಲಿಗೆ ಈ ಜಾಬ್ ಅಂದ ತಕ್ಷಣ ನಾವು ಸಾಮಾಜಿಕ ಜಾಲತಾಣಗಳೊಳಗ ನೋಡೋದು ಪಾರ್ಟ್ ಟೈಮ್ ಜಾಬ್ಸ್, ತಕ್ಷಣನೇ ಕೊಡಿಸ್ಬಿಡ್ತೀವಿ, ನೀವೇನೋ ಮಾಡ್ತಾ ಇರ್ತೀರಿ ಮನೆಯೊಳಗೆ ಕುತ್ಕೊಂಡನೇ ನೀವು ಕೆಲಸ ಮಾಡಬಹುದು ಪಾರ್ಟ್ ಟೈಮ್ ಜಾಬ್ಗಳನ್ನ, ನಿಮಗ ಆರ್ಥಿಕವಾಗಿ ಒಂದಷ್ಟು ಸಹಾಯ ಆಗ್ತದ ಅನ್ನುವಂತ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಸ್ ನೋಡ್ತಾ ಇರ್ತಾರೆ ನಮ್ಮ ಯುವ ಮಿತ್ರರು. ಈ ಸಂದರ್ಭದೊಳಗೆ ಅವರು ಯಾವ ರೀತಿಯ ಸ್ಪಂದನೆ ಇರಬೇಕು ನಮ್ಮ ಯುವಜನರದು ಅಂತ?
1: ಸೊ ಬೇಸಿಕ್ ಆಗಿ ಏನಂತಂದ್ರೆ ಮೇಡಮ್, ಅಧಿಕೃತ ಸಂಸ್ಥೆಗಳು, ನೀವ್ ಯಾವುದೇ ತರಹದ ಜಾಬ್ ಬಗ್ಗೆ ನೀವು ಸರ್ಚ್ ಮಾಡಿದಾಗ ಆನ್ಲೈನ್ ಅಲ್ಲಿ, ಅಧಿಕೃತ ಸಂಸ್ಥೆಗಳು ತಮ್ಮ ರೆಸ್ಯೂಮ್ ಅನ್ನು ಮೊದಲು ಪಡೆದು ಅವ್ರ ಆಫೀಸಿಗೆ ಇಂಟರ್ವ್ಯೂ ಅಂತ ಕರೀತಾರೆ. ಇದು ನೀವ್ ಮೂಲಭೂತವಾಗಿ ಫಸ್ಟ್ ನೀವು ತಿಳ್ಕೊಬೇಕಾಗಿರೋ ವಿಷಯ ಇದು. ಅದೇ ಅನಧಿಕೃತ ಯಾವುದೇ ವೆಬ್ಸೈಟ್ ಗಳಿದ್ರು, ಜಾಬ್ಸ್ ಗಳಿದ್ರು, ಏನಾಗುತ್ತೆ ಅಂತಂದ್ರೆ ನಿಮಗೆ ಮೊದಲು ಅಮೌಂಟ್ ಕೇಳದ್ ಮಾಡ್ತಾರೆ, ಅಥವಾ ಒಂದು ಸ್ಕ್ಯಾನರ್ ಕಳಿಸಿ ವಿಶ್ ಪೇ ಮಾಡಿ ಆನಂತರ ನಾವು ನಿಮಗೆ ಇಂಟರ್ವ್ಯೂ ತಗೊಂತೀವಿ ಅಂತಾರೆ. ಈ ರೀತಿಯ ವಿಷಯಗಳು ಬಂದಾಗ ತಾವು ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು.
0: QR ಕೋಡ್ ಕಳಿಸ್ತೀವಿ, ಅದಕ್ಕೆ ನೀವು ಇಷ್ಟು ಪೇಮೆಂಟ್ ಅಂತ ಹೇಳ್ತೀವಿ, ಪೇ ಮಾಡ್ಬಿಡ್ರಿ, ಸ್ಕ್ಯಾನ್ ಮಾಡ್ರಿ ಅಂತ ಹೇಳ್ತಾರೆ.
1: ಹೌದು, ನೀವು ಅಲ್ಲೇ ಅರ್ಥ ಮಾಡ್ಕೋಬೇಕು ಇದು ಯಾವ್ದು ಅನಧಿಕೃತ ಸಂಸ್ಥೆ ಆಗಿರುತ್ತೆ ಅಂತ. ಯಾಕೆ ಅಂತಂದ್ರೆ ಯಾವುದೇ ಅಧಿಕೃತ ಸಂಸ್ಥೆ ಆದ್ರೂ ತಮ್ಮ ರೆಸ್ಯೂಮ್ ನೋಡಿ, ತಮಗೆ ಇಂಟರ್ವ್ಯೂ ಮಾಡಿ, ಮೇಬಿ ಆನ್ಲೈನ್ ಇರ್ಬೋದು ಆಫ್ಲೈನ್ ಇರ್ಬೋದು, ಇಂಟರ್ವ್ಯೂ ಮಾಡಿ ಆಫೀಸಿಗೆ ಕರ್ಸ ಆದ್ಮೇಲೆ ನಿಮಗೆ ಬೇರೆ ಬೇರೆ ತರದೆಲ್ಲ ಇರ್ತದೆ. ಬಟ್ ನಿಮ್ಗೆ ಸ್ಟಾರ್ಟಿಂಗ್ QR ಕೋಡ್ ಕಳಿಸ್ತೀವಿ, ಅಮೌಂಟ್ ಪೇ ಮಾಡಿ, ಆ ನಂತರ ನಾವು ಇದು ಮಾಡ್ತೀವಿ ಅಂದ್ರೆ ಅದು ಒಂದು ಅನಧಿಕೃತ ಸಂಸ್ಥೆ ಆಗಿರುತ್ತೆ. ನೀವು ಅದಕ್ಕೋಸ್ಕರ ಏನ್ ಹೇಳ್ತೀವಿ ಅಂತಂದ್ರೆ, ಯಾವುದೇ ಸಂಸ್ಥೆ ಕೆಲಸ ತಾವು ಪಡಿಬೇಕು ಅಂದ್ರೆ ಮೊದಲು ಆಫೀಸ್ ವಿಸಿಟ್ ಮಾಡಿ, ಆಫೀಸ್ ಬಗ್ಗೆ ತಿಳ್ಕೊಳ್ಳಿ, ಅದು ಅಧಿಕೃತ ಸಂಸ್ಥೆಯನ್ನ ತಿಳ್ಕೊಳ್ಳಿ, ಆ ನಂತರ ತಾವು ಜಾಬ್ಗಳಿಗೆ ಅಪ್ಲೈ ಮಾಡ್ಕೊಳ್ಳಿ.
0: ಒಂದು ಬಿಟ್ಟು 10 ಸಲ ಯೋಚನೆ ಮಾಡಬೇಕು, ಇದು ಅಧಿಕೃತವಾದ ಸಂಸ್ಥೆ ಹೌದೋ ಅಲ್ಲೋ, ಯಾವ ರೀತಿಯ ಜಾಬ್ ಗಳನ್ನ ಅವರು ಕಲ್ಪಿಸಿಕೊಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ನಮ್ಮ ಯುವ ಜನರು ಮೊದ್ಲ ಯೋಚನೆ ಮಾಡಬೇಕು, ಆಮೇಲೆ ಮುಂದಿನ ಹೆಜ್ಜೆ ಇಡಬೇಕು ಅಂತೀರಿ ವರುಣ್. ಈಗ ಏನಾಗಿರ್ತದ ಅಂದ್ರೆ ಒಂದೊಂದ್ಸಲ ಕಷ್ಟದ ಪರಿಸ್ಥಿತಿ ಇರ್ತದ ವರುಣ್, ಅಷ್ಟೆಲ್ಲ ಯೋಚನೆ ಮಾಡುವಂತಹ ಸಂದರ್ಭವೇ ಇರುವುದಿಲ್ಲ. ಯಾರೋ ಒಂದ್ ಕೆಲಸ ಕೊಡ್ತಾರ ಅಂತಂದ ತಕ್ಷಣ ನಾವು ಇಮಿಡಿಯೇಟ್ಲಿ ಹೋಗಿ ಆ ಕೆಲಸವನ್ನ ಮಾಡ್ಕೊಂಡ್ಬಿಡೋಣ, ಮುಂದೆ ಯೋಚನೆ ಅಂತ ಇರ್ತದ. ಹಿಂಗಾಗಿ ಎಷ್ಟೋ ಸಲ ನಮ್ಮ ಯುವ ಜನರು ಕಷ್ಟದೊಳಗ ಸಿಲುಕಿ ಹಾಕಿಕೊಳ್ಳುವಂತಹ ಪ್ರಶ್ನೆ ಬರ್ತದೆ. ಅಂದ್ರೆ ಬೆಂಕಿಯಿಂದ ಬಾಣಲೆಗೆ ಅಂತಾರಲ್ಲ, ಆತರ ಈ ಕಷ್ಟದೊಳಗಿರುವಂತಹ ಯುವಕ ಇನ್ನೊಂದು ಕಷ್ಟದೊಳಗ ಸಿಲುಕಿ ಹಾಕೊಂಡ್ಬಿಡ್ತಾನ. ಅಂದ್ರೆ ಈಗ ಆನ್ಲೈನ್ ವಂಚನೆ ಅಂತ ಇರ್ತದಲ್ಲ, ಅದಕ್ಕೆ ಸಿಕ್ ಹಾಕೊಂಡ್ಬಿಟ್ಟಿರ್ತಾನ. ಈಗ ಸಿಕ್ ಹಾಕೊಂಡ್ಬಿಟ್ಟ ಅಂದ್ಮೇಲೆ ಅವರು ಯಾವ ತರದ ಸ್ಟೆಪ್ ತಗೋಬೇಕು ಮುಂದೆ?
1: ಇವಾಗ ನಮ್ಮ ಬ್ಯಾಂಕ್ ಇಂದ ಒಂದು ಅಮೌಂಟ್ ಹೋಗಿದೆ, ನಮ್ದು ಅಮೌಂಟ್ ಕಟ್ ಆಗಿದೆ ಅಥವಾ ನಮಗೆ ಫ್ರಾಡ್ ಆಗಿದೆ ಅಂತ ತಿಳಿದ ತಕ್ಷಣ ಮೊದಲನೇದಾಗಿ ಮಾಡಬೇಕಾಗಿರೋ ವಿಷಯ 1930. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, 1930 ಈ ನಂಬರಿಗೆ ನಿಮ್ ಫಸ್ಟ್ ಕಾಲ್ ಮಾಡಿಬಿಟ್ಟು ತಮ್ಮ ಅಕೌಂಟ್ ನಂಬರ್, ತಮ್ಮ IFSC ಕೋಡ್ ಅನ್ನ ಹೇಳಿ, ಈ ರೀತಿ ನನ್ನ ಅಕೌಂಟಿಗೆ ಇಷ್ಟು ಅಮೌಂಟ್ ಈ ಟೈಮ್ ಅಲ್ಲಿ ಡೆಬಿಟ್ ಆಗಿದೆ ಅನ್ನೋದನ್ನ ಮೊದಲು ತಿಳಿಸಬೇಕು. ಇದನ್ನ ನೀವು ಮೊದಲನ್ನೇ 24 ತಾಸೊಳಗೆ ಮಾಡ್ಬೇಕು. ಇದನ್ನ ಗೋಲ್ಡನ್ ಅವರ್ ಅಂತ ಕರಿತೀವಿ.

0: ಗೋಲ್ಡನ್ ಅವರ್ ಒಳಗಡೆ ಮಾಡಿದ್ರೆ ತಮ್ಮ ಅಮೌಂಟ್ ಶೇಕಡಾ 100% ಗ್ಯಾರಂಟಿ RBI ನೀಡುತ್ತೆ. ವಾಪಸ್ ಬರೋದಕ್ಕೆ 100% ಗ್ಯಾರಂಟಿ RBI ಅಶ್ಯೂರ್ ಮಾಡಿರುತ್ತೆ. ಸೊ ಯಾವುದೇ ಫ್ರಾಡ್ ಗಳಾದ್ರೂ ಟೈಮ್ ವೇಸ್ಟ್ ಮಾಡಿಲ್ದೆ ಮೊದಲು 1930 ಅನ್ನೋ ನಂಬರ್ ಗೆ ತಾವು ಕಾಲ್ ಮಾಡಬೇಕು.
1: ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕೃತವಾಗಿ ಕೊಟ್ಟಿರುವಂತಹ ಒಂದು ಸಂಖ್ಯೆ
0: ಮೇಡಮ್. ಸೊ ಇದು ಬಂದ್ಬಿಟ್ಟು ಸೈಬರ್ ಸೆಕ್ಯೂರಿಟಿ ಅಂತ ಏನಿರುತ್ತಲ್ಲ ಆ ಡಿಪಾರ್ಟ್ಮೆಂಟ್ ಗೆ ನಂಬರ್ ಹೋಗುತ್ತೆ. ಆ ನಂತರ ತಮ್ಮ ಬ್ಯಾಂಕಿಗೆ ಹೋಗ್ಬಿಟ್ಟು ಒಂದು ಲೆಟರ್ ಕೊಡಬೇಕು, ಈ ರೀತಿ ನಮ್ಮ ಅಕೌಂಟ್ ಗೆ ಫ್ರಾಡ್ ಆಗಿದೆ, ದಯವಿಟ್ಟು ನಮ್ಮ ಅಕೌಂಟ್ ನ ಫ್ರೀಸ್ ಮಾಡಿ ಅಂತ ನಾವು ಫಸ್ಟ್ ಒಂದು ಕಂಪ್ಲೇಂಟ್ ಕೊಡಬೇಕು. ಸೊ 30 ದಿನದೊಳಗಡೆ ಬ್ಯಾಂಕ್ ಅದಕ್ಕೆ ಆಕ್ಷನ್ ನ ತಗೊಳ್ಳುತ್ತೆ ಮೇಡಮ್.
1: ಇಲ್ಲಿ ಎರಡು ಮುಖ್ಯವಾದ ಅಂಶಗಳು. ಒಂದು, 24 ತಾಸೊಳಗೆ ನಾನು ಏನು ಅನಧಿಕೃತ ಸಂಸ್ಥೆಯ ಜೊತೆಗೆ ನಾನು ವ್ಯವಹಾರ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಯ್ತು ಅಂತಂದ್ರೆ ತಕ್ಷಣನೇ 1930ಗೆ ಅವರು ಕರೆ ಮಾಡಬೇಕು ಅನ್ನುವಂತದ್ದು. ಇವೆರಡು ಅಂಶಗಳು, ಒಂದು ಮೊದಲು ಅರ್ಥ ಮಾಡ್ಕೋಬೇಕು 24 ತಾಸೊಳಗೆ ಕಾರ್ಯಪ್ರವೃತ್ತರಾಗಬೇಕು, ಇನ್ನೊಂದು ಈ ಸಂಖ್ಯೆ 1930 ಅನ್ನುವಂತಹ ಸಂಖ್ಯೆಗೆ ಕರೆ ಮಾಡಿ ಮುಂದಿನ ಕೆಲಸವನ್ನ ಮಾಡಬೇಕು. ಆಮೇಲೆ ಈಗ ಫೇಕ್ ಮೆಸೇಜಸ್ ಬರ್ತಾವಲ್ಲ ನಮ್ಮ ಮೊಬೈಲ್ ಗಳಿಗೆ, ಬೇರೆ ಬೇರೆ ಜಾಲತಾಣಗಳು ಅಲ್ಲಿ ಆ ಮುಖಾಂತರ, ಬೇರೆ ಬೇರೆ ಆಪ್ಗಳ ಮುಖಾಂತರ ನಾವು ಎಷ್ಟೋ ಸಲ ಅವರಿಗೆ ನಮ್ಮ ಸಂಖ್ಯೆನ ಕೊಟ್ಟಿರೋದೇ ಇಲ್ಲ, ಮೊಬೈಲ್ ನಂಬರೇ ಕೊಟ್ಟಿರೋದಿಲ್ಲ, ಆದ್ರೂ ಕೂಡ ನಮ್ಮ ಮೊಬೈಲ್ಗೆ ಬರ್ತಾವ ಎಷ್ಟೋ ಫೇಕ್ ಮೆಸೇಜಸ್. ಆ ಬಗ್ಗೆ ಏನ್ ಹೇಳ್ತೀರಿ?
0: ಸೊ ಇದರಲ್ಲಿ ಹಲವಾರು ತರಹದ ಮೆಸೇಜ್ ಗಳು ಬರ್ತಾ ಹೋಗುತ್ತೆ ಮೇಡಮ್. ಮೊದಲನೇದು ತಮಗೆ 70% ಆಫರ್ ಇದೆ, 80% ಆಫರ್ ಇದೆ ಅಂತ ವೋಚರ್ಸ್ ಗಳು ಬರುತ್ತೆ. ಆ ನಂತರ ನಿಮಗೆ ಈ ತರ ಸಬ್ಸಿಡಿ ಲೋನ್ ಇದೆ, ಒನ್ ಕ್ಲಿಕ್ ಅವೇ ಅಲ್ಲಿ ನಿಮಗೆ ಈ ರೀತಿಯ ಸಬ್ಸಿಡಿ ಸ್ಕೀಮ್ ಸಿಗುತ್ತೆ ಅಂತ. ಮತ್ತೆ ಹಲವಾರು ಲೋನ್ ಆಪ್ಸ್ ಗಳಿದಾವೆ, ಅದರಲ್ಲಿ ಇಷ್ಟು ಪರ್ಸೆಂಟ್ ಬಡ್ಡಿಯಲ್ಲಿ ನಿಮಗೆ 1 ಲಕ್ಷ ಸಾಲ ಕೊಡ್ತೀವಿ, 2 ಲಕ್ಷ ಸಾಲ ಕೊಡ್ತೀವಿ, 5 ನಿಮಿಷದಲ್ಲಿ ತಮ್ಮ ಅಕೌಂಟ್ ಗೆ ಹಾಕ್ತಿವಿ ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲದೆ ನಿಮಗೆ ಹಲವಾರು ವೆಬ್ಸೈಟ್ ಗಳಿನ ಫೇಕ್ ಲಿಂಕ್ಸ್ ಗಳು ಬರ್ತಾ ಹೋಗುತ್ತೆ. ಇದನ್ನ ಪ್ರೆಸ್ ಮಾಡಿ ಕೇವಲ 5 ಸೆಕೆಂಡ್ ಒಳಗೆ ತಮ್ಮ ಅಕೌಂಟ್ ಅಲ್ಲಿರೋ ಪ್ರತಿ ಒಂದು, ಈವನ್ 1 ರೂಪಿ ಇದ್ರೂ ಅದನ್ನು ಕಟ್ ಮಾಡ್ಕೊಂತಾರೆ, ಇಟ್ ಮೇ ಬಿ 1 ಕೋಟಿ ಇದ್ರೂ ಕಟ್ ಮಾಡ್ಕೊಂತಾರೆ. ಅದಕ್ಕೋಸ್ಕರ ತುಂಬಾ
1: ಹುಷಾರಾಗಿರಬೇಕು.
0: ಇನ್ನೊಂದೇನು ಆಘಾತಕಾರಿ ವಿಷಯ ಅಂದ್ರೆ ನಿಮ್ಮ ಅಕೌಂಟ್ ಇಂದ ಯಾರು ಫ್ರಾಡ್ ಮಾಡಿರ್ತಿರಲ್ಲ ಆ ಅಕೌಂಟ್ ಇಂದ ಆಲ್ಮೋಸ್ಟ್ 10-15 ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ದಟ್ ಯಾರು ಸ್ಕ್ಯಾಮ್ ಮಾಡಿದಾರೆ, ಅಮೌಂಟ್ ಎಲ್ಲೂ ಹೋಯ್ತು ಅನ್ನೋದು ಹಿಡಿಯೋದನ್ನು ಪೊಲೀಸರಿಗೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಏನೇ ನೀವು ಲಿಂಕ್ಸ್ ಗಳು ಬಂದ್ರು ಅನ್ನೋ ತರ ಡೈರೆಕ್ಟ್ ಆಗಿ ಫಸ್ಟ್ ಅದನ್ನ ಡಿಲೀಟ್ ಮಾಡಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ.
1: ಯಾವ ಆಪ್ ಮುಖಾಂತರ ಆದ್ರೂ ಬಂದಿರಲಿ,
0: ಯಾವುದೇ ಆಪ್ ಮುಖಾಂತರ ಇಟ್ ಒಂದು ಸರಿ ಅದು ಅನ್ಆಥರೈಸ್ಡ್ ಅನ್ನೋದಾದ್ರೆ ಆ ಲಿಂಕ್ ಗಳನ್ನ ಯಾವುದೇ ಕಾರಣಕ್ಕೂ, ಇವಾಗ ಫಾರ್ ಎಕ್ಸಾಂಪಲ್ ಸಬ್ಸಿಡಿ ಲೋನ್ ಇದೆ ಅಂತ ಒಂದ್ ಲಿಂಕ್ ಏನೋ ಮೇಲ್ಗಡೆ PM ಯೋಜನಾ ಅಂತ ನನ್ನ ಫೋನಿಗೆ ಬ್ಯಾಂಕ್ ಅದು ಇದು ಅಂತ ಸುಮಾರು ಬಂದಿದೆ. ಸೊ ನಾನು ಅದನ್ನ ಫಸ್ಟ್ ಡಿಲೀಟ್ ಮಾಡ್ತೀನಿ. ನಿಮಗೆ ಇನ್ನೂ ಇಲ್ಲ ಇದು ರಿಯಲ್ ಇರ್ಬೋದು ಅನ್ಸಂದ್ರೆ ಡಿಲೀಟ್ ಮಾಡಿ, ನಿಮ್ಮ ಬ್ಯಾಂಕ್ ಶಾಖೆಗೆ ಹೋಗಿ ಕೇಳ್ಕೊಳ್ಳಿ ಮ್ಯಾನೇಜರ್
1: ಹೇಳ್ತಾರೆ.
0: ಮ್ಯಾನೇಜರ್ ದೇ ವಿಲ್ ಬಿ ಹ್ಯಾಪಿ, ಯಾಕೆ ಅಂತ ಅವರು ಇವಾಗ ಈ ತರ ಸ್ಕೀಮ್ ಬಂದು ಫಲಾನುಭವಿಗಳಿಗೆ ಅದು ಉಪಯೋಗ ಆಗ್ಲಿ ಅನ್ನೋದು ಅವ್ರ ತಲೆಯಲ್ಲೂ ಇರುತ್ತೆ. ಸೊ ಆದಷ್ಟು ಜಲ್ದಿ ಏನು ಅಂತಂದ್ರೆ ಆ ಸ್ಕೀಮ್ ಇದೆಯಾ ಅನ್ನೋದು ಫಸ್ಟ್ ತಿಳ್ಕೊಳ್ಳಿ. ಯಾವುದೇ ಲಿಂಕ್ ಗಳು ಇಟ್ ಮೇ ಬಿ ಎನಿಥಿಂಗ್ ಯಾವುದೇ ಇರ್ಬೋದು ಅದನ್ನ ಓಪನ್ ಮಾಡಬೇಡಿ. ಕೆಲವೊಂದ್ಸರಿ ನಿಮ್ಮ KYC ಡಾಕ್ಯುಮೆಂಟ್ಸ್ ಅಪ್ಡೇಟ್ ಆಗಿಲ್ಲ ಅಂತಾನೂ ಬ್ಯಾಂಕಿನ ಮೆಸೇಜ್ ತರಾನೇ ಬರುತ್ತೆ. ಆ ರೀತಿ ಮೆಸೇಜ್ ಗಳು ಬಂದ್ರು ಯಾವುದೇ ಕಾರಣಕ್ಕೂ ಆ ಲಿಂಕ್ ನ ಓಪನ್ ಮಾಡಬೇಡಿ. ತಮ್ಮ ಬ್ಯಾಂಕ್ ಶಾಖೆಗೆ ಹೋಗಿ ಆ ತರ ಏನಾದ್ರು ಇದ್ರೆ ಮ್ಯಾನೇಜರ್ ಅಲ್ಲೇ ನಿಮ್ಮ ಆಧಾರ್ ಕಾರ್ಡ್ ನ ಪಡೀತಾರೆ, ನಿಮ್ಮ KYC ನ ಅಪ್ಡೇಟ್ ಮಾಡ್ತಾರೆ.
1: ಎಷ್ಟೋ ಸಲ ಮ್ಯಾನೇಜರ್ ಮಾತಾಡೋದು ನಿಮ್ಮ KYC ಅಪ್ಡೇಟ್ ಆಗಿಲ್ಲ ಅಂತ ಅವ್ರು ಹೇಳ್ತಾರ, ತಕ್ಷಣ ಏನೋ ಒಂದ್ ಕ್ಷಣ ನಾವು ಗಲ್ಲಿಬಲಿಗೊಂಡ್ ಬಿಡ್ತೀವಿ. ಹೌದಲ್ಲ, ನಾನ್ ಬಹಳ ದಿನ ಆಯ್ತು ಬ್ಯಾಂಕಿಗೆ ಹೋಗ್ಲೇ ಇಲ್ಲ, KYC ಕಟ್ಲಿ ಮಾಡ್ಬಿಡೋದಾ ಅಂತ ಯೋಚನೆ ಬರ್ತದೆ. ಅದನ್ನ ನಾವು ಮೊದಲು ಯೋಚನೆ ಮಾಡ್ಬೇಕು, ನಾವು ಯಾವ ಶಾಖೆ ಒಳಗೆ ನಮ್ಮ ಅಕೌಂಟ್ ಅದ ಅಲ್ಲಿ ಹೋಗಿ ನಾವು ಮಾಹಿತಿಯನ್ನ ಪಡ್ಕೋಬೇಕು.
0: ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಯಾವುದೇ KYC ಸಹ ಯಾವುದೇ ಲಿಂಕ್ ಕಳ್ಸೋದಿಲ್ಲ ಮೇಡಮ್. ಯಾವುದೇ KYC ಅಪ್ಡೇಟ್ ಆಗ್ಬೇಕಂದ್ರೆ ಯಾವುದೇ ತರದ ಲಿಂಕ್ಸ್ ಗಳು ಬ್ಯಾಂಕ್ ಅವ್ರು ಕಳ್ಸೋದಿಲ್ಲ. ಇದೊಂದು ನಾನು ಹೇಳಕ್ ಇಷ್ಟ,
1: ಯಾವುದೇ ಬ್ಯಾಂಕ್ ಆಗಿರ್ಲಿ ಅವ್ರು ಯಾರು ಈ ತರ ಕಳ್ಸೋದಿಲ್ಲ. ಈಗ ಡಿಜಿಟಲ್ ಅರೆಸ್ಟ್ ಅನ್ನೋದು ಕೂಡ ಆತರ ಇಲ್ವೇ ಇಲ್ಲ ಅಂತ ಹೇಳ್ತಾರೆ, ನಿಮ್ದು ಡಿಜಿಟಲ್ ಅರೆಸ್ಟ್ ಆಗ್ಬಿಟ್ಟಿದೆ ನಿಮ್ ಮಗಂದು, ಹಾಗಾಗಿ ಇಷ್ಟು ದುಡ್ಡು ಕೊಟ್ರೆ ನಾವು ಈ ತರ ಒಂದು ಬಿಸ್ ಕೊಡ್ತೀವಿ, ಈ ತರದ್ದು ಒಂದಷ್ಟು ಸಂದೇಶಗಳು ಬರ್ತಾ ಇರ್ತವೆ.
0: ಮೇಜರ್ ಆಗಿದ್ದು ಓಲ್ಡ್ ಏಜ್ ಪೀಪಲ್ಸ್ ಅಂದ್ರೆ ವಯಸ್ಸಾದವರಿಗೆ ಇದನ್ನ ತುಂಬಾ ಮಾಡ್ತಾ ಇದಾರೆ, ಯೂತ್ಸ್ಗೂ ಕೂಡ ಮಾಡ್ತಾ ಇದಾರೆ. ಓಲ್ಡ್ ಏಜ್ ಅವ್ರಿಗೆ ಯಾವ ತರ ಮಾಡ್ತಿದಾರೆ ಅಂದ್ರೆ ನಿಮ್ಮ ಮಗನ್ ಬ್ಯಾಂಕ್ ಅಕೌಂಟ್ ಇಂದ ಸುಮಾರು ಜನ ಅಥವಾ ಇದರಿಂದ ಸುಮಾರು ಸಿಮ್ ಕಾರ್ಡ್ಸ್ ತಗೊಂಡ್ಬಿಟ್ಟು ಅದರಲ್ಲಿ ಅನ್ಆಥರೈಸ್ಡ್ ಆಕ್ಟಿವಿಟೀಸ್ ನಡೀತಾ ಇದೆ. ಅದೇ ರೀತಿ ಹಲವಾರು ತರ ಹೇಳ್ತಾರೆ, ಹಿಂಗಿಂಗ್ ಆಗ್ತಾ ಇದೆ, ಅವ್ರಿಗೆ ಅರೆಸ್ಟ್ ಮಾಡಿದೀವಿ. CBI ಆಫೀಸರ್ಸ್ ಇರ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ, ಅದನ್ನ ಪಿಕ್ ಮಾಡಿ ಅಂತ ಹೇಳ್ತಾರೆ. ವಿಡಿಯೋ ಕಾಲ್ ಇವಾಗ ಏನ್ ವಯಸ್ಸಾದವ್ರು ಇರ್ಲಿ ಯಾರೇ ಇರ್ಲಿ, ವಿಡಿಯೋ ಕಾಲ್ ಎತ್ತದ ಕೂಡಲೇ ಆ ವಿಡಿಯೋದಲ್ಲಿ ಕಂಪ್ಲೀಟ್ ಪೊಲೀಸ್ ಸ್ಟೇಷನ್ ಸೆಟಪ್ ಇರುತ್ತೆ. ಅಲ್ಲಿ ಕುತ್ತಿರೋನು ಈವನ್ ಪೊಲೀಸ್ ಡ್ರೆಸ್ ವೇರ್ ಮಾಡಿರ್ತಾರೆ.
1: ಇದನ್ನ ನಮ್ಮ ಹಿರಿಯರು ಗಮನಿಸಬೇಕು,
0: ಅವ್ರು ಅದನ್ನ ನೋಡಿದ ಕೂಡಲೇ ಗಲಿಬಿಲಿ ಆಗ್ತಾರೆ ಮೇಡಮ್. ಹೌದು ಇಲ್ಲಿ ರಿಯಲ್ ಆಗಿದೆಯಲ್ಲ, ಹೌದು ಕರೆಕ್ಟ್ ನಮ್ಗೇನು ಅಂತ ಅವ್ರು ಫುಲ್ ಹೆದರಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಹೆದರದನ್ನ ನೋಡ್ಬಿಟ್ಟು ಇವ್ರು ಇದನ್ನ ಇನ್ನೂ ಅಡ್ವಾಂಟೇಜ್ ಮಾಡ್ಕೊಂಡು ನಮ್ಗೆ 5 ಲಕ್ಷ ಹಾಕಿ ಇವಾಗ ಇದನ್ನ ಇಲ್ಲೇ ರಿಸಾಲ್ವ್ ಮಾಡ್ತೀವಿ, 3 ಲಕ್ಷ ಹಾಕಿ ಇದನ್ನ ಇಲ್ಲೇ ಇವಾಗ ರಿಸಾಲ್ವ್ ಮಾಡ್ತೀನಿ, ಮತ್ತವರು ಅದನ್ನ ಕನ್ಫರ್ಮೇಶನ್ ಮಾಡ್ಕೋಬೇಕು ಅಂತ ಅವ್ರ ಮಗನ್ ಕಾಲ್ ಮಾಡಕ್ ಹೋದ್ರೇನು ಕಾಲ್ ಕಟ್ ಮಾಡಬೇಡಿ, ಕಾಲ್ ಕಟ್ ಮಾಡಬೇಡಿ ಅನ್ನೋದನ್ನ ಪದೇ ಪದೇ ಹೇಳ್ತಾ ಇರ್ತಾರೆ. ಅವ್ರು ಕಾಲ್ ಕಟ್ ಮಾಡಕ್ಕೂ ಸಹ ಬಿಡೋದಿಲ್ಲ. ಒಂದು ಸರಿ ಕಾಲ್ ಕಟ್ ಆದ್ರೆ ಮತ್ತೆ

0: ವಿತಿನ್ ಅ ಮಿನಿಟ್, ವಿತಿನ್ ಅ ಸೆಕೆಂಡ್ ಅವರು ಪುನಃ ಪುನಃ ಕಾಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ ಒಂದು ಸೆಕೆಂಡ್ ಕೂಡ ಟೈಮ್ ಬಿಡೋದಿಲ್ಲ, ನಿಮಗೆ ಕಂಪ್ಲೀಟ್ ಆಗಿ ಗಾಬರಿ ಮಾಡಿಸಿ ನಿಮ್ಮಿಂದ ಅಮೌಂಟ್ ಪಡೆಯಕ್ಕೆ ನೋಡ್ತಾರೆ. ಇದಷ್ಟೇ ಅಲ್ಲದೆ ಇನ್ನು ಇವಾಗ ಯೂತ್ಸ್ಗೆ ಯಾವ ತರ ಮಾಡ್ತಾರೆ ಅಂತಂದ್ರೆ, ನಿಮ್ಮ ಅಕೌಂಟ್ ಇಂದ ಈ ತರ ಅನ್ಆಥರೈಸ್ ಸಿಮ್ಗಳು ಪರ್ಚೇಸ್ ಆಗಿದೆ. ನೀವು ಇವಾಗ ಯಾವ್ದೇ ನಮಗೆ ಆಗಿಲ್ದಿರೋಂತರ ಕಂಟ್ರೀಸ್ಗಳಿಗೆ ನಿಮ್ ಕಡೆಯಿಂದ ಫಂಡಿಂಗ್ಸ್ ಹೋಗ್ತಾ ಇದೆ, ಇಷ್ಟು ಇದು ಬಂದಿದೆ, ಅದಕ್ಕೋಸ್ಕರ ನಿಮಗೆ ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದೀವಿ ಅಂತ ಈ ರೀತಿ ಎಲ್ಲ ಅವ್ರಿಗೆ ಹೆದರಿಸ್ಬಿಟ್ಟು, ಫಸ್ಟ್ ಅವ್ರು ಹೆದರೋ ತನಕ ಹೆದರಿಸ್ಬಿಟ್ಟು ಆ ನಂತರ ಅವ್ರ ಹತ್ರ ಅಮೌಂಟ್ ಕೇಳೋದನ್ನ ಶುರು ಮಾಡ್ತಾರೆ. ಮೇಡಮ್,
1: ನಾವು ಮೊದಲೇ ಗಾಬರಿ ಆಗಬಾರದು, ಯಾವುದೋ ಇದು ಅನಧಿಕೃತವಾದ ಕರೆ ಇರಬಹುದು ಅಂತ ಯೋಚನೆ ಮಾಡಬೇಕು. ಆಮೇಲಷ್ಟೇ ನಾವು ಒಂದ್ ಸ್ವಲ್ಪ ನಿರಾತಂಕವಾಗಿ ಯೋಚನೆ ಮಾಡಿದಾಗ ಮಾತ್ರ ನಾವು ಮುಂದಿನ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಯಾರೇ ಈ ತರ ಹೇಳಿದ್ರು ಅದನ್ನ ನಂಬಲೇಬಾರದು.
0: ನಮ್ಮ ಭಾರತ ದೇಶದಲ್ಲಿ ಡಿಜಿಟಲ್ ಅರೆಸ್ಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ಮೇಡಮ್. ಯಾವುದೇ ಸಿಬಿಐ ಆಫೀಸರ್ ತಮಗೆ ವಿಡಿಯೋ ಕಾಲ್ ಅಥವಾ ಸ್ಕೈಪ್ ಕಾಲ್ ಈ ತರ ಯಾವುದನ್ನು ಮಾಡೋದಿಲ್ಲ.
1: ಮೊದ್ಲೇ ನಾವು ತಿಳ್ಕೊಂಡ್ ಬಿಡ್ಬೇಕು, ಈ ತರ ನಾವು ಪೊಲೀಸ್ ಆಫೀಸರ್ ಮಾತಾಡ್ತಾ ಇದ್ದೀನಿ, ಸಿಬಿಐ ಆಫೀಸರ್ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಇದು ಫೇಕ್ ಕಾಲ್ ಅಂತ ನಾವು ತಿಳ್ಕೊಂಡ್ ಬಿಡ್ಬೇಕು.
0: ಅದಕ್ಕೋಸ್ಕರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾವುದೇ ಡಿಜಿಟಲ್ ಅರೆಸ್ಟ್ ಯಾವುದೇ ವಿಡಿಯೋ ಕಾಲ್ಸ್ ಬಂದ್ರು ತಾವ್ ರೆಸ್ಪಾಂಡೇ ಮಾಡಕ್ ಹೋಗ್ಬಿಡಿ. ಹಂಗ ಅವ್ರು ಮಾತಾಡಿದ್ರು ಅಂದ್ರೆ ಸೇಮ್ ಥಿಂಗ್ 1930 ಇದು ಕಂಪ್ಲೀಟ್ ಮಾಡಿ, ಅವರು ದೇಲ್ ಟೇಕ್ ಆಕ್ಷನ್ ಅಷ್ಟೇ ಮೇಡಮ್.
1: ಆಗ್ಲೇ ಹೇಳಿದ್ರಿ ವರುಣ್, 1-24 ತಾಸಿನ ಒಳಗೆ 1930 ಕರೆ ಮಾಡಬೇಕು ಅಂತ, ಆಮೇಲೆ 30 ದಿನಗಳ ತನಕ ಕಾಯ್ಬೇಕು. ಅದು ನಿಮ್ ದುಡ್ಡು ಏನಾದ್ರೂ ಹೋಗಿತ್ತು ಅಂತಂದ್ರೆ ಮತ್ತೆ ನಿಮ್ಮ ಅಕೌಂಟ್ಗೆ ಬಂದ್ ಬೀಳಬೇಕು. ಆತರ 30 ದಿನಗಳ ಆದ್ರೂ ಕೂಡ ಅದು ಮರಳಿ ಬರಲಿಲ್ಲ ಅಂದ್ರೆ ಮುಂದೆ ಏನ್ ಮಾಡಬೇಕು?
0: ಸೊ ಇದಕ್ಕೆ 2021 RBI ಒಂಬಡ್ಸ್ಮನ್ ಅನ್ನೋ ಸ್ಕೀಮ್ ಸ್ಟಾರ್ಟ್ ಆಯ್ತು ಮೇಡಮ್. ಇದು ಬಂದ್ಬಿಟ್ಟು ನ್ಯಾಷನಲೈಸ್ ಬ್ಯಾಂಕಿಗೂ ಅಪ್ಲೈ ಆಗುತ್ತೆ, ಪ್ರೈವೇಟ್ ಬ್ಯಾಂಕ್ಸ್ಗೂ ಅಪ್ಲೈ ಆಗುತ್ತೆ, ಅನಂತರ ಪೋಸ್ಟ್ ಆಫೀಸ್ಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಇದು ಹೇಗೆ ಅಂತಂದ್ರೆ, 30 ದಿವಸ ಆದ್ಮೇಲೂ ನಮಗೆ ಬ್ಯಾಂಕ್ ಕಡೆಯಿಂದ ಯಾವುದೇ ತರಹದ ಇವಾಗ ಮಾಹಿತಿ ಬರ್ತಾ ಇಲ್ಲ, ನಮ್ಮ ಅಮೌಂಟ್ ಏನಾಯ್ತು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ಬ್ಯಾಂಕ್ ಅಲ್ಲಿ ನಮಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅಂದ್ರೆ, ನಾವು ಬ್ಯಾಂಕಿಂಗ್ ಮ್ಯಾನೇಜರ್ ಹತ್ರ ಹೋಗಿ ಮಾತಾಡ್ದ ಅವ್ರು ಏನು ಹೇಳ್ತಾ ಇಲ್ಲ ನಮಗೆ ಕರೆಕ್ಟ್ ಆಗಿ ಅಂದ್ರೆ, ನಾವು RBI ಒಂಬಡ್ಸ್ಮನ್ಗೆ ಒಂದು ಕಂಪ್ಲೇಂಟ್ ಕೊಡ್ಬೋದು. ಸೊ ಇದನ್ನ ಕಂಪ್ಲೇಂಟ್ ಕೊಡಬೇಕೆ ಹಲವಾರು ರೀತಿಯಲ್ಲಿ ಕೊಡ್ಬೋದು. ಮೊದಲನೇದ್ ಬಂದ್ಬಿಟ್ಟು 1-444-8 1-444-8 ಈ ನಂಬರ್ಗೆ ಟೋಲ್ ಫ್ರೀ ನಂಬರ್ ಇರುತ್ತೆ, ಇದು ಬೆಳಗ್ಗೆ 10-6 ತನಕ ಇರುತ್ತೆ. ಈ ನಂಬರ್ಗೆ ಫೋನ್ ಮಾಡಿಬಿಟ್ಟು ಈ ರೀತಿಯ ಒಂದು ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, 30 ಡೇಸ್ ಆದ್ರೂ ನಮ್ಮ ಅಮೌಂಟ್ ವಾಪಸ್ ಬಂದಿಲ್ಲ ಅಂತ ಹೇಳ್ಬೋದು. ಸೊ ಇಲ್ಲ ಸರ್ ನಮ್ಮ ಹತ್ರ ಫೋನ್ ಇಲ್ಲ ಅಥವಾ ನನಗೆ ಫೋನ್ ಅಲ್ಲಿ ಮಾತಾಡೋದಕ್ಕೆ ಬರೋದಿಲ್ಲ ಅಂತಂದ್ರೆ, ತಾವು ಇಮೇಲ್ ಕೂಡ ಮಾಡಬಹುದು. ಸೊ ಇಮೇಲ್ ಐ ಡಿ ಬಂದ್ಬಿಟ್ಟು cms.rbi.org.in, ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, cms.rbi.org.in. ಇದ್ರ ಮುಖಾಂತರ ಮೇಲ್ ಮಾಡಿ, ತಾವು ಕನ್ನಡದಲ್ಲಿ ಬೇಕಾದ್ರೂ ಮೇಲ್ ಮಾಡಬಹುದು, ಇಂಗ್ಲಿಷ್ ಅಲ್ಲಿ ಬೇಕಾದ್ರೂ ಮಾಡಬಹುದು, ಹಿಂದಿಯಲ್ಲಿ ಬೇಕಾದ್ರೂ ಮಾಡಬಹುದು,
1: ಯಾವುದೇ ಭಾಷೆಯನ್ನ ಬಳಸಬಹುದು,
0: ಯಾವುದೇ ಭಾಷೆಯಲ್ಲಿ ಬೇಕಾದ್ರೂ ಮಾಡಬಹುದು. ಇಲ್ಲ ನಮಗೆ ಸೋಶಿಯಲ್ ಮೀಡಿಯಾ ಅಥವಾ ಈ ರೀತಿ ಆಪ್ಗಳು ಯೂಸ್ ಮಾಡಕ್ ಬರೋದಿಲ್ಲ ಅಂದ್ರೆ, ತಾವು ಒಂದ್ ಲೆಟರ್ ಕೂಡ ಮಾಡಬಹುದು, ತಾವು ಬೆಂಗಳೂರಿನ ಆಫೀಸ್ಗೆ ಮಾಡಬಹುದು, ತಾವು ಕನ್ನಡದಲ್ಲೇ ಬರೀಬಹುದು ಅಥವಾ ಇಂಗ್ಲಿಷ್ ಅಲ್ಲೇ ಲೆಟರ್ ಬರೀಬಹುದು ಅಥವಾ ಹಿಂದಿ, ಯಾವ ಲ್ಯಾಂಗ್ವೇಜ್ ಅಲ್ಲಿ ತಾವು ಬರೆಯೋದಿಕ್ಕೆ ತಮಗೆ ಆಗುತ್ತೋ ಆ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿ ಆಫೀಸಿಗೆ ಕಳ್ಸಿದ್ರೆ ವಿತಿನ್ 15 ಡೇಸ್ ನಿಮಗೆ ರಿಪ್ಲೈ ಬರುತ್ತೆ. ಬಟ್ RBI ಒಂಬಡ್ಸ್ಮನ್ ಇಂದ ಒಂದು ರೂಲ್ ಇದೆ, ಈ ಕೇಸು ಅಥವಾ ಏನ್ ತಮಗೆ ಫ್ರಾಡ್ ಆಗಿರುತ್ತೆ ಇದು ಕೋರ್ಟಿಗೆ ಹೋಗಿರ್ಬಾರ್ದು. ತಾವು ಕೋರ್ಟಿಗೆ ಅಂತ ಹೋದ್ರೆ RBI ಅದರಲ್ಲಿ ಎಂಟ್ರಿ ಆಗೋದಿಲ್ಲ, RBI ಒಂಬಡ್ಸ್ಮನ್ ಅದ್ರಲ್ಲಿ ಮಧ್ಯೆ ಬರೋದಿಲ್ಲ. ಬಟ್ ಅದೇ ನೀವು ಕೋರ್ಟಿಗೆ ಹೋಗಿಲ್ಲ ಅಂದ್ರೆ 30 ದಿವಸದ ನಂತರ RBI ಒಂಬಡ್ಸ್ಮನ್ ಇಂದ ತಾವು ಕಂಪ್ಲೇಂಟ್ ಕೊಡಬಹುದು. ಆ ನಂತರ ಇದ್ರದ್ದು ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, 100% ಜನ RBI ಒಂಬಡ್ಸ್ಮನ್ ಇಂದ ಕಂಪ್ಲೇಂಟ್ ಕೊಟ್ಟಮೇಲೆ ಅವರ ಏನು ದಾಖಲೆಗಳು ಅಥವಾ ಅವ್ರದ್ದೇನ್ ಫ್ರಾಡ್ಗಳಾಗಿರುತ್ತೋ ಅದಕ್ಕೆ ಪರಿಹಾರನೂ ಕಂಡುಕೊಂಡಿರ್ತಾರೆ ಮ್ಯಾಮ್.
1: ಅಂತೂ ಯುವ ಜನರು ಈ ತರದ ಆನ್ಲೈನ್ ವಂಚನೆ ಒಳಗಾದ್ರೆ ಈ ತರದ ಸ್ಟೆಪ್ ಗಳನ್ನ ತಗೋಬೇಕು ಅಂತೀರಿ. ಈಗ ಮನೆಯೊಳಗೆ ಇರ್ತಾರ ಯುವ ಜನರು ಇರಬಹುದು, ಮಕ್ಕಳು ಇರಬಹುದು, ಮಹಿಳೆಯರು ಇರಬಹುದು ಅಥವಾ ಹಿರಿಯರು ಇರಬಹುದು, ಅವರಿಗೆ ನಿಮ್ಮ ಆಧಾರ್ ಕಾರ್ಡಿನ ನಂಬರ್ ಕೊಡ್ರಿ, ಪ್ಯಾನ್ ಕಾರ್ಡಿನ ನಂಬರ್ ಕೊಡ್ರಿ ಅಂತ ಬರುವಂತಹ ಜನ ಇರ್ತಾರ, ಅವಾಗ ಏನ್ ಮಾಡ್ಬೇಕು?
0: ಒಂದೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ನಿಮ್ಮ ಮನೆಗೆ ಹೆಂಗೆ ಬೀಗ ಇರುತ್ತೋ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಬೀಗ ಇದ್ದಂಗೆ,
1: ಕೈಯನ್ನ ಕೊಡ್ಲೇಬಾರ್ದು.
0: ಯಾವುದೇ ಕಾರಣಕ್ಕೂ ತಮಗೆ ಪರಿಚಯ ಇಲ್ದಿರೋರಿಗೆ ಅಥವಾ ಪರಿಚಯ ಇರೋರಿಗೂ ಕೂಡ ಯಾವತ್ತು ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ನ ಕೊಡಬೇಡಿ. ಯಾಕೆ ಅಂತಂದ್ರೆ, ಆ ನಂಬರ್ ನ ಎಂಟ್ರಿ ಮಾಡಿ ತಮ್ಮ ಫೋನ್ ನಂಬರ್ ಇಂದ ಒಂದೇ ಒಂದು OTP ಅವ್ರು ತಗೊಂಡ್ರೆ ನಿಮ್ಮ ಅಕೌಂಟ್ ಅಲ್ಲಿರೋ ಪೂರ್ತಿ ಹಣ ವಿತಿನ್ ಸೆಕೆಂಡ್ಸ್ ಅವ್ರು ತಗೋಬಹುದು. ಆ ನಂತರ ತಮ್ಮ ಬ್ಯಾಂಕ್ ಅಕೌಂಟ್ ನ ಪ್ರತಿ ಒಂದು ಆಕ್ಸೆಸ್ ನ ಪಡಿಬಹುದು ಅವರು. ಇವಾಗ ಉದಾಹರಣೆಗೆ ಯಾವ್ದೋ ಒಂದು ಬ್ಯಾಂಕಿಂದ ಆಪ್ ಇರುತ್ತೆ, UPI ಆಪ್ ಇರುತ್ತೆ, ಅದ್ರದ್ ಪೂರ್ತಿ ಆಕ್ಸೆಸ್ ಅವ್ರು ಪಡಿಬಹುದು. ತಮ್ಮ ಏನೇ ವಹಿವಾಟ್ ಬಂದ್ರು ಅವರು ಸಡನ್ ಆಗಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು.
1: ನಾವೇನೋ ನಮ್ಮ ದಿನನಿತ್ಯದ ವ್ಯವಹಾರಗಳಲ್ಲಿ ಅನುಕೂಲ ಆಗ್ಲಿ ಅಂತ ಒಂದಿಷ್ಟು UPI ಆಪ್ ಗಳನ್ನ ಹಾಕೊಂಡಿರ್ತೀವಿ. ಹಂಗಾಗಿ ಅದನ್ನು ಕೂಡ ನಾವು ಬಹಳ ಜಾಗರೂಕರಾಗಿ ಇರ್ಬೇಕು, ಯಾರ ಹತ್ರನು ಹೇಳ್ಕೊಂಡು
0: ತುಂಬಾ ಜಾಗರೂಕರಾಗಿರ್ಬೇಕು. ಮಕ್ಳ ಹತ್ರನು ಕೊಡಬಾರ್ದು ಮೇಡಮ್. ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ತಮ್ಮ ಸ್ವಂತ ಮಕ್ಕಳ ಹತ್ರನು ಕೊಡಬಾರ್ದು. ಯಾಕೆಂದ್ರೆ ಮಕ್ಕಳನು ಕೂಡ ಇವಾಗ ಅಂಗಡಿ ಹತ್ರ ಏನೋ ಚಾಕ್ಲೇಟ್ ತಿನ್ನೋ ಆಸೆನೋ ಇನ್ನೊಂದೇನೋ ಇರ್ಬೋದು, ಆ ರೀತಿ ಫೋನ್ ತಗೊಂಡೋದಾಗ ಆ ಅಂಗಡಿಯಲ್ಲೂ ಅವ್ರಿಗೆ

0: ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವುದೇ ತಮ್ಮ ಯು ಪಿ ಐ ಲಿಂಕ್ ಆಗಿರ್ಬೋದು ಅಥವಾ ಯು ಪಿ ಐ ಪಾಸ್ವರ್ಡ್ ಇರ್ಬೋದು ಅಥವಾ ತಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಯಾವುದೇ ಅನ್ಅಥರೈಸ್ಡ್ ಪರ್ಸನ್ ಇವಾಗ ಯಾವುದೇ ಒಂದು ಕಂಪ್ನಿಯಿಂದ ಇರಬರ್ಬೋದು ಯಾರೇ ಬರ್ಬೋದು ಅವ್ರಿಗೆ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್ ಕೂಡ ಅವಶ್ಯಕತೆ ಇರೋದೇ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ನಾನು ಮಾತಾಡ್ತಾ ಹೇಳಿದೆ ವರುಣ್ ನಿಮಗೆ, ಮೊದಲು ಆನ್ಲೈನ್ ವಂಚನೆಗಳ ಬಗ್ಗೆ ಮಾತಾಡೋಣ, ಆಮೇಲೆ ಯುವ ಜನರಿಗೆ ಸರ್ಕಾರ ನೀಡುವಂತಹ ಅನೇಕ ಯೋಜನೆಗಳವ ಅದ್ರ ಬಗ್ಗೆ ಮಾತಾಡೋಣ ಅಂತ. ಈಗ ಹೇಳ್ರಿ, ಸರ್ಕಾರದಿಂದ ಯಾವ ಯಾವ ಯೋಜನೆಗಳವ ಈ ಹಂತದೊಳಗ?
0: ನಾವು ಯೋಜನೆಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಮೇಡಮ್, ರಾಜ್ಯ ಸರ್ಕಾರ ಪ್ರತಿ ಒಂದು ಕರ್ನಾಟಕದಾದ್ಯಂತ ಇರೋ ಪ್ರತಿ ಒಂದು ಜಿಲ್ಲೆಗಳಲ್ಲಿ ಮೇಳಗಳನ್ನ ಮಾಡ್ತಾ ಇದ್ದಾರೆ.
1: ಬಹಳ ಮುಖ್ಯವಾದ ಮಾತು ಅದು.
0: ಸೊ ಯಾಕೆ ಅಂತಂದ್ರೆ ಆಲ್ಮೋಸ್ಟ್ 100 ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು, ನಿಮಗೆ ಯಾವ ಸೆಕ್ಟರ್, ನೀವು ಇಂಜಿನಿಯರಿಂಗ್ ಮಾಡಿದ್ರೆ ತಮಗೆ ಐ ಟಿ ಕಂಪನೀಸ್ ಬರ್ತಾ ಇರುತ್ತೆ, ಅಥವಾ ನೀವು 10th ಪಾಸ್ ಆಗಿದ್ರು ಶೋರೂಮ್ ಗಳು ಕೆಲವೊಂದು ಶೋರೂಮ್ ಗಳು ಬರ್ತಾ ಇರುತ್ತೆ, ನಿಮಗೆಲ್ಲ 8th ಕ್ಲಾಸ್ ಇಂದ ಡಿಗ್ರಿ ಮಾಡಿರಕ್ಕಂತ ಪ್ರತಿಯೊಬ್ಬರು ವಿದ್ಯಾರ್ಥಿಗಳಿಗೂ ಅಟ್ಲೀಸ್ಟ್ ವರ್ಷಕ್ ಒಂದ್ಸರಿ ಕರ್ನಾಟಕ ಗವರ್ಮೆಂಟ್ ಅಂದ್ರೆ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ KSDC ಇದ್ರ ಕಡೆಯಿಂದ ಎಲ್ಲಾ ಜಿಲ್ಲೆಗಳಲ್ಲೂ ಜಾಬ್ ಫೇರ್ಗಳನ್ನ ನಡೀತಾ ಇದೆ. ಸೊ ಇದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಇದು ಪ್ರತಿ ವರ್ಷ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಇಂದ ಶುರು ಆಗಿ ಆಲ್ಮೋಸ್ಟ್ ಜೂನ್ ಜುಲೈ ತನಕ ನಡೀತಾ ಇರುತ್ತೆ. ಇದ್ರಲ್ಲಿ 100+ ಕಂಪನಿಗಳು ಬಂದು ಆಲ್ಮೋಸ್ಟ್ ಒಂದೊಂದ್ ಕಂಪನಿಗಳಿಗೆ ಇದೊಂದು ನಮಗೆ ಜಾಬ್ ಇಲ್ಲ ಅಂತ ಯೂತ್ಸ್ ಏನ್ ಹೇಳ್ತಾರ, ಒಂದೊಂದ್ ಕಂಪನಿಗಳಿಗೆ 50, 100, 200 ಈ ರೀತಿ ಸುಮಾರು ಇದು ಬರುತ್ತೆ. ಎಷ್ಟೋ ಕಂಪನಿಗಳು ನಮಗೆ ಇಷ್ಟು ಜನ ಎಂಪ್ಲಾಯ್ಗಳು ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಜಾಬ್ ಫೇರ್ ಇಂದ ಹೋಗಿರಂತದ್ದು ಇದೆ. ಅದಕ್ಕೋಸ್ಕರ ನಾನು ಯೂತ್ಸ್ ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಜಾಬ್ ಫೇರ್ಸ್ ಹೋಗಿ ತಮ್ಮ ರೆಸ್ಯೂಮ್ ಅಟ್ಲೀಸ್ಟ್ ಒಂದು 50 ಕಾಪಿಗಳು ತಗೊಂಡೋಗಿ. ಯಾಕೆಂದ್ರೆ 100+ ಕಂಪನಿಗಳು ಬಂದಿರುತ್ತೆ, ತಮ್ಮ 50 ರೆಸ್ಯೂಮ್ಗಳನ್ನ ತಗೊಂಡೋಗಿ ತಮಗೆ ಯಾವ್ದು ಸೂಟ್ ಆಗುತ್ತೆ, ತಾವು ಇವಾಗ ಡಿಗ್ರಿ ಮಾಡಿದ್ರೆ ಅದಕ್ಕೆ ತಕ್ಕಂತ ಕಂಪನಿಗಳು ಯಾವ್ದು,
1: ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಕ್ವಾಲಿಫಿಕೇಶನ್ ಅಂದ್ರೆ ವಿದ್ಯಾರ್ಹತೆ ಯಾವುದೇ ಇರಬಹುದು, ಎಲ್ಲಾ ವಿದ್ಯಾರ್ಹತೆ ಹೊಂದಿದವರಿಗೂ ಕೂಡ SSLC ಇಂದ ಹಿಡಿದು PUC ಆಗಿರಬಹುದು, ಪದವಿ ಆಗಿರಬಹುದು ಅಥವಾ ಸ್ನಾತಕೋತ್ತರ ಪದವಿ ಇರಬಹುದು,
0: ಎಲ್ಲರಿಗೂ ತರಗತಿ ಪಾಸ್ ಆದವರಿಗೂ ಕೂಡ ಅದ್ರಿಗೆ ತಕ್ಕಂತ ಜಾಬ್ ರೋಲ್ಗಳು ಇದೆ ಮೇಡಮ್. ಅದಕ್ಕೋಸ್ಕರ ಏನ್ ಹೇಳಕ್ ಇಂಥದನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಇವಾಗ ನಾವೇನ್ ಅನ್ಕೊಂತೀವಿ, ಅನ್ಎಂಪ್ಲಾಯ್ಮೆಂಟ್ ತುಂಬಾ ಇದೆ ಇಂಡಿಯಾದಲ್ಲಿ, ಕೆಲಸ ಸಿಗ್ತಾ ಇಲ್ಲ, ತುಂಬಾ ಕಾಂಪಿಟೇಷನ್ ಇದೆ ಅಂತ ಹೇಳ್ತೀವಿ. ಬಟ್ ಕಂಪನೀಸ್ ಎಷ್ಟೋ ಜನ ಎಂಪ್ಲಾಯ್ಸ್ ಬೇಕು ಅಂತ ಇವತ್ತಿಗೂ ತುಂಬಾ ಒದ್ದಾಡ್ತಾ ಇದೆ.
1: ಸ್ಪರ್ಧೆ ನಿಜವಾಗ್ಲೂ ಸ್ಪರ್ಧೆ ಅದ, ಆದ್ರೆ ಸ್ಪರ್ಧೆ ಒಳಗೆ ನಾವು ಕೂಡ ಸನ್ನದ್ಧರಾಗಿ ಮುನ್ನುಗ್ಗಬೇಕು.
0: ನಾವು ಅದನ್ನ ಫಸ್ಟ್ ಏನೇನಿದೆ, ಎಲ್ಲೆಲ್ಲಿ ಜಾಬ್ ಆಪರ್ಚುನಿಟೀಸ್ ಇದನ್ನ ತಿಳ್ಕೋಬೇಕು, ಹೋಗ್ಬೇಕು ಅವಾಗ, ಸೋ ದಟ್ ನಮಗೆ ಏನೇನಿದೆ ಅಂತ ಅರ್ಥ ಆಗುತ್ತೆ. ನಾವು ಫಸ್ಟ್ ವಿ ಶುಡ್ ಟ್ರೈ, ಏನೇ ಮಾಡಬೇಕು ಅಂದ್ರೆ ನಾವು ಟ್ರೈ ಮಾಡಿದ್ರೆ ಎಲ್ಲದೂ ಸಿಗ್ತಾ ಹೋಗುತ್ತೆ ಅನ್ನೋದು ನ್ಯೂಸ್ ಹೇಳ್ತೀನಿ. ಅದಕ್ಕೋಸ್ಕರ ಎಲ್ಲೆಲ್ಲಿ ಜಾಬ್ ಫೇರ್ಸ್ ಇದೆ, ಏನೋ ಒಂದು ಪಕ್ಕದ ಡಿಸ್ಟ್ರಿಕ್ಟ್ ಅಂದ್ರೆ 70-80 ಕಿಲೋಮೀಟರ್ ಸಿಗುತ್ತೆ. ಇವಾಗ ನೀವು ಒಂದು ದಿವಸ ಹುಬ್ಳಿಯಲ್ಲಿ ಕೊಟ್ಟಿದ್ದೀರಾ ಅಂದ್ರೆ ನೆಕ್ಸ್ಟ್ ಹೋಗಿ ಹಾವೇರಿಯಲ್ಲಿ ಜಾಬ್ ಫೇರ್ ನಡೆದ ಕೊಡಿ, ನೆಕ್ಸ್ಟ್ ದಾವಣಗೆರೆ ಕೊಡಿ, ಅಥವಾ ಬೆಂಗಳೂರಲ್ಲಿ ಇರ್ಕೊಡಿ, ಈ ರೀತಿ ಎಲ್ಲಾ ಜಾಬ್ ಫೇರ್ಸ್ ಅಟೆಂಡ್ ಮಾಡಿ, ಅವಾಗ ನಿಮ್ಗೆ ಎಲ್ಲಾದ್ರೂ ಒಂದ್ ಕಡೆ ಜಾಬ್ ಪ್ಲೇಸ್ಮೆಂಟ್ ಆಗೇ ಆಗುತ್ತೆ ಅಂತ ಹೇಳಕ್ಕೆ.
1: ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಯುವಂತಹ ಈ ಉದ್ಯೋಗ ಮೇಳಗಳ ಬಗ್ಗೆ ನಮ್ಗೆ ಮಾಹಿತಿ ಬೇಕು, ಮತ್ತು ಉದ್ಯೋಗ ಮೇಳಗಳಿಗೆ ಹೋಗಿ ನಮಗೆ ಇರುವಂತಹ ವಿದ್ಯಾರ್ಹತೆಯನ್ನ ಹೇಳಿ ನಮ್ಮ ರೆಸ್ಯೂಮೆ ತೋರಿಸಿ ನಾವು ನಮಗೆ ಬೇಕಾದಂತಹ ಉದ್ಯೋಗಗಳನ್ನ ಪಡ್ಕೋಬಹುದು ಅಂತೀರಿ.
0: ಇನ್ನೊಂದ್ ಏನಂತ ಇದೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಹುಬ್ಳಿಯಲ್ಲಿ ಜಾಬ್ ಫೇರ್ ನಡೀತು, ಅಲ್ಲಿ ಅಟೆಂಡ್ ಮಾಡಿದ್ವಿ, ಹಾವೇರಿ ಇದೆ, ಆ ಡಿಸ್ಟ್ರಿಕ್ಟ್ ಅವ್ರು ಮಾತ್ರ ಅಟೆಂಡ್ ಮಾಡಬಹುದು, ನಾವು ಮಾಡಕ್ ಆಗಲ್ಲ ಅನ್ನೋದನ್ನು ಕೆಲವು ವಿದ್ಯಾರ್ಥಿಗಳ ತಲೆಯಲ್ಲಿ ಇದೆ. ಅದನ್ನ ಫಸ್ಟ್ ತೆಗ್ದಾಕಿ ಅಂತ ಹೇಳ್ತೀನಿ. ಕರ್ನಾಟಕದಾದ್ಯಂತ ಎಲ್ಲೇ ನಡೆದ್ರು ನೀವು ಯಾವುದೇ ಜಿಲ್ಲೆಯಲ್ಲಿ ಹೋಗುನು ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಯಾವುದೇ ಇದ್ರಲ್ಲಿ ಹೋದ್ರೂ ನೀವು ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ಅಲ್ಲಿನ ರಿಕ್ವೈರ್ಮೆಂಟ್ಸ್ ಏನಿದೆ ಎಲ್ಲ ನೋಡ್ಕೊಂಡ್ಬಿಟ್ಟು ತಾವು ಅಲ್ಲೂ ಪಾರ್ಟಿಸಿಪೇಟ್ ಮಾಡಬಹುದು, ಹಲವಾರು ಕಂಪನಿಗಳ ಇಂಟರ್ವ್ಯೂನ ಫೇಸ್ ಮಾಡಬಹುದು, ಹಾಗೂ ಜಾಬ್ ಕೂಡ ಪಡೆಯಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್.
1: ಈ ನಿಟ್ಟಿನೊಳಗ ಅನೇಕ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಕೂಡ ಮಾತಾಡೋಣ ಅಂತಿದ್ರಿ ವರುಣ್, ಆ ಬಗ್ಗೆ ಹೇಳ್ರಲ್ಲ.
0: ಮುದ್ರಾ ಯೋಜನಾ, PMEGP, ಈ ರೀತಿ ಹಲವಾರು ಸ್ಕೀಮ್ ಇದೆ ಮೇಡಮ್. ಮುದ್ರಾ ಯೋಜನಾ ಏನಂತಂದ್ರೆ, ನೀವು ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ ಅಂತಂದ್ರೆ, ಇವಾಗ ನಮ್ಮ ಹತ್ರ ಆಸ್ತಿ ಇದ್ರೆ ಮಾತ್ರ ನಾವು ಲೋನ್ ತಗೊಳಕ್ ಆಗತ್ತೆ, ಇಲ್ಲ ಅಂದ್ರೆ ಇಲ್ಲ, ನಮಗೆ ಲೋನ್ ಸಿಗೋದಿಲ್ಲ ಅನ್ನೋದು ತಮ್ಮ ತಲೆಯಲ್ಲಿ ಇರ್ಬೋದು. ಕೇವಲ ನಿಮ್ಮ ಅಂಗಡಿಯ ಕರೆಂಟ್ ಬಿಲ್ ಮತ್ತು ತಮ್ಮ ಅಂಗಡಿ ಇವಾಗ ಗ್ರಾಮ ಪಂಚಾಯತಿ ಒಳಗೊಂಡಿದ್ರೆ ಗ್ರಾಮ ಪಂಚಾಯತಿ ಕಡೆಯಿಂದ ಒಂದು ಲೈಸೆನ್ಸ್, ಅಥವಾ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕಡೆಯಿಂದ ಅಲ್ಲಿದೊಂದು ಲೈಸೆನ್ಸ್, ಇದಿಷ್ಟೇ ಡಾಕ್ಯುಮೆಂಟ್ಸ್ ಇಟ್ಕೊಂಡು ತಾವು ಒಂದು ಬ್ಯಾಂಕ್ ಇಂದ ಲೋನ್ ಪಡಿಬಹುದು. ಅಪ್ ಟು 20 lakhs ತನಕ 20 lakhs ಈ ಲೋನ್ ನ ಪಡಿತಾ ಹೋಗ್ಬೋದು. ಅದು ಹೇಗ್ ಕೊಡ್ತಾರೆ ಅಂತಂದ್ರೆ, ತಮ್ಮ ವಹಿವಾಟನ್ನ ನೋಡ್ತಾರೆ. ನೀವು ಪ್ರತಿ ತಿಂಗಳು ಎಷ್ಟು ಇವಾಗ ವಹಿವಾಟು ನಡೆಸ್ತಾ ಇದ್ದೀರಾ, ಇವಾಗ ನಂದು ವರ್ಷಕ್ಕೆ 10 lakhs ನಡೆಯುತ್ತೆ, ನನಗೆ 20 lakhs ಲೋನ್ ಬೇಕು ಅಂದ್ರೆ ಯಾರು ಕೊಡೋದಿಲ್ಲ. ಆ ವಹಿವಾಟು ಎಷ್ಟು ನಡೀತಿದೆ, ವಹಿವಾಟು ನಡೆಸಕ್ಕೋಸ್ಕರ ಎಷ್ಟು ಅಮೌಂಟ್ ಬೇಕಾಗ್ಬೋದು, ಅಲ್ಲಿ ತನಕ ಲೋನ್ಸ್ ನ ಕೊಡ್ತಾ ಹೋಗ್ತಾರೆ. ಸೊ ಇದನ್ ಪಡಿಯಕ್ಕೋಸ್ಕರ ಮೇನ್ ಆಗಿ ಏನಿರ್ಬೇಕಪ್ಪ ಅಂತಂದ್ರೆ, ಬ್ಯಾಂಕ್ ಅಲ್ಲಿ ಚಾಲ್ತಿ ಖಾತೆ ಅಂದ್ರೆ ಕರೆಂಟ್ ಅಕೌಂಟ್ ಹೋಲ್ಡರ್ ಆಗಿರ್ಬೇಕು, ತಮ್ಮ ಫರ್ಮ್ದು ಕರೆಂಟ್ ಅಕೌಂಟ್ ಇರ್ಬೇಕು. ಆ ಕರೆಂಟ್ ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇರುತ್ತೋ ಸೊ ಆ ಬ್ಯಾಂಕ್ ಅಲ್ಲಿ ಪಡಿಬಹುದು ಮೇಡಮ್.
1: ಕೇಂದ್ರ ಸರ್ಕಾರದಿಂದ ದೊರೆಯುವಂತಹ ಈ ಸಾಲ ಯೋಜನೆ ಇದು.
0: ಹೌದು, ಇದಕ್ಕೆ ಯಾವುದೇ ತರ ಅಡಪತ್ರ ಅಂದ್ರೆ ಯಾವುದೇ ಆಸ್ತಿ ಇರಬೇಕು ಅಂತ ನೀವು ಟೆನ್ಷನ್ ತಗೊಳ್ಳೋದೇ ಇಲ್ಲ. ತಾವೊಂದು ಕ್ಯಾಂಟೀನ್ ಓಪನ್ ಮಾಡಿರ್ಬೋದು, ಅಥವಾ ಒಂದು ದಿನಸಿ ಅಂಗಡಿ ಓಪನ್ ಮಾಡಿರ್ಬೋದು, ಈ ರೀತಿ ಯಾವುದೇ ಅಂಗಡಿಗಳು ಮಾಡಿದ್ರು ತಾವು ಪಡಿಬಹುದು. ಇಲ್ಲ ನಮಗ್ ಬರೋದಿಲ್ಲ, ನಮ್ದೊಂದು ಸಣ್ಣ ಅಂಗಡಿ ಇದೆ ನಮಗ್ ಬರೋದಿಲ್ಲ ಅಂತ ತಿಳ್ಕೊಬೇಡಿ. ಈವನ್ ಒಂದು ಕಾಫಿ ಟೀ ಶಾಪ್ ಮಾಡೋದಕ್ಕೂ ಈ ಲೋನ್ ನ ಎಲಿಜಿಬಿಲಿಟಿ ಇರುತ್ತೆ ಪಡೆಯೋದಕ್ಕೆ. ಸೊ PMEGP ಬಂದು

0: ಸರ್ವಿಸ್ ಸೆಕ್ಟರ್ಗೆ. ಪಿಎಂಇಜಿಪಿ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ತುಂಬಾ ವಿಶೇಷತೆ, 25% ಇಂದ 35% ಸಬ್ಸಿಡಿನು ಸಿಗುತ್ತೆ ಈ ಸ್ಕೀಮ್ ಅಲ್ಲಿ. ಸೊ ರೂರಲ್ ವುಮೆನ್ಸ್ ಅಂದ್ರೆ ಹಳ್ಳಿಯಲ್ಲಿ ಕೆಲಸ ಮಾಡುವಂತ ಇವಾಗ ಹೆಣ್ಮಕ್ಳಿಗೆ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಸಣ್ಣದಾಗಿ ಹೇಳ್ಬೇಕಂದ್ರೆ ಒಂದು ರೊಟ್ಟಿ ಮಾಡೋ ಮಿಷಿನ್ ತಗೋಬೇಕು, ಅವರು 10 ಲಕ್ಷ ಮಿಷಿನ್ ಇರುತ್ತೆ ಅವ್ರಿಗೆ, ಅದರಲ್ಲಿ 25-35% ತನಕ ಸಾಲ ಮನ್ನಾ ಆಗುತ್ತೆ. 6.5 ಲಕ್ಷ ಅಥವಾ 7.5 ಲಕ್ಷ ಏನ್ ಅಮೌಂಟ್ ಇರುತ್ತಲ್ಲ ಅದಕ್ಕೆ ಬಡ್ಡಿ ಮತ್ತು ಅಸಲು ಕಟ್ಕೊಂಡು ಹೋದ್ರೆ ಸಾಕು. ಈ ರೀತಿ 25-35% ತನಕ ಅವ್ರಿಗೆ ಸಬ್ಸಿಡಿ ಸಿಗುತ್ತೆ. ಸರ್ವಿಸ್ ಸೆಕ್ಟರ್ ಇಟ್ ಮೇ ಬಿ ಬರೀ ಇವಾಗ ಇದಿಷ್ಟೇ ಅಲ್ಲ, ಇವಾಗ ಸಿಟೀಸ್ ಅಲ್ಲಿ ಬಂದ್ರೆ ಒಬ್ರು ಸ್ಟಾರ್ಟ್ಅಪ್ ಓಪನ್ ಮಾಡಿರ್ತಾರೆ ಒಬ್ಬ ವ್ಯಕ್ತಿ, ಅವರು ಸಹ ಈ ತರ ಸ್ಕೀಮ್ಗಳನ್ನ ಯೂಸ್ ಮಾಡ್ಕೋಬಹುದು.
1: ಯುವತಿನೇ ಆಗಿರಬಹುದು, ಯುವಕರೇ ಆಗಿರಬಹುದು, ಯಾರಾದ್ರೂ ಕೂಡ ಈ ಮುದ್ರಾ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾರೆ.
0: ಮುದ್ರಾ ಮತ್ತೆ ಪಿಎಂಇಜಿಪಿ ಎರಡನ್ನು ಪಡೆಯಬಹುದು.
1: ವರುಣ್, ಈಗ ನಾವೆಲ್ಲರೂ ವ್ಯವಹಾರ ಮಾಡುವಾಗ ಈ ಎಟಿಎಂ ಕಾರ್ಡ್ಗಳನ್ನ ಬಳಸುವಂತಹ ಒಂದು ರೂಢಿ ನಮ್ಗೆ ಆಗ್ಬಿಟ್ಟದೀಗ, ಹಂಗಾಗಿ ಈ ಎಟಿಎಂ ಕಾರ್ಡ್ಗಳನ್ನ ಬಳಸುವಾಗ ಕೂಡ ಕೆಲವೊಮ್ಮೆ ವಂಚನೆಗೆ ಒಳಗಾಗುವಂತಹ ಸಾಧ್ಯತೆ ಇರ್ತದ, ಅದು ಯಾವ ರೀತಿ ಇರ್ತದ, ನಾವು ಅದರಿಂದ ಹೆಂಗ್ ಹೊರಗೆ ಬರಬೇಕು?
0: ಇದ್ರಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಏನ್ ಕಂಪ್ಲೇಂಟ್ಸ್ ಬರುತ್ತೆ ಅಂತಂದ್ರೆ ಮೇಡಮ್, ಇವಾಗ ವಯಸ್ಸಾದ ಹಳ್ಳಿ ಜನರು ಅಥವಾ ಸಿಟಿ ಜನರು ಇರ್ಬೋದು, ವಯಸ್ಸಾದವರು, ಅವ್ರಿಗೆ ಎಟಿಎಂ ಯೂಸ್ ಮಾಡೋದು ಅಷ್ಟು ಜ್ಞಾನ

0: ಅಮೌಂಟ್ ಇರುತ್ತಲ್ಲ ಅದಕ್ಕೆ ಬಡ್ಡಿ ಮತ್ತು ಅಸಲು ಕಟ್ಕೊಂಡೋದ್ರೆ ಸಾಕು. ಈ ರೀತಿ 25-35% ತನಕ ಅವ್ರಿಗೆ ಸಬ್ಸಿಡಿ ಸಿಗುತ್ತೆ. ಸರ್ವಿಸ್ ಸೆಕ್ಟರ್ ಇಟ್ ಮೇ ಬಿ ಬರೀ ಇವಾಗ ಇದಿಷ್ಟೇ ಅಲ್ಲ, ಇವಾಗ ಸಿಟೀಸ್ ಅಲ್ಲಿ ಬಂದ್ರೆ ಒಬ್ರು ಸ್ಟಾರ್ಟ್ಅಪ್ ಓಪನ್ ಮಾಡಿರ್ತಾರೆ ಒಬ್ಬ ವ್ಯಕ್ತಿ, ಅವರು ಸಹ ಈ ತರ ಸ್ಕೀಮ್ಗಳನ್ನ ಯೂಸ್ ಮಾಡ್ಕೋಬಹುದು.
1: ಯುವತಿನೇ ಆಗಿರಬಹುದು, ಯುವಕರೇ ಆಗಿರಬಹುದು, ಯಾರಾದ್ರೂ ಕೂಡ ಈ ಮುದ್ರಾ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾರೆ.
0: ಮುದ್ರಾ ಮತ್ತೆ PMAJP ಎರಡನ್ನು ಪಡಿಬಹುದು ಮೇಡಮ್.
1: ವರುಣ್, ಈಗ ನಾವೆಲ್ಲರೂ ವ್ಯವಹಾರ ಮಾಡುವಾಗ ಈ ATM ಕಾರ್ಡ್ಗಳನ್ನ ಬಳಸುವಂತಹ ಒಂದು ರೂಢಿ ನಮ್ಗೆ ಆಗ್ಬಿಟ್ಟದ ಈಗ. ಹಂಗಾಗಿ ಈ ATM ಕಾರ್ಡ್ಗಳನ್ನ ಬಳಸುವಾಗ ಕೂಡ ಕೆಲವೊಮ್ಮೆ ವಂಚನೆಗೆ ಒಳಗಾಗುವಂತಹ ಸಾಧ್ಯತೆ ಇರ್ತದ, ಅದು ಯಾವ ರೀತಿ ಇರ್ತದ, ನಾವು ಅದರಿಂದ ಹೆಂಗ್ ಹೊರಗೆ ಬರಬೇಕು?
0: ಇದ್ರಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಏನ್ ಕಂಪ್ಲೇಂಟ್ಸ್ ಬರುತ್ತೆ ಅಂತಂದ್ರೆ ಮೇಡಮ್, ಇವಾಗ ವಯಸ್ಸಾದ ಹಳ್ಳಿ ಜನರು ಅಥವಾ ಸಿಟಿ ಜನರು ಇರ್ಬೋದು, ವಯಸ್ಸಾದವರು, ಅವ್ರಿಗೆ ATM ಯೂಸ್ ಮಾಡೋದು ಅಷ್ಟು ಜ್ಞಾನ ಇರೋದಿಲ್ಲ. ಅವಾಗ ಅವ್ರ ಏನ್ ಮಾಡ್ತಾರೆ, ಅಲ್ಲೇ ಅಕ್ಕಪಕ್ಕ ಜನ ಬಂದಿರ್ತಾರೆ, ಅವ್ರ ಕೈಯಲ್ಲಿ ATMಗಳನ್ನ
1: ತೆಗೆದುಕೊಡಪ್ಪ ಹಣ ಅಂತ ಹೇಳ್ತಾರೆ,
0: ಆ ರೀತಿ ಹೇಳ್ತಾರೆ, ಅವ್ರಿಗೆ ಪಿನ್ ಸಹ ಹೇಳ್ತಾರೆ. ಅವಾಗ ಏನಾಗತ್ತಪ್ಪ ಅಂತಂದ್ರೆ, ಎಷ್ಟೋ ಸರಿ ಉದಾಹರಣೆಗೆ ಒಂದು ಕೇಸ್ ಅನ್ನ ನಾನು ಹೇಳ್ತೀನಿ, ಇವಾಗ ಇದೇ ರೀತಿ ಒಬ್ರಿಗೆ ಕೊಟ್ಟಿದ್ದಾರೆ, ಆ ನಂತರ ಅಲ್ಲೇನಾಗಿದೆ, ಈ ತರ ಹಣ ಬಂದಿಲ್ಲ ತಾತ ಅಥವಾ ಹಣ ಬಂದಿಲ್ಲ ಅಂಕಲ್ ಅಂತ ಅವ್ರು ಹೇಳಿದ್ದಾರೆ. ಸೊ ಹಣ ಬಂದಿಲ್ಲ ಅಂತ ಹೇಳಿದ ಕೂಡ ಅವ್ರ ATM ನ ವಾಪಸ್ ತಗೊಂಡೋಗಿದ್ದಾರೆ, ಬಟ್ ಇವರು ಅದರಿಂದ 10,000 ಡ್ರಾ ಮಾಡ್ಕೊಂಡು ಆತ ಇಟ್ಕೊಂಡಿದ್ದಾನೆ. ಈ ರೀತಿ ವಂಚನೆಗಳಾಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ATM ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ನ ಅಸೈನ್ ಮಾಡಿರ್ತಾರೆ, ಯಾವುದೇ ಬ್ಯಾಂಕ್ ಇರ್ಬೋದು, ಪ್ರತಿಯೊಂದು ATM ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್. ಅವರಿಗೆ ATM ಇಂದ ಹಣ ತೆಗೆಯೋದು ಹೇಗೆ, ಡೆಪಾಸಿಟ್ ಮಾಡೋದು ಹೇಗೆ, ಪ್ರತಿಯೊಂದನ್ನು ಬ್ಯಾಂಕ್ ಅದು ಅವರಿಗೆ ಟ್ರೈನ್ ಮಾಡಿರುತ್ತೆ. ಅದಕ್ಕೋಸ್ಕರನೇ ಯಾವುದೇ ಅಮೌಂಟ್ ತಗೊಂತೀರಾ ಅಂದ್ರೆ, ಅದು ಸಣ್ಣ ಅಮೌಂಟ್ ಇರ್ಬೋದು, 100 ರೂಪಾಯಿ ಇರ್ಬೋದು, 1,000 ರೂಪಾಯಿ ಇರ್ಬೋದು, ಗೊತ್ತಿಲ್ದಿರೋ ಮೂರನೇ ವ್ಯಕ್ತಿಗೆ ATM ನ ಕೊಟ್ಟು ಪಿನ್ ನ ಹೇಳಿದ್ರೆ ಏನಾಗುತ್ತೆ ತೊಂದ್ರೆ ಅಂತಂದ್ರೆ, ಆ ATM ಅಲ್ಲಿ ಮುಂದೆ 16-digit ನ ನಂಬರ್ ಇರುತ್ತೆ, ಆನಂತರ ಹಿಂದೆ CVV ಪಿನ್ ಅಂತ ಇರುತ್ತೆ. ಇದಿಷ್ಟನ್ನು ಎಂಟರ್ ಮಾಡಿದ್ರೆ, ಆ ನಂತರ ಪಿನ್ ಕೂಡ ಹೊಡೆದ್ರೆ, ತಮ್ಮ ಅಕೌಂಟ್ ಅಲ್ಲಿರೋ ಅಮೌಂಟ್ ಪೂರ್ತಿನೂ ಅವರು ಆನ್ಲೈನ್ ಮೂಲಕ ತಗೊಳ್ಳೋ ಚಾನ್ಸಸ್ ಕೂಡ ತುಂಬಾ ಹೆಚ್ಚಿರುತ್ತೆ. ಅದಕ್ಕೋಸ್ಕರ ಯಾವುದೇ ATM ಇರೋ, ಅದು ನ್ಯಾಷನಲೈಸ್ ಆಗಿರ್ಬೋದು, ಪೋಸ್ಟ್ ಬೈ ಆಫೀಸ್ ಇಂದ ATM ಇರ್ಬೋದು, ಅಥವಾ ಯಾವುದೇ ಪ್ರೈವೇಟ್ ಬ್ಯಾಂಕ್ ಇರ್ಬೋದು, ಎಲ್ಲೇ ಹೋದ್ರೂ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ. ಸೊ ಅವರ ಹೆಲ್ಪ್ ತಗೊಳ್ಳಿ, ಅವರ ಹೆಲ್ಪ್ ತಗೊಂಡ್ಬಿಟ್ಟು ಇಷ್ಟು ಅಮೌಂಟ್ ತಗೋಬೇಕು ಈ ರೀತಿ ಇದೆ ಅಂತ ಹೇಳ್ಬಿಟ್ಟು ಅವರಿಗೆ ಹೇಳಿದ್ರೆ ಅವ್ರು ಇದ್ ಮಾಡ್ತಾರೆ. ಆನಂತರ ಪಿನ್ ಕೇವಲ 4-digit ನಂಬರ್ ಇರುತ್ತೆ, ಯಾವುದೇ ATM ಇಂದ ಇರಬಹುದು, ಕೇವಲ 4-digit ಪಿನ್
1: ನೆನಪಿನಲ್ಲಿ ಇಟ್ಕೋಬಹುದು,
0: ಅದನ್ನ ನೆನಪಿನಲ್ಲಿ ಇಟ್ಕೊಂಡು ಆದಷ್ಟು ನಂಬರ್ಸ್ ಅಲ್ಲೇ ATM ಅಲ್ಲಿ ಮುಂದ್ಗಡೆನೆ ಅದನ್ನ ಇದಿರುತ್ತೆ, ಅದನ್ನ ಪ್ರೆಸ್ ಮಾಡಿ. ಈವನ್ ಇವಾಗ ಬ್ರೈನ್ ಲಿಪಿಯಲ್ಲೂ ಕೂಡ ಇರುತ್ತೆ, ತುಂಬಾ ಜನ ಕಣ್ ಕಾಣಿಲ್ದಿರೋರಿಗೆ ಅದನ್ನ ಎಫೆಕ್ಟ್ ಆಗ್ಬಾರ್ದು ಅಂದ್ರೆ ಅಂತ ಪ್ರತಿಯೊಂದು ನಂಬರ್ ಮೇಲೆ ಬ್ರೈನ್ ಲಿಪಿಯಲ್ಲೂ ಇರುತ್ತೆ. ಸೊ ಅವ್ರು ಟಚ್ ಮಾಡಿದ ಕೂಡಲೇ ಆ ನಂಬರ್ ಯಾವ್ದು ಅನ್ನೋದು ಗೊತ್ತಾಗುತ್ತೆ. ಸೊ ಕಣ್ಣು ಕಾಣಿಸ್ತಾ ಇಲ್ಲ ನಮಗೆ ಅಂತ ಯಾರಿಗೂ ಕೊಡೋ ಬದಲು ನೀವು ಇದೊಂದು ಮಾಹಿತಿ ತಿಳ್ಕೊಳ್ಳಿ, ATM ನಂಬರ್ಸ್ ಮೇಲೆ ಬ್ರೈನ್ ಲಿಪಿ ಕೂಡ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್.
1: ಅಂದ್ರೆ ವಿಶೇಷ ಚೇತನರು ಕೂಡ ಯಾವುದೇ ವಂಚನೆಗೆ ಒಳಗಾಗ್ಲಾರ್ದೇನೆ ನಮ್ಮ ಜಾಗರೂಕತೆ ಒಳಗೆ ನಾವು ಇರಬಹುದು ಅಂತ ಬ್ರೈನ್ ಲಿಪಿ ಕಲ್ತಿದ್ರು.
0: ಭಾರತ ಸರ್ಕಾರ ಹೇಗ್ ಮಾಡಿದಂದ್ರೆ, ಇನ್ನೂ ಕೆಲವೊಂದು ವಿಷಯಗಳು ಹೇಳಿದ್ರೆ ತುಂಬಾ ಜನಕ್ಕೆ ಶಾಕ್ ಆಗುತ್ತೆ. ಈವನ್ ರೈಲ್ವೆ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಕಂಬಿಗಳ ಮೇಲೆ ಯಾವ ಪ್ಲಾಟ್ಫಾರ್ಮ್ ನಂಬರ್ ಅನ್ನೋದು ಗೊತ್ತಾಗುತ್ತೆ, ಆ ರೀತಿ ಬ್ರೈನ್ ಲಿಪಿಯಲ್ಲಿ ಇದಿರುತ್ತೆ. ಆ ನಂತರ 500 ರೂಪಾಯಿ ನೋಟ್ ಇರ್ಬೋದು, 1,000 ರೂಪಾಯಿ ನೋಟ್, 2,000 ರೂಪಾಯಿ ನೋಟ್ ಇರ್ಬೋದು, ಅಥವಾ 100 ರೂಪಾಯಿ ನೋಟು, ಇದರಲ್ಲೂ ಸಹ ಬ್ರೈನ್ ಲಿಪಿಯಲ್ಲಿ ಇರುತ್ತೆ. ವಿಶೇಷ ಚೇತನರು ಇದರಲ್ಲಿ ಯೂಸ್ ಮಾಡ್ಕೋಬಹುದು,
1: ಇದರ ಲಾಭವನ್ನ ಪಡ್ಕೋಬಹುದು ಅಂತ ಹೇಳ್ತೀರಿ. ಸಾಕಷ್ಟು ವಿಷಯಗಳನ್ನ ಹೇಳಿದ್ರಿ ವರುಣ್, ಆದ್ರೂ ಕೂಡ ನಮ್ಗೇನೋ ತೊಂದರೆ ಅದ, ನಾನು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಬೇಕು ಅಂತ ಯಾರು ಇಷ್ಟಪಟ್ರ ಅವರಿಗೆ ತಮ್ಮ ದೂರವಾಣಿ ಸಂಖ್ಯೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಹಾ ಮೇಡಮ್, 9408028248. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, 9408028248. ತಮಗೆ ಯಾವುದೇ ಡೌಟ್ಸ್ ಇರ್ಬೋದು, ನಾವು ಅದ್ರ ಬಗ್ಗೆನೇ ಒಂದು ಕಾರ್ಯಕ್ರಮನೂ ಮಾಡಿಕೊಡ್ತೀವಿ. ಇವಾಗ ಯಾಕೆ ಅಂತಂದ್ರೆ, ತಮ್ಮ ಆರ್ಥಿಕ ಭದ್ರತೆ ನಮ್ಮ ಮೂಲ ಉದ್ದೇಶ ಆಗಿರೋದ್ರಿಂದ ತಾವು ಯಾವುದೇ ಕ್ವಶನ್ಸ್ ಗಳು ನಮ್ಮ ಕೇಳ್ಬೋದು.
1: ನಾವು ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಅನ್ನೋದೇ ನಮ್ಮ ಯುವ ಜನರ ತುಡಿತ. ಆ ನಿಟ್ಟಿನೊಳಗೆ ಹೆಜ್ಜೆ ಇಡ್ತಾ ಹೋದಂಗ ಅಲ್ಲಲ್ಲಲ್ಲೇ ವಂಚನೆಗಳು ಕಾಣಿಸ್ಕೊಳ್ತಾ ಇದ್ದಾಗ ನಾವು ಹೆಂಗ ಎಚ್ಚರಗೊಳ್ಬೇಕು, ಯಾವ ರೀತಿ ಜಾಗರೂಕರಾಗಿರ್ಬೇಕು ಅನ್ನೋದ್ರ ಜೊತೆಗೆ, ಒಂದ್ ವೇಳೆ ಆ ತರದ ವಂಚನೆಗೆ ನಾವು ಒಳಗಾದ ಅದರಿಂದ ಹೆಂಗ್ ಹೊರಗ್ ಬರ್ಬೇಕು ಅನ್ನೋದ್ರ ಬಗ್ಗೆ ಕೂಡ ತಾವು ಹೇಳಿದ್ರಿ. ಅಲ್ಲದೆ ಯಾವುದೇ ಮಾಹಿತಿ ಆಗಿರಬಹುದು ಅವ್ರು ಪಡಿಬೇಕು ಅಂತಂದ್ರ ಈ ಬಗ್ಗೆ ಅವರು ನಾವು ಈಗ ಹೇಳಿದಂತಹ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಬಹುದು.
0: ಯೂತ್ಸ್ ಇವಾಗ ಎಷ್ಟು ಫ್ರಾಡ್ ಹೋಗಿ ಇದಾಗ್ತಾ ಇದಾರೋ ಅಷ್ಟೇ ಜನ ಸೋಶಿಯಲ್ ಮೀಡಿಯಾನ ತುಂಬಾ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಂತಿದ್ದಾರೆ. ಹೇಗೆ ಅಂತಂದ್ರೆ, ಇವಾಗ ಒಬ್ಬ ಯೂತ್ ಇವಾಗಿನ್ನೇನೋ ಸ್ಟಡೀಸ್ ಕಂಪ್ಲೀಟ್ ಮಾಡ್ಬಿಟ್ಟು ಅವರೊಂದು ಬಟ್ಟೆ ಅಂಗಡಿ ಓಪನ್ ಮಾಡಿದ್ರೆ ರೀಲ್ಸ್ ಮಾಡೋದ್ರ ಮೂಲಕ ಅವ್ರ ಬಿಸ್ನೆಸ್ ನ ಗ್ರೋ ಮಾಡ್ಕೊಂತಿದ್ದಾರೆ. ಇವಾಗ ಶಿವಮೊಗ್ಗದಲ್ಲೇ ನಾನು ಕೆಲವಾರು ಅಂಗಡಿಗಳನ್ನ ನೋಡಿದ್ದೀನಿ, ಒಂದು ಬ್ರಾಂಚ್ ಇರೋಂಥವ್ರು ರೀಲ್ಸ್ ಮೂಲಕ ಸಾಮಾಜಿಕ ಜಾಲತಾಣಗಳ ಮೂಲಕ ಪಾಪ್ಯುಲಾರಿಟಿ ಪಡೆದು ಹಲವಾರು ಶಾಖೆಗಳನ್ನ ಮಾಡಿ ನಡೆಸ್ತಾ ಇದ್ದಾರೆ. ಈ ರೀತಿ ಸೋಶಿಯಲ್ ಮೀಡಿಯಾದಲ್ಲಿ ಒಳ್ಳೇದು ಇದೆ, ಕೆಟ್ಟದು ಇದೆ.
1: ಖಂಡಿತ ವರುಣ್, ಒಂದು ಸಕಾರಾತ್ಮಕ ಅಂಶ ಅದನ್ನ ನಾವು ತಿಳ್ಕೊಂಡು ಮುಂದುವರಿಯೋಣ. ನಾವು ಕೂಡ ಎಷ್ಟು ಯಶಸ್ವಿ ಆಗೋಣ ಅಂತ ಹೇಳ್ತೀರಿ? ಇಷ್ಟು ಸಾಕಷ್ಟು ಮಾಹಿತಿ ಮಾಡಿಕೊಟ್ರಿ ನಮ್ಮ ಶ್ರೋತೃಗಳ ಪರವಾಗಿ, ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್.
2: ಯುವಜನತೆ ಮತ್ತು ಆನ್ಲೈನ್ ವಂಚನೆಗಳು ಈ ಕುರಿತಂತೆ ಇದುವರೆಗೂ ಆರ್ಯಾಚರಣೆ

0: ಸ್ಪಿರಿಚುವಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ವರುಣ್ ಜಿಆರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೆ. ಇಂದಿನ ಯುವವಾಣಿ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
2: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
3: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
2: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
4: ಅಯ್ಯೋ ಮಕ್ಕಳೇ, ತಡೀರಿ, ಒಂದ್ ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
2: ಹೌದಾ?
3: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
5: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
6: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
7: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದಾಗಿದೆ.
6: ಏನಾಯ್ತೆ ಸವಿ?
8: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ಮಿ ಫೋನ್ ನಿಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
7: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
8: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
6: ನೋಡು, ಇನ್ಮೇಲೆ ಹುಷಾರಾಗಿರು. ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
0: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
1: ಚಕ್ರವ್ಯೂಹ ಇದು, ಚಕ್ರವ್ಯೂಹ.

ಆಕಾಶವಾಣಿ ಸಮಯಾಗಲಿದೆ 10 ಗಂಟೆ. ಇನ್ನು ಮುಂದೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮ. ಪ್ರಭಾತ್ ಮುಖ್ಯೋಪಾಧ್ಯಾಯ್ ಅವರಿಂದ ಸಂತೂರ್ ವಾದನವನ್ನ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.